ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ವೈಶಾಖ ಮಾಸದ 31 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 21 ತಾರೀಕು ಗುರುವಾರ. ಸ್ಟುಡಿಯೋದಲ್ಲಿ ಈಗ ಸಮಯ 5:58:34. ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಸುಜಾತ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಗಿರಿಜಾಪತಿ ಎನ್ಎಂ ಅವರಿಂದ. 6:35 6:50 ಹಾಗೂ 7:15 ಭಾವಗೀತೆಗಳು. 6:45 ರೈತರಿಗೆ ಸಲಹೆ. 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನತರಂಗ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್, ವಿಶೇಷ ಲೋಕ ಅದಾಲತ್, ಚೆಕ್ ಬೌನ್ಸ್ ಪ್ರಕರಣಗಳ ಅದಾಲತ್ ಹಾಗೂ ರಾಷ್ಟ್ರೀಯ ಮೆಗಾಲೋಕ್ ಅದಾಲತ್ ಕುರಿತು ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 9:00 ಮಾಯಾವಿ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮ. 10:00 ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮ. 10:30 ಹೆಲೋ ಗೆಳೆಯರೇ ಲಿಸ್ನರ್ಸ್ ಚಾಯ್ಸ್ ಫೋನ್ಔಟ್ ಕಾರ್ಯಕ್ರಮ. 11:00 ಫುಲ್ ವಾರಿ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಭಾರತಿ ಪ್ರತಾಪ್ ಅವರ ಗಾಯನ. ಮಧ್ಯಾಹ್ನದ ಪ್ರಸಾರ ಕಾರ್ಯದಲ್ಲಿ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು, ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಹೈಪರ್ ಟೆನ್ಷನ್, ಈ ಕುರಿತು ಡಾ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. 11:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನವಯುಗದ ಮೂಲ ಸೌಕರ್ಯಗಳು ಹಾಗೂ ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಈ ಕುರಿತು ಮಾಹಿತಿ. 11:20 ನಮ್ಮ ನಿಲಯದಿಂದ ಭಾವಗೀತೆಗಳು. 11:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೂರು 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ. 4:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹೆಲೋ ಫಾರ್ ಮಹೇಶ್ ನೇರ ಫೋನಿನ್ ಕಾರ್ಯಕ್ರಮ. ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ನಮ್ಮ ನಿಲಯದಿಂದ ನಿಮ್ಮ ಸಂದೇಶ ಮೇಘಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣದ ಹೊಸ ಸಾಧ್ಯತೆಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಗೋರಾ ರವಿಶಂಕರ್. 7:45 ಕನ್ನಡ ಚಿತ್ರಗೀತೆಗಳು. ರಾತ್ರಿಯ ಪ್ರಸಾರ ಕಾರ್ಯದಲ್ಲಿ ರಾತ್ರಿ 8:00 ಯುವವಾಣಿ, ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪಿಯು ಕಾಲೇಜ್ ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗ ಮೂಡಿಬರಲಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಷಣ್ಮುಖ ಹೆಚ್ವಿ, ಸಹಕಾರ ಭವಿಷ್ಯ ಹೆಚ್ವೈ, ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್, ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳ್ವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ. ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ರಾತ್ರಿ 10:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ.
10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ಗಾತಾ ಚಲ್. ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆ.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನಾ ಕೇಳುವಿರಿ.
1: ರಾಷ್ಟ್ರೀಯತೆ, ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು, ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ, ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನು ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
0: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಹಾಸನ ಕೇಂದ್ರ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಎಸ್ವಿ ಪರಮೇಶ್ವರ ಭಟ್ ಅವರ ಕವಿತೆ ಹಾಡಿದ್ದಾರೆ ಎಚ್ಕೆ ನಾರಾಯಣ್ ಮತ್ತು ಎಎಸ್ ಶ್ರೀನಿವಾಸಮೂರ್ತಿ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಕೃಷಿಯಲ್ಲಿ ಬೆಳೆ ಪರಿವರ್ತನೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ. ಯಾವ ಭೂಮಿಯಲ್ಲಿ ನಾವು ಅಲ್ಪಾವಧಿ ಬೆಳೆಗಳಾದಂತಹ ಧಾನ್ಯಗಳು, ತರಕಾರಿ, ಬೇಳೆಕಾಳುಗಳು ಹಾಗೂ ಸಾಂಬಾರ ಪದಾರ್ಥಗಳನ್ನು ಬೆಳೆದುಕೊಳ್ಳುತ್ತೇವೋ ಅಂತಹ ಭೂಮಿಯಲ್ಲಿ ಕಡ್ಡಾಯವಾಗಿ ಬೆಳೆ ಪರಿವರ್ತನೆಯನ್ನು ಮಾಡಬೇಕು. ಹೀಗೆ ಮಾಡುವಂಥದ್ದು ಅಲ್ಪಾವಧಿ ಬೆಳೆಯುವಂತಹ ತಾಕುಗಳಲ್ಲಿ ಸುಲಭವೂ ಕೂಡ ಆಗಿರುತ್ತೆ. ಬೆಳೆ ಪರಿವರ್ತನೆ ಅಂದರೆ ಅದು ಕಠಿಣವಾದಂತಹ ಕೆಲಸ ಏನೂ ಅಲ್ಲ. ಒಂದು ನಿರ್ದಿಷ್ಟಪಡಿಸಿದ ತಾಕಿನಲ್ಲಿ ಒಮ್ಮೆ ಬೆಳೆದಂತಹ ಒಂದು ಪ್ರಕಾರ ಅಥವಾ ಒಂದೇ ಜಾತಿಯ ಬೆಳೆಯನ್ನು ನಿರಂತರವಾಗಿ ಅಥವಾ ಸಾಲು ಸಾಲಾಗಿ ಬೆಳೆಯುವ ಬದಲಿಗೆ ಒಂದು ಬೆಳೆಯ ನಂತರ ಬೇರೊಂದು ಜಾತಿಯ ಅಥವಾ ಬೇರೊಂದು ಪ್ರಕಾರದ ಬೆಳೆಯನ್ನು ಬೆಳೆದುಕೊಳ್ಳುವಂಥದ್ದು. ಅಷ್ಟೇ ಅಲ್ಲದೆ ಒಂದೇ ಕುಟುಂಬಕ್ಕೆ ಸೇರಿದ ಬೆಳೆಯನ್ನು ಕೂಡ ನಿರಂತರವಾಗಿ ಬೆಳೆಯುವಂಥದ್ದನ್ನು ನಿರ್ಬಂಧ ಮಾಡುವಂಥದ್ದು. ನಾವು ಬೆಳೆಯುವಂತಹ ಬೆಳೆ ನಮ್ಮ ಭೂಮಿಯ ಮಣ್ಣಿನಲ್ಲಿ ಇರುವಂತಹ ನಾನಾ ಪ್ರಕಾರದ ಪೋಷಕಾಂಶಗಳನ್ನು ಬಳಕೆಯನ್ನು ಮಾಡಿಕೊಂಡು ನಮಗೆ ಫಸಲನ್ನು ನೀಡುತ್ತೆ. ಅದೇ ಮಾದರಿಯಲ್ಲಿ ಕೆಲವೊಂದು ಬೆಳೆಗಳ ಸಾಗುವಳಿ ನಮ್ಮ ಮಣ್ಣಿನಲ್ಲಿ ಅನೇಕ ಪ್ರಕಾರದ ಪೋಷಕಾಂಶಗಳು ವೃದ್ಧಿ ಆಗುವ ಹಾಗೆಯೂ ಕೂಡ ಕಾಳಜಿಯನ್ನು ವಹಿಸುತ್ತೆ. ದ್ವಿದಳ ಧಾನ್ಯದ ಬೆಳೆಗಳಾದಂತಹ ತೊಗರಿ, ಅವರೆ, ಶೇಂಗಾ, ಅಲಸಂದೆ ಇವೇ ಪ್ರಕಾರದ ಬೆಳೆಗಳು ಪರಿಸರದಲ್ಲಿ ಲಭ್ಯ ಇರುವಂತಹ ಸಾರಜನಕ ಅಥವಾ ನೈಟ್ರೋಜನ್ನನ್ನು

0: ಇರೋದಿಲ್ಲ. ಅದಕ್ಕೆ ಬದಲಾಗಿ ಕೆಲವೊಂದು ಬೆಳೆಗಳಲ್ಲಿ ಕೆಲವು ರೋಗಗಳು ಮಾತ್ರ ಕಾಣಿಸಿಕೊಳ್ಳುತ್ತವೆ. ಆದರೆ ಒಂದೇ ಜಾತಿ ಅಥವಾ ಒಂದೇ ಕುಟುಂಬದ ಬೆಳೆಗಳಲ್ಲಿ ಒಂದೇ ಪ್ರಕಾರದ ರೋಗ ಹಾಗೂ ಕೀಟಬಾಧೆ ಕಾಣಿಸಿಕೊಳ್ಳೋದನ್ನು ನಾವು ಗಮನಿಸಬಹುದು. ಹೀಗೆ ಒಂದು ಬೆಳೆಯನ್ನು ಬಾಧಿಸುವಂತಹ ಕೀಟ ಹಾಗೂ ರೋಗಗಳ ಸರಪಳಿಯನ್ನು ನಾವು ತುಂಡು ಮಾಡಬೇಕು ಅಂದರೆ ಅದಕ್ಕೆ ಬೆಳೆ ಪರಿವರ್ತನೆ ಬಹಳ ಸಹಕಾರಿಯಾಗಿ ಇರುತ್ತೆ. ಆಲೂಗೆಡ್ಡೆ, ಟೊಮೊಟೊ, ಮೆಣಸಿನಕಾಯಿ, ಬದನೆ ಹಾಗೂ ತಂಬಾಕು ಒಂದೇ ಜಾತಿಗೆ ಸೇರಿದಂತಹ ಬೆಳೆಗಳಾಗಿದ್ದು ಈ ಎಲ್ಲ ಬೆಳೆಗಳನ್ನು ಒಂದೇ ಪ್ರಕಾರದ ರೋಗ ಹಾಗೂ ಕೀಟಗಳು ಬಾಧಿಸುತ್ತೆ. ಒಂದೇ ತಾಕಿನಲ್ಲಿ ಸರಣಿಯೋಪಾದಿಯಲ್ಲಿ ಅಥವಾ ಒಂದಾದ ನಂತರ ಒಂದನ್ನು ನಾವು ಬೆಳೆದಿದ್ದೇ ಆದಲ್ಲಿ ಈ ಬೆಳೆಗಳನ್ನು ಸಾಮಾನ್ಯವಾಗಿ ಬಾಧಿಸತಕ್ಕಂತಹ ಜಂತುಹುಳು, ಸೊರಗು ರೋಗ, ದುಂಡಾಣು ಸೊರಗು ರೋಗದ ರೋಗಾಣು ಹಾಗೂ ಕೀಟಗಳು ನಮ್ಮ ತಾಕಿನಲ್ಲಿ ಉಳಿದು ಹೆಚ್ಚು ಸಂಖ್ಯೆಯಲ್ಲಿ ವೃದ್ಧಿಗೊಂಡು ಹೆಚ್ಚು ಪ್ರಮಾಣದಲ್ಲಿ ಈ ಬೆಳೆಗಳನ್ನು ಬಾಧಿಸಿ ಕೃಷಿಕರಿಗೆ ಸಾಕಷ್ಟು ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ರೈತರು ಬೆಳೆ ಪರಿವರ್ತನೆಯನ್ನು ಮಾಡಿಕೊಂಡು ಬೆಳೆ ವೈವಿಧ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಹೆಚ್ಚು ಉಪಯುಕ್ತ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 8:30 ಜನತರಂಗ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ ವಿಶೇಷ ಲೋಕ ಅದಾಲತ್, ಚೆಕ್ ಬೌನ್ಸ್ ಪ್ರಕರಣಗಳ ಅದಾಲತ್ ಹಾಗೂ ರಾಷ್ಟ್ರೀಯ ಮೆಗಾಲೋಕ್ ಅದಾಲತ್ ಕುರಿತು ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜೆಕೆ ದಾಕ್ಷಾಯಿಣಿ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

ಇದುವರೆಗೂ ಭಾವಗೀತೆಯೊಂದನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.
3: ಸಮಯ ಆಗ್ತಾ ಇದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ, ಕೆಪಿಎಸ್ ಯೋಜನೆಗೆ ಜೂನ್ 1 ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಈಗ ವಾರ್ತೆಗಳ ವಿವರ. ಜೂನ್ 1 ಶಿವಮೊಗ್ಗದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ಮೂಲಸೌಕರ್ಯ ವಿಸ್ತರಣೆಗೆ ಸಂಬಂಧಿಸಿದಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರತಿ ಕೆಪಿಎಸ್ ಶಾಲೆಯಲ್ಲಿ 1,200 ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸಲಾಗಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುವುದು ಎಂದರು. ಮುಂದಿನ 2 ರಾಜ್ಯದ ಎಲ್ಲಾ 800 ಕೆಪಿಎಸ್ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಬೇಕು. ಈ ವರ್ಷವೇ 800 ಶಾಲೆಗಳ ಆರಂಭಕ್ಕೆ ಟೆಂಡರ್ ಪ್ರಕ್ರಿಯೆ ತ್ವರಿತಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಪ್ರಸ್ತಾವನೆಯನ್ನು ತಕ್ಷಣ ಆರ್ಥಿಕ ಇಲಾಖೆಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ನಿನ್ನೆ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರಸ್ತೆ, ಕುಡಿಯುವ ನೀರು, ಒಳಚರಂಡಿ, ಸ್ವಚ್ಛತೆ ಸೇರಿದಂತೆ ಹಲವು ಮೂಲಸೌಕರ್ಯ ಸಮಸ್ಯೆಗಳು ಧಾರವಾಡ ನಗರವನ್ನು ಕಾಡುತ್ತಿದ್ದು, ಜೋಡಿ ನಗರಗಳ ಸಮಗ್ರ ಆಡಳಿತ ವ್ಯವಸ್ಥೆಯಲ್ಲಿ ಧಾರವಾಡ ಭಾಗಕ್ಕೆ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಆದ್ಯತೆ ಸಿಗುತ್ತಿಲ್ಲ ಎಂಬ ಸಾರ್ವಜನಿಕ ಅಸಮಾಧಾನವನ್ನು ನಿಯೋಗ ರಾಜ್ಯಪಾಲರ ಗಮನಕ್ಕೆ ತಂದಿದ್ದು, ಮನವಿ ಆಲಿಸಿದ ರಾಜ್ಯಪಾಲರು ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಕಾನೂನುಬದ್ಧ ಹಾಗೂ ಆಡಳಿತಾತ್ಮಕ ಅಂಶಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಮಧ್ಯೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆ ಪ್ರಸ್ತಾವಕ್ಕೆ ಅನುಮೋದನೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ನಿನ್ನೆ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇ ಫಾರ್ಮಸಿ ವ್ಯವಸ್ಥೆಯನ್ನು ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗದೆ ಸಂಪೂರ್ಣ ವಿಫಲವಾಯಿತು. ಚಾಮರಾಜನಗರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡದೆ ಕೇವಲ ನೈತಿಕ ಬೆಂಬಲ ಮಾತ್ರ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಎಂದಿನಂತೆ ಮೆಡಿಕಲ್ ಶಾಪ್ಗಳು ಕಾರ್ಯನಿರ್ವಹಿಸಿದವು. ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ್ದ ದೇಶವ್ಯಾಪಿ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಔಷಧಿ ವ್ಯಾಪಾರಿಗಳು ಬೆಂಬಲ ವ್ಯಕ್ತಪಡಿಸಿದರು. ಆನ್ಲೈನ್ ಮೂಲಕ ಔಷಧ ಮಾರಾಟ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ ಕರೆಗೆ ಗದಗ್ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಜಿಲ್ಲೆಯ ಔಷಧ ಅಂಗಡಿಗಳ ಮಾಲೀಕರು ಬಂದ್ ಕರೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಹಮ್ಮಿಕೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಪಾಲಿಕೆಯ ಪರಿಸರ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಹನುಮಂತ್ ಕಲಾದಗಿ, ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವ ನಗರ ಪಾಲಿಕೆಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಬಹುಮಾನ, ಸ್ಟಾರ್ ರ್ಯಾಂಕಿಂಗ್ ಕೊಡುವ ಸಂಪ್ರದಾಯವನ್ನು ಸಹ ಸರ್ಕಾರ ಹೊಂದಿದೆ. ಇಂತಹ ಉತ್ತಮ ಉದ್ದೇಶ ಹೊಂದಿರುವ ಅಭಿಯಾನದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಪಾಲ್ಗೊಂಡಿದೆ ಎಂದರು. ಈಗಾಗಲೇ ಅಭಿಯಾನದಲ್ಲಿ ಪಾಲ್ಗೊಂಡು ನಗರದ ಸುಮಾರು 16,000 ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಕಸ, ಶೌಚಾಲಯ ನಿರ್ವಹಣೆ ಸೇರಿದಂತೆ ಒಟ್ಟು 5 ಪ್ರಶ್ನೆಗಳ ಸರಣಿ ಇದ್ದು, ಅಭಿಯಾನದ ಆಪ್ ಮೂಲಕ ಸ್ಕ್ಯಾನ್ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಿ ತಮ್ಮ ಅಭಿಪ್ರಾಯ ತಿಳಿಸಬಹುದು ಎಂದು ಅವರು ಹೇಳಿದರು. ದೇಶದಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳು ಹಾಗೂ ಇ ಟ್ರಕ್ಗಳ ಬಳಕೆಯನ್ನು ವೇಗವಾಗಿ ವಿಸ್ತರಿಸುವ ಉದ್ದೇಶದಿಂದ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿದರು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರಿಗೆ ಸಂಸ್ಥೆಗಳ ನಿರ್ವಾಹಕರು, ಎಗ್ರಿಗೇಟರ್ಗಳು, ಹಣಕಾಸು ಸಂಸ್ಥೆಗಳು, ಲೀಸಿಂಗ್ ಕಂಪನಿಗಳು ಹಾಗೂ ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸುಸ್ಥಿರ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜವಾಬ್ದಾರಿಯುತ ಆಡಳಿತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
6: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
7: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
8: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
7: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
5: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 23 ಮತ್ತು 24ರಂದು ಧಾರವಾಡ ಜಿಲ್ಲಾ ಮಟ್ಟದ ಮಾವು ಮೇಳ ಹುಬ್ಬಳ್ಳಿಯಲ್ಲಿ ನಡೆಯಲಿದ್ದು, ಎಪಿಎಂಸಿ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಆವರಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 23ರಂದು ಬೆಳಗ್ಗೆ 11:30 ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಶಾಸಕ ಮಹೇಶ್ ತೆಂಗಿನಕಾಯಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ವ್ಯವಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ಜರುಗಲು ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದ್ದು, ಪೂರ್ಣ ಪ್ರಮಾಣದ ಪ್ರಗತಿ ಸಾಧಿಸಲು ಬಿಎಲ್ಎಗಳು ಬಿಎಲ್ಒಗಳಿಗೆ ಸಹಕರಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ 20 ವರ್ಷಗಳ ನಂತರ ಜರುಗುತ್ತಿದೆ. ಚುನಾವಣೆಗಳಿಗಾಗಿ ಮತದಾರರ ಪಟ್ಟಿಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅವಶ್ಯವಾಗಿದ್ದು, ಮರಣ, ಪುನರಾವರ್ತನೆಯಾದ ಮತದಾರರ ಹೆಸರುಗಳು, ವಿದೇಶಿ ಮತದಾರರ ಹೆಸರುಗಳನ್ನು ತೆಗೆದುಹಾಕಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಸಹಕಾರಿ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿದ್ದು ಮಳೆ ಸರಿಯಾಗಿ ಬಾರದಿದ್ದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಣೆಕಟ್ಟಿನಲ್ಲಿ ಲಭ್ಯವಿರುವ ನೀರಿನ ಆಧಾರದ ಮೇಲೆ ಜುಲೈ ತಿಂಗಳವರೆಗೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗುವುದಿಲ್ಲ. ಆದರೆ ಈಗಿನಿಂದಲೇ ಮಿತವಾಗಿ ನೀರನ್ನು ಬಳಸಿ ಕುಡಿಯುವ ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ ಎಂದರು. ಕುಡಿಯುವ ನೀರಿನ ತೊಂದರೆಯಾಗುವ ಸ್ಥಳಗಳನ್ನು ಗುರುತಿಸಿ ಸದರಿ ಸ್ಥಳಗಳಲ್ಲಿ ಇರುವ ಖಾಸಗಿ ಬೋರ್ವೆಲ್ಗಳ ಪಟ್ಟಿ ಮಾಡಿಕೊಂಡು ಅವಶ್ಯಕ ಸಂದರ್ಭದಲ್ಲಿ ನೀರು ಪಡೆಯಲು ಸ್ಥಳೀಯ ಸಂಸ್ಥೆಗಳು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ವಿಶೇಷವಾಗಿ ಮಳೆಗಾಲದಲ್ಲಿ ಕಂಡುಬರುವ ಅಪಾಯಕಾರಿ ಡೆಂಗಿ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಡೆಂಗಿ ನಿಯಂತ್ರಣ ಕುರಿತ ಅಂತರ್ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಅವರು ಈ ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ. ಕೆಪಿಎಸ್ ಯೋಜನೆಗೆ ಜೂನ್ 1ರಂದು ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
0: ಇದು ಆಕಾಶವಾಣಿ ಹಾಸನ ಎಫ್ಎಂ ಸ್ಟುಡಿಯೋದಲ್ಲಿ ಈಗ ಸಮಯ 7:15:43. ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ವೇದವ್ಯಾಸ ಜೋಶಿಯವರ ರಚನೆ, ಹಾಡಿದ್ದಾರೆ ರೇವತಿ ಬಾಗಲ್ ಅವರು.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಕೇಂದ್ರ. ಸ್ಟುಡಿಯೋದಲ್ಲಿ ಈಗ ಸಮಯ 7:30:14.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 8:30 ಜನತರಂಗ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ವಿಶೇಷ ಲೋಕ ಅದಾಲತ್, ಚೆಕ್ ಬೌನ್ಸ್ ಪ್ರಕರಣಗಳ ಅದಾಲತ್ ಹಾಗೂ ರಾಷ್ಟೀಯ ಮೆಗಾಲೋಕ್ ಅದಾಲತ್ ಕುರಿತು ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 10:00 ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289 ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. 10:30 ಹಲೋ ಗೆಳೆಯರೇ ಲಿಸ್ನರ್ಸ್ ಚಾಯ್ಸ್ ಫೌನ್ಔಟ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141686337 ಈ ಮೊಬೈಲ್ ಸಂಖ್ಯೆಗೆ ಐ ಅಥವಾ ಹೆಲೋ ಎಂದು ಟೈಪ್ ಮಾಡಿ ಸಂದೇಶವನ್ನು ರವಾನಿಸಿ. ನಿಲಯದಿಂದಲೇ ನಿಮಗೆ ಕರೆಯನ್ನು ಮಾಡಲಾಗುತ್ತದೆ. ಕರೆಯನ್ನು ಸ್ವೀಕರಿಸಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಿ. ಈ ಬೆಳಗ್ಗೆ 10:30 ಹಲೋ ಗೆಳೆಯರೇ ಕಾರ್ಯಕ್ರಮದಲ್ಲಿ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾ ಗಾಯತ್ರಿ ದೇವಿ ಸಜ್ಜನ್ ಅವರು. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಜಾಹೀರಾತುಗಳು, ಆನಂತರ ಕನ್ನಡದಲ್ಲಿ ವಾರ್ತೆ.

0: ಕಷ್ಟದೊಳನ್ನವ ದುರಿವನ್ನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪಂಚರಾಷ್ಟಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ. 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ರಾತ್ರಿ ನವದೆಹಲಿಗೆ ಹಿಂತಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ತೆರಿಗೆ ಅಪರಾಧಗಳು, ಹಣ ವರ್ಗಾವಣೆ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹಕ್ಕಾಗಿ ಎರಡೂ ರಾಷ್ಟಗಳು ಒಡಂಬಡಿಕೆಗಳಿಗೆ ಸಹಿ ಹಾಕಿದವು. ರೋಮ್ನಲ್ಲಿ ತಮ್ಮ ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ, ಇಟಲಿ ವಿನ್ಯಾಸ ಮತ್ತು ನಿಖರತೆಗೆ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ ಮತ್ತು ಭಾರತ ಪ್ರತಿಭೆ ಹಾಗೂ ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿದೆ ಎಂದು ಹೇಳಿದರು. ಭಾರತ ಮತ್ತು ಇಟಲಿ ವಿನ್ಯಾಸ ಮತ್ತು ಅಭಿವೃದ್ಧಿಗೊಳಿಸಿ ಅದನ್ನು ವಿಶ್ವಕ್ಕಾಗಿ ತಲುಪಿಸುವ ತತ್ವದ ಮೇಲೆ ಮುಂದುವರಿಯುತ್ತವೆ. ರಕ್ಷಣೆ, ಕೈಗಾರಿಕಾ ಮಾರ್ಗಸೂಚಿಯು ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ಪ್ರಧಾನಿ ನುಡಿದರು. ಹಡಗು ಸಾಗಣೆ, ಬಂದರುಗಳ ಆಧುನೀಕರಣ, ಲಾಜಿಸ್ಟಿಕ್ಸ್ ಮತ್ತು ನೀಲಿ ಆರ್ಥಿಕತೆಯ ಮೇಲೆ ಎರಡೂ ದೇಶಗಳು ಒಗ್ಗೂಡಿ ಕಾರ್ಯನಿರ್ವಹಿಸಲಿವೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ದ ಭಾರತ ಇಟಲಿಯ ಜಂಟಿ ಉಪಕ್ರಮವು ಇಡೀ ಪ್ರಪಂಚದ ಮುಂದೆ ಒಂದು ಪ್ರಮುಖ ಉದಾಹರಣೆ ಮಂಡಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಉಕ್ರೇನ್, ಪಶ್ಚಿಮ ಏಷ್ಯಾ ಮತ್ತು ಇತರ ಸಂಘರ್ಷಗಳಿಗೆ ಸಂಬಂಧಿಸಿದಂತೆ ಎರಡೂ ರಾಷ್ಟಗಳು ನಿರಂತರ ಸಂಪರ್ಕದಲ್ಲಿವೆ. ಎಲ್ಲಾ ಸಮಸ್ಯೆಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ನಿಲುವು ಸ್ಪಷ್ಟವಾಗಿದೆ ಎಂದು ಪ್ರಧಾನಿ ಅವರು ಸ್ಪಷ್ಟಪಡಿಸಿದರು.
1: ಪಿಚ್ಚೆ ಲಗ್ಭಗ 3.5 ವರ್ಷೋ ಮೇ ಮುಜೆ ಕೈ ಬಾರ್ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಸೆ ಮಿಲ್ನೆ ಕಾ ಅವಸರ್ ಮಿಲಾ ಹೈ. ಯೆ ಭಾರತ್ ಔರ್ ಇಟಲಿ ಕೆ ಬೀಚ್ ಕರೀಬಿ ಸಹಯೋಗ ಔರ್ ಸಾಮಂಜಸ್ಯ ಕೋ ದರ್ಶಾತಾ ಹೈ. ಉನ್ಕೆ ನೇತೃತ್ವ ಮೇ ಹಮಾರೆ ಸಂಬಂಧೋ ಕೋ ನಯಿ ಗತಿ, ನಯಿ ದಿಶಾ ಔರ್ ನಯಾ ಆತ್ಮವಿಶ್ವಾಸ ಮಿಲಾ ಹೈ. ಮುಜೆ ಖುಷಿ ಹೈ ಕಿ ಹಮ್ ಅಪ್ನೆ ಸಂಬಂಧೋ ಕೋ ಅಪ್ಗ್ರೇಡ್ ಕರ್ತೆ ಹುಯೆ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕಿ ಘೋಷಣಾ ಕರ್ ರಹೆ
0: ಹೈ. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಎರಡೂ ದೇಶಗಳ ನಡುವೆ ನಿರ್ಣಾಯಕ ಖನಿಜಗಳು, ಕೃಷಿ ಉದ್ಯಮ, ಕಡಲ ಸಾರಿಗೆ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಅವಕಾಶಗಳಿವೆ ಎಂದು ಹೇಳಿದರು. ಇದೇ ವೇಳೆ ಇಟಲಿ ರೋಮ್ನ ಕೃಷಿ ಮತ್ತು ಆಹಾರ ಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಅಗ್ರಿಕೋಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತ ಮತ್ತು ಇಟಲಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷ ಎಂದು ಆಚರಿಸಲಿದ್ದು ಎರಡೂ ಪ್ರಾಚೀನ ನಾಗರಿಕತೆಗಳ ನಡುವಿನ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸಲು ಮತ್ತು ಸಂವಾದವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ಬಲವಾದ ಸಂಬಂಧಗಳನ್ನು ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳ ಮೂಲಕ ಮಾತ್ರವಲ್ಲದೆ ಜನರು ಹಾಗೂ ಸಮಾಜಗಳ ನಡುವಿನ ಸಂಪರ್ಕಗಳ ಮೂಲಕವೂ ಅಳೆಯಲಾಗುತ್ತದೆ ಎಂದು ಅವರು ತಿಳಿಸಿದರು. ನಿನ್ನೆ ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮೆಲೋನಿ, ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಇಟಲಿ ಕಾರ್ಯನಿರ್ವಹಿಸಲಿವೆ ಎಂದು ಹೇಳಿದರು. ವ್ಯಾಪಾರ, ಹೂಡಿಕೆ ಮತ್ತು ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ ಸಾಮರ್ಥ್ಯದೊಂದಿಗೆ ಯುರೋಪ್ ಮಧ್ಯಪ್ರಾಚ್ಯ ಮತ್ತು ಭಾರತವನ್ನು ಸಂಪರ್ಕಿಸುವ ಪ್ರಮುಖ ಸಂಪರ್ಕ ಮತ್ತು ಆರ್ಥಿಕ ಕಾರಿಡಾರ್ ಎಂದು ಮೆಲೋನಿ ವಿವರಿಸಿದರು. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರತಿಷ್ಠಿತ ಅಗ್ರಿಕೋಲಾ ಪದಕವನ್ನು ಪಡೆದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಈ ಗೌರವ ಲಕ್ಷಾಂತರ ಭಾರತೀಯ ರೈತರು ಮತ್ತು ಕೃಷಿ ವಲಯಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಸಂದ ಗೌರವವಾಗಿದೆ. ಕೃಷಿ ಸುಧಾರಣೆಗಳು, ಆಹಾರ ಭದ್ರತೆ ಮತ್ತು ರೈತರ ಕಲ್ಯಾಣದ ಬಗ್ಗೆ ಪ್ರಧಾನಿ ಅವರ ಬದ್ಧತೆಗೆ ಜಾಗತಿಕ ಮನ್ನಣೆಯನ್ನು ಈ ಪ್ರಶಸ್ತಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿನ್ನೆ ಮೆಟಾ, ಗೂಗಲ್ ಮತ್ತು ಟೆಲಿಗ್ರಾಮ್ ಸೇರಿದಂತೆ ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ತಪ್ಪು ಮಾಹಿತಿ ಹರಡುವಿಕೆ, ವಿಶೇಷವಾಗಿ ಟೆಲಿಗ್ರಾಮ್ ಚಾನೆಲ್ಗಳು ಮತ್ತು ಅನಾಮಧೇಯ ಆನ್ಲೈನ್ ಗುಂಪುಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. ಜೂನ್ 21 ನಡೆಯಲಿರುವ ನೀಟ್ ಯುಜಿ 2026 ಮರು ಪರೀಕ್ಷೆಗೆ ಮುಂಚಿತವಾಗಿ ಈ ಸಭೆ ನಿರ್ಣಾಯಕವಾಗಿತ್ತು. ಇಂಥ ಹಲವು ಲಿಂಕ್ಗಳು ಬಳಕೆದಾರರನ್ನು ಸ್ವಯಂಚಾಲಿತ ಬಾಟ್ಗಳು ಮತ್ತು ತಪ್ಪು ಮಾಹಿತಿಯನ್ನು ವರ್ಧಿಸಲು ವಿನ್ಯಾಸಗೊಳಿಸಲಾದ ನಕಲಿ ಗುಂಪುಗಳಿಗೆ ಮರು ನಿರ್ದೇಶಿಸುತ್ತವೆ ಎಂದು ಹೇಳಲಾಗಿದೆ. ಮತ್ತೊಂದು ಸಭೆಯಲ್ಲಿ ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸುರಕ್ಷಿತ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಶಿಕ್ಷಣ ಸಚಿವರು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಿನ್ನೆ ಕೇಂದ್ರ ಭದ್ರತಾ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಣ ಸಚಿವರು ಈ ವಿಷಯ ತಿಳಿಸಿದ್ದಾರೆ. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ಭಯೋತ್ಪಾದನಾ ಕೃತ್ಯಗಳಿಂದಾಗಿ ಸಾಮಾನ್ಯ ಜನರ ಎದುರಿಸುತ್ತಿರುವ ನೋವುಗಳನ್ನು ಎತ್ತಿ ತೋರಿಸುವುದು ಮತ್ತು ಅದು ರಾಷ್ಟೀಯ ಹಿತಾಸಕ್ತಿಗೆ ಹೇಗೆ ಹಾನಿಕರವಾಗಿದೆ ಎಂಬುದನ್ನು ತೋರಿಸುವ ಮೂಲಕ ಯುವಕರನ್ನು ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ದೂರವಿಡುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ. ಈ ದಿನವನ್ನು ಇತರ ಚಟುವಟಿಕೆಗಳ ಜೊತೆಗೆ ಭಯೋತ್ಪಾದನೆ ನಿಗ್ರಹದ ಪ್ರತಿಜ್ಞೆ ಸ್ವೀಕಾರ ಸಮಾರಂಭದ ಮೂಲಕ ಆಚರಿಸಲಾಗುವುದು. 1991 ಇದೇ ದಿನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಭಯೋತ್ಪಾದಕರ ಕುತಂತ್ರಕ್ಕೆ ಬಲಿಯಾಗಿದ್ದರು. ಹಾಗಾಗಿ ಪ್ರತಿ ವರ್ಷ ಈ ದಿನವನ್ನು ಭಯೋತ್ಪಾದನಾ ನಿಗ್ರಹ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಮರು ಮತದಾನ ನಡೆಯುತ್ತಿದೆ. ಮತದಾನ ಬೆಳಗ್ಗೆ 7 ಆರಂಭವಾಗಿದ್ದು ಸಂಜೆ 6 ನಡೆಯಲಿದೆ. ಇಬ್ಬರು ಪಕ್ಷೇತರರು ಸೇರಿದಂತೆ ಒಟ್ಟು 6 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಂಗೀರ್ ಖಾನ್ ತಾವು ಚುನಾವಣಾ ಸ್ಪರ್ಧಾ ಕಣದಲ್ಲಿ ಇರುವುದಿಲ್ಲವೆಂದು ಘೋಷಿಸಿದ್ದಾರೆ. ಆದರೆ ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಕ್ತಾಯಗೊಂಡಿರುವ ಕಾರಣ ಅವರ ಹೆಸರು ನಾಮಪತ್ರದಲ್ಲಿ ಇರಲಿದೆ. ಉಳಿದಂತೆ ಬಿಜೆಪಿಯ ದೇಬಂಗ್ ಶಿವಪಾಂಡ, ಕಾಂಗ್ರೆಸ್ನ ಅಬ್ಬುರ್ ರಜಾಕ್ ಮೊಲ್ಲಾ ಮತ್ತು ಸಿಪಿಐಎಂನ ಶಂಭುನಾಥ್ ಕುರ್ಮಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಮುಂಬೈನ ಈಡನ್ ಗಾರ್ಡನ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಂಬೈ ಇಂಡಿಯನ್ಸ್ ಅನ್ನು 4 ಸೋಲಿಸಿ ಪ್ಲೇಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದೆ. ಮಳೆಯಿಂದ ಬಾಧಿತ ಪಂದ್ಯದಲ್ಲಿ 148 ರನ್ಗಳ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ಮತ್ತು 7 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಗುರಿ ತಲುಪಿತು. ಮನೀಶ್ ಪಾಂಡೆ 45 ರನ್ಗಳ ಗರಿಷ್ಠ ಮೊತ್ತ ಗಳಿಸಿದರೆ ರೋಮನ್ ಪೋವೆಲ್ 40 ರನ್ಗಳ ಕೊಡುಗೆ ನೀಡಿದರು. ಮನೀಶ್ ಪಾಂಡೆ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮುಂಬೈ ಇಂಡಿಯನ್ಸ್ ಪರ ಕಾರ್ಬಿಕ್ ಬಾಷ್ 3 ಕಬಳಿಸಿದರು. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
5: ಇದು ಆಕಾಶವಾಣಿ ಹಾಸನ ಎಫ್ಎಂ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
6: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
8: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ

0: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
1: ಸಂವಿಧಾನ ಕಾರ್ಯಕ್ರಮದ ಆರಂಭದಲ್ಲಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಮಲಯ ಮಾರುತ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ವಿಜಯ್ ಭಾಸ್ಕರ್.

0: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
1: ನಮಸ್ತೆ, ನಾನು ಡಾಕ್ಟರ್ ಪ್ರೇಮಾ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
0: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ.
2: ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2ನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್ 2, ಹಾಸನ ಮೈಸೂರು ರಸ್ತೆ KIADB ಹಾಸನ. ದೂರವಾಣಿ ಸಂಖ್ಯೆ 0817222628 ಅಥವಾ 9448330389.
0: ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬೋರ್ಡ್, ಸಿಬಿಎಸ್ಇ ಹಾಗೂ ಐಸಿಎಸ್ಇ ಬೋರ್ಡ್ನಲ್ಲಿ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಐಎಸ್ಇ ಪಠ್ಯಕ್ರಮದಲ್ಲಿ 11ನೇ ತರಗತಿಗಳನ್ನು ಹಾಸನ ನಗರದ ಹೃದಯ ಭಾಗದಲ್ಲಿ ಪ್ರಾರಂಭ ಮಾಡಿರುತ್ತಾರೆ. ಐಎಸ್ಇ ಪಠ್ಯಕ್ರಮದ ವಿಶೇಷತೆ ಏನೆಂದರೆ 12ನೇ ತರಗತಿಯ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಡಬ್ಲ್ಯೂಇ, ಕೆಸಿಇಟಿ, ಎನ್ಡಿಎ, ನಾಟಾ ಪರೀಕ್ಷೆಗಳಿಗೆ ಈ ಪಠ್ಯಕ್ರಮವು ತೀರಾ ಹತ್ತಿರವಾಗಿದ್ದು ನಿಮ್ಮ ಮಕ್ಕಳು ಸುಲಭ ರೀತಿಯಲ್ಲಿ ಉತ್ತಮ ರ್ಯಾಂಕಿಂಗ್ ಗಳಿಸಿ ಡಾಕ್ಟರ್, ಇಂಜಿನಿಯರ್, ಆರ್ಕಿಟೆಕ್ಟ್ ಇತರೆ ಅವರಿಗಿಷ್ಟವಾದ ಕೋರ್ಸ್ಗಳನ್ನು ಓದಬಹುದಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕ ತಂಡದಿಂದ ವಿಶೇಷ ತರಬೇತಿ ನೀಡುತ್ತಾರೆ. ಇದಲ್ಲದೆ ಗಣಿತ ಅಥವಾ ಜೀವಶಾಸ್ತ್ರ ವಿಷಯಗಳ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಷನ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ದೂರವಾಣಿ ಸಂಖ್ಯೆ 0817222628 ಅಥವಾ 9448330389.
3: ಕಾರ್ಯಕ್ರಮದ ಕಡೆಯಲ್ಲಿ ಹಣ ಬಲವೋ ಜನಬಲವೋ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು. ಗೀತೆಯ ರಚನೆ ಚಿ ಉದಯಶಂಕರ್ ಅವರದು. ರಾಗಜೋಡಣೆ ಮಾಡಿದ್ದಾರೆ ಜಿಕೆ ವೆಂಕಟೇಶ್.

ಇದುವರೆಗೂ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: for presenting her a bag of toffees, Melody, a play on their names. The video has been viewed over 11 million times. The Pioneer writes, PM Modi's Melody gift to his Italian counterpart sends internet into a frenzy. The Asian Age writes, after talks with Putin, Xi calls for immediate end to West Asia war. Hindustan Times headlines, talks in final lap, strikes if no deal, says Trump. Iran says conflict will expand beyond region if US resumes attacks. Financial Express headlines, RBI lines up $5 billion swap to aid liquidity. In the growing market of cosmetics, Central Drug Standard Control Organization has issued an advisory saying cosmetics can only be rubbed, sprayed or sprinkled on body. The newspaper headlines, no cosmetic job with jabs, warns drug regulator. The Indian Express in an exclusive writes, working in my own grave, how workers are training robots that may replace them. The news item writes about workers in factories who are asked to wear smart glasses throughout their day. The exercise reflects a growing global push by AI and robotics companies to gather what's called egocentric data, first-person recordings of human activity that can teach machines how people perform physical tasks. And finally, The Economic Times writes, Google rejigs iconic search box for AI era, adding Google is redesigning its iconic search box and adding new artificial intelligence coding tools in its first step to expand influence in the age of AI. And with that, it's back to you, Saira.
1: Thanks, Shagun. And now before we end the bulletin, the headlines once again. Prime Minister Narendra Modi successfully concludes his visit to Italy, marking final leg of his five-nation official tour. India and Italy to celebrate 2027 as Year of Culture and Tourism to strengthen dialogue between the two ancient civilizations. Centre ropes in major social media platforms to crack down on rumours and fake paper leak claims ahead of NEET UG re-examination. West Bengal government begins handing over land to BSF for barbed wire fencing along Indo-Bangladesh border. Re-polling begins in Falta Assembly constituency of West Bengal. And in IPL cricket, Kolkata Knight Riders beat Mumbai Indians by 4 wickets to keep their playoff hopes alive. And with that, we end the morning news. Have a great day.
2: Akashvani Hasana, Studio Samaya 8 gante 30 nimsha 8 second galu.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನಮ್ಮ ಮುಂದಿನ ಕಾರ್ಯಕ್ರಮ ಜನತರಂಗ.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಆಕಾಶವಾಣಿ ಹಾಸನ ಎಫ್ಎಂ 102.2 MHz.
5: ಜನತರಂಗ ಜನತರಂಗ ಜನತರಂಗ ಜನತರಂಗ.
6: ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ವಿಶೇಷ ಲೋಕ ಅದಾಲತ್, ಚೆಕ್ ಬೌನ್ಸ್ ಪ್ರಕರಣಗಳ ಅದಾಲತ್ ಹಾಗೂ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್, ಈ ಕುರಿತು ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
7: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಷ್ಟ್ರದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ನ್ಯಾಯದಾನಕ್ಕೆ ಸಂಬಂಧಪಟ್ಟ ಹಾಗೆ ಹಮ್ಮಿಕೊಂಡಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸಮಾಧಾನ್ ಸಮಾರೋಹ್, ಇದು ವಿಶೇಷ ಲೋಕ್ ಅದಾಲತ್ ಕಾರ್ಯಕ್ರಮ ಆಗಿರುತ್ತೆ. ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಯಲ್ಲಿ ಇರುವಂತಹ ವ್ಯಾಜ್ಯಗಳು ಏನಿದ್ದಾವೋ ಅವುಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಇರುವಂತಹ ಒಂದು ಸದಾವಕಾಶ. ಇದೇ ರೀತಿ ವಿಶೇಷ ಲೋಕ್ ಅದಾಲತ್ತನ್ನು ಹಮ್ಮಿಕೊಂಡಿದೆ. ಇದರ ಜೊತೆಗೆ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ ಕೂಡ ನಡೀತಾ ಇದೆ. ಈ ಎಲ್ಲ ಅದಾಲತ್ಗಳು ಕೂಡ ಯಾವಾಗ ನಡೀತಾ ಇದೆ, ಯಾವ ವ್ಯಾಜ್ಯಗಳನ್ನು ಇಲ್ಲಿ ಬಗೆಹರಿಸಿಕೊಳ್ಳಬಹುದು ಮತ್ತು ಈ ಒಂದು ವಿಶೇಷ ಅದಾಲತ್ಗಳಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಕಕ್ಷಿದಾರರು ಏನನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೇವೆ. ಈ ಎಲ್ಲ ಅದಾಲತ್ಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಜಿ ಕೆ ದಾಕ್ಷಾಯಿಣಿಯವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
8: ನಮಸ್ತೆ.
7: ಸಮಾಧಾನ್ ಸಮಾರೋಹ್ ಅನ್ನೋ ಅಂತ ಒಂದು ವಿಶೇಷ ಲೋಕ್ ಅದಾಲತ್ ಅನ್ನ ಹಮ್ಮಿಕೊಳ್ಳಲಾಗಿದೆ, ಏನು ಮೇಡಮ್ ಇದು?
8: ಇದೊಂದು ಸಮಾಧಾನ್ ಸಮಾರೋಹ್ ಅನ್ನೋದು ಒಂದು ವಿಶೇಷ ಲೋಕ್ ಅದಾಲತ್. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಇದೇ ಒಂದು ನಿರ್ದೇಶನದ ಮೇರೆಗೆ ನಮ್ಮ ಭಾರತ ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ಸಮಾಧಾನ್ ಸಮಾರೋಹ್ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ವಿಶೇಷ ಲೋಕ ಅದಾಲತ್ತನ್ನು ಆಯೋಜಿಸಿದ್ದು. ಇದರ ಒಂದು ವಿಶೇಷತೆ ಏನಂತಂದ್ರೆ, ಈಗಾಗಲೇ ಕಕ್ಷಿದಾರರು ಅಂದರೆ ಕೆಳ ನ್ಯಾಯಾಲಯಗಳಿಂದ ತಮ್ಮ ಒಂದು ತೀರ್ಪನ್ನು ಪಡೆದು ಅದರಿಂದ ಅವರಿಗೆ ಸಮಾಧಾನ ಇಲ್ಲದೆ ಅಪೀಲ್ ಹೋಗಿರುವಂತಹ ಸಾಧ್ಯತೆಗಳಿರುತ್ತೆ ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ, ನಂತರ ಅಂತಿಮವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಈ ರೀತಿಯ ಪ್ರಕರಣಗಳನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಗುರುತಿಸಿ ಅದರಲ್ಲಿ ಪಕ್ಷಗಾರರಿಗೆ ಒಂದು ಅವಕಾಶವನ್ನ ಕೊಡ್ತಾ ಇದೆ. ಅದ ಅವಕಾಶ ಏನಂತಂದ್ರೆ, ರಾಜ್ಯದಲ್ಲಿ ಈ ರೀತಿಯ ಪ್ರಕರಣಗಳನ್ನ ತೀರ್ಮಾನ ಮಾಡ್ಕೋಬಹುದು ಅಂತ ಹೇಳಿ. ಈ ರೀತಿಯ ಒಂದು ರಾಜಿ ಅವಕಾಶ ಯಾಕೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ಕಕ್ಷಿದಾರರಿಗೆ ಫಾರ್ ಎಕ್ಸಾಂಪಲ್ ಈಗ ಹಾಸನ ಜಿಲ್ಲೆದೇ ಒಂದು ಪ್ರಕರಣ ಅಂತ ಹೇಳಿದ್ರೆ, ಈಗಾಗಲೇ ಹಾಸನ ನ್ಯಾಯಾಲಯಕ್ಕೆ ಸಾಕಷ್ಟು ಕಕ್ಷಿದಾರರು ಓಡಾಡಿರ್ತಾರೆ. ಅಲ್ಲಿಂದ ಮೇಲ್ಮನವಿ ಬೆಂಗಳೂರಿನ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಿರ್ತಾರೆ. ಅಲ್ಲಿಂದ ಸಮಾಧಾನ ಆಗದೆ ನಂತರ ಅಂದ್ರೆ ಅವರಿಗೆ ಸರಿಯಾದ ಒಂದು ತೀರ್ಪು ಸಿಕ್ಕಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಆದ್ರಿಂದ ಈ ಹಂತದಲ್ಲಿನೂ ಕೂಡ ಅವರು ತಮ್ಮ ಪ್ರಕರಣಗಳನ್ನು ರಾಜ್ಯದಲ್ಲಿ ತೀರ್ಮಾನ ಮಾಡಿಕೊಳ್ಳಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಅವಕಾಶವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕಕ್ಷಿದಾರರಿಗೆ ಒದಗಿಸಿದೆ.
7: ಈ ಸಮಾಧಾನ ಸಮಾರೋಹ ಅನ್ನುವಂತಹ ವಿಶೇಷ ಲೋಕ ಅದಾಲತ್ ಯಾವಾಗ ನಡೀತಾ ಇದೆ?
8: 2026 ಆಗಸ್ಟ್ ತಿಂಗಳ ದಿನಾಂಕ 21-23, ಅಂದ್ರೆ ದಿನಾಂಕ 21, 22, 23 ಮೂರು ದಿನಗಳ ಕಾಲ ನಡೀತಾ ಇದೆ. ನಾವು ಈ ಪ್ರೋಸೆಸ್ ಅನ್ನ ಕೈಗೆತ್ಕೊಂಡಿದೀವಿ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಪ್ರಕರಣಗಳು ಚಾಲ್ತಿಯಲ್ಲಿವೆ. ಅದರಲ್ಲಿ ರಾಜಿ ಆಗಬಹುದಾದಂತಹ ಪ್ರಕರಣಗಳನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಗುರುತಿಸಿ 4,328 ಪ್ರಕರಣಗಳನ್ನು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಇಷ್ಟು ಪ್ರಕರಣಗಳನ್ನು ಗುರುತಿಸಿದೆ. ಅದರಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಒಟ್ಟು 24 ಪ್ರಕರಣಗಳು. ಈ 24 ಪ್ರಕರಣಗಳ ಪಟ್ಟಿಯನ್ನು ಈಗಾಗಲೇ ನಮ್ಮ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ತಲುಪಿಸಿದ್ದಾರೆ. ಮತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ. ಹೇಗೆ ಅಂತಂದ್ರೆ, ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಮಟ್ಟದಲ್ಲಿ ಹಾಸನ ಜಿಲ್ಲೆಯನ್ನು ಒಳಗೊಂಡು 8 ತಾಲೂಕುಗಳಿದೆ. ಅದರಲ್ಲಿ ನಮ್ಮ ಒಂದು ಹಾಸನ ತಾಲೂಕನ್ನು ಒಳಗೊಂಡು ಉಳಿದ 7 ತಾಲೂಕುಗಳು ಕೂಡ ಈಗಾಗಲೇ ಪ್ರಕರಣಗಳಲ್ಲಿ ಕಕ್ಷಿದಾರರನ್ನ ಗುರುತಿಸುವಂತ ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾರೆ. ಅಂತಂದ್ರೆ ಅವರಿಗೆ ನೋಟಿಸ್ ಕೊಡುವಂತದ್ದು, ಮತ್ತೆ ಒರಿಜಿನಲ್ ಪ್ರಕರಣಗಳು, ಈಗ ಅದು ಮೇಲ್ಮನವಿ ನಮಗೆ ರೆಫರ್ ಆಗಿರೋದು, ಅದರದ್ದು ಮೂಲ ದಾವಾ ಸಂಖ್ಯೆ ನಮ್ಮ ಒಂದು ನ್ಯಾಯಾಲಯದಲ್ಲಿ ಇರುತ್ತೆ, ಆ ಒಂದು ಮೂಲ ಪ್ರಕರಣದ ಸಂಖ್ಯೆಯನ್ನು ಕೂಡ ಗುರುತಿಸುವಂತ ಪ್ರಕ್ರಿಯೆ ಆಗ್ತಾ ಇದೆ. ಅದರ ಜೊತೆಗೆ ಅವರನ್ನ ರೆಪ್ರೆಸೆಂಟ್ ಮಾಡಿದಂತ ವಕೀಲರನ್ನು ಕೂಡ ಗುರುತಿಸಿ ಅವರಿಗೂ ಕೂಡ ನೋಟಿಸ್ ಕೊಡುವಂತ ಪ್ರಕ್ರಿಯೆಯನ್ನ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳು ಕೈಗೊಂಡಿದೆ.
7: ಈ ಒಂದು ವಿಶೇಷವಾದಂತಹ ಲೋಕ್ ಅದಾಲತ್ನಲ್ಲಿ ಏನು 24 ವ್ಯಾಜ್ಯಗಳನ್ನ ಗುರುತು ಮಾಡಿದೆ ಅಂತ ಹೇಳಿದ್ರಲ್ಲ, ಅವ್ರು ಮಾತ್ರ ಭಾಗವಹಿಸಬಹುದು ಅಥವಾ ಬೇರೆಯವರು ಕೂಡ?
8: ಅದಷ್ಟು ಪ್ರಕರಣಗಳಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಈಗ ಅವಕಾಶ ಇದೆ, ನಂತರ ಅವರಿಗೆ ರೆಫರ್ ಆಗುತ್ತೆ. ಅಂದ್ರೆ ಈಗಾಗಲೇ 2024 ಸಾಲಿನಲ್ಲಿ ಕೂಡ ಇದೇ ರೀತಿಯ ಒಂದು ವಿಶೇಷ ಲೋಕ ಅದಾಲತ್ನ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೈಗೊಂಡಿದ್ದು, ಅದರಲ್ಲಿ ಕೂಡ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತ ಸಾಕಷ್ಟು ಪ್ರಕರಣಗಳನ್ನು ರೆಫರ್ ಮಾಡಿದ್ದು ಒಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ. 9 ಪ್ರಕರಣಗಳು ಆ ಸಮಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುವಂತಹ ಪ್ರಕರಣಗಳನ್ನು ನಾವಿಲ್ಲಿ ರಾಜಿ ತೀರ್ಮಾನದ ಮೂಲಕ ಬಗೆಹರಿಸಿದ್ದೇವೆ.
7: ಸಮಾಧಾನ ಸಮಾರೋಹ ಅನ್ನುವಂತಹ ಈ ವಿಶೇಷ ಲೋಕ ಅದಾಲತ್ನಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಹೇಗೆ ಭಾಗವಹಿಸ್ತಕ್ಕಂಥದ್ದು?
8: ನಾವು ಇವಾಗಲೇ ಆಲ್ರೆಡಿ ಗುರುತಿಸುವಂತ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅದರದ್ದು ಒರಿಜಿನಲ್ ದಾವಾ ನಂಬರ್ ಇರುತ್ತೆ, ಒರಿಜಿನಲ್ ಸೂಟ್ ಅಂತ ಹೇಳ್ತೀವಿ, ಮೂಲ ದಾವಾ ಸಂಖ್ಯೆಯನ್ನ ನಾವು ಐಡೆಂಟಿಫೈ ಮಾಡ್ತಾ ಇದೀವಿ. ಅದನ್ನು ಗುರುತಿಸಿ ಆ ಪಕ್ಷಕಾರರು ಯಾರಿದ್ದಾರೆ ಅವರಿಗೆ ನೋಟಿಸ್ ಅನ್ನ ನಾವು ಈ ತರ ಒಂದು ನಿಮ್ಗೆ ಸರ್ವೋಚ್ಚ ನ್ಯಾಯಾಲಯದಿಂದ ರಾಜಿ ಮಾಡ್ಕೊಳ್ಳಿಕ್ಕೆ ಅವಕಾಶ ನೀಡಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾ ಇದೀವಿ. ಹಂಗಿಂದ ಪಕ್ಷಕರಿಗೆ ಗೊತ್ತಾಗುತ್ತೆ, ನೋಟಿಸ್ ಸಿಕ್ಕಿದ ತಕ್ಷಣ ಅವರು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ಒಂದು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರನ ಅವರು ಅಪ್ರೋಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಹಾಸನ ತಾಲೂಕಿಗೆ ಸಂಬಂಧಪಟ್ಟ ಕೇಸ್ ಇದ್ರೆ ಇಲ್ಲಿಗೆ ಬರ್ತಾರೆ. ಒಂದು ವೇಳೆ ಅರ್ಕಲಗೋಡು ತಾಲೂಕದಿದ್ರೆ ಕಾನೂನು ಸೇವಾ ಪ್ರಾಧಿಕಾರ ಸಮಿತಿ ಇದೆ, ಅಲ್ಲಿಗೆ ಅವರು ಅಪ್ರೋಚ್ ಮಾಡ್ಲಿಕ್ಕೆ ನಾವು ಹೇಳಿರ್ತೀವಿ ಅವರಿಗೆ. ಈ ರೀತಿ ಆ ಪಕ್ಷಕಾರನ ನಾವು ಸಂಪರ್ಕಿಸ್ತೀವಿ.
7: ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರತಕ್ಕಂತಹ ಪ್ರಕರಣಗಳನ್ನ ಇಲ್ಲಿ ಬಗೆಹರಿಸಲಾಗುತ್ತೆ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಾ, ಇಲ್ಲಿ ಯಾರದನ್ನ ಬಗೆಹರಿಸ್ತಾರೆ?
8: ಇದೊಂದು ಮುಖ್ಯವಾದ ಪ್ರಶ್ನೆ. ಏನಂತಂದ್ರೆ ಈ ರೀತಿಯ ಪ್ರಕರಣಗಳಲ್ಲಿ ಅಂದ್ರೆ ಮೇಲ್ಮನವಿ ಹೋಗಿರೋದು ಹೌದು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕು ಕಕ್ಷಿದಾರರು ಅಂದ್ರೆ ಕಷ್ಟ ಇದೆ ಅವರಿಗೆ. ಪ್ರತಿ ಒಂದು ಹಿಯರಿಂಗ್ ಡೇಟ್ ಅಲ್ಲಿ ಅವರಲ್ಲಿಗೆ ಖುದ್ದು ಹೋಗ್ಬೇಕಾಗತ್ತೆ, ಅದೇ ಖುದ್ದು ಹೋಗ್ಲಿಕ್ಕೆ ಕಷ್ಟ ಸಾಧ್ಯ ಅದು. ಅದ್ರ ಜೊತೆಗೆ ಸಾಕಷ್ಟು ಒಂದು ಹಣ ಖರ್ಚಾಗುವಂತ ಸಾಧ್ಯತೆಗಳು ಇದೆ, ಮತ್ತೆ ಸಮಯ ಕೂಡ ವ್ಯರ್ಥ ಆಗುತ್ತೆ, ಮತ್ತೆ ಒಂದು ತೀರ್ಪನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡುತ್ತೆ. ಆದ್ರೆ ಆ ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪನ್ನ ನೀಡುತ್ತೆ ಅದು ಫೈನಲ್ ಅಂತಿಮ ತೀರ್ಪಾಗಿರುತ್ತೆ, ಅದರ ವಿರುದ್ಧ ನೆಕ್ಸ್ಟ್ ಅವರಿಗೆ ಅಪೀಲ್ ಹೋಗ್ಲಿಕ್ಕೆ ಬರೋದಿಲ್ಲ. ಅವಾಗ ಅದು ಯಾರಿಗೆ ಒಳಿತಾಗ್ಲಿ ಯಾರಿಗೆ ಇದಾಗ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಈ ಒಂದು ರಾಜ್ಯ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಕಕ್ಷಿದಾರ ಏನಿರ್ತಾರೆ, ಒಂದು ತಮಗೆ ಸಮಂಜಸ ಅನಿಸುವಂತ ಒಂದು ತೀರ್ಮಾನಕ್ಕೆ ಅವರೇ ಬರುವಂತದ್ದು. ರಾಜ್ಯದಲ್ಲಿ ಅವರು ಪ್ರಕರಣಗಳನ್ನ ತೀರ್ಮಾನ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬಾ ಒಳಿತಾಗತ್ತೆ. ಹೇಗೆ ಮಾಡ್ತೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಇಲ್ಲಿ ಏನಾಗತ್ತೆ ಅಂತಂದ್ರೆ ನಾವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ ಹೇಳ್ತೀವಿ, ಅಂದ್ರೆ ಸ್ಥಳೀಯ ನ್ಯಾಯಾಲಯಗಳು ಇದೇ ನ್ಯಾಯಾಲಯಕ್ಕೆ ಇಲ್ಲಿ ಬರಬಹುದು. ಇವಾಗ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಈವನ್ ಕೇಸ್ ಅವ್ರದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದ್ರು ಕೂಡ ನಮ್ಮ ಒಂದು ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರಾಗಿ ನಾವು ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ. ಮತ್ತೆ ಒಂದೇ ದಿನ ಅವರು ಫೈನಲ್ ಮಾಡ್ಕೋಬೇಕಂತಿಲ್ಲ, ಅವರಿಗೆ ಅವಕಾಶವನ್ನ ಕೊಡ್ತೀವಿ. ಅಂದ್ರೆ ಪ್ರೀ ಕನ್ಸಿಲಿಯೇಷನ್ ಅಂತ ಹೇಳ್ತೀವಿ, ಅಂದ್ರೆ ಪೂರ್ವ ಸಂಧಾನ ಪ್ರಕ್ರಿಯೆ ಅಂತ ಹೇಳ್ತೀವಿ. ಪ್ರೀ ಕನ್ಸಿಲಿಯೇಷನ್ಗೆ ಹಾಜರಾಗಬೇಕು, ಅಲ್ಲಿ ಒಂದೆರಡು ಸಲ ಅವ್ರಿಗೆ ಮಾತುಕತೆ ಆಗುತ್ತೆ. ಮಾತುಕತೆ ಆದ ನಂತರ ಅವರಿಗೆ ಅವತ್ತು ಸಮಾಧಾನ ಆಗ್ಲಿಲ್ಲ, ಇನ್ನೊಂದಿನ ಬರ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಅವಕಾಶವನ್ನ ಕೊಡ್ತೀವಿ. ಅಂದ್ರೆ ನಾವು ಆಗಸ್ಟ್ ತಿಂಗಳ 21, 22, 23 ಒಳಗಡೆ ಇಷ್ಟು ಒಂದು ಅವಕಾಶವನ್ನ ಅವರಿಗೆ ಕೊಟ್ಟಿರ್ತೀವಿ. ಮತ್ತೆ ಈ ರೀತಿಯ ಪ್ರಕರಣಗಳಲ್ಲಿ ಭಾಗವಹಿಸ್ಲಿಕ್ಕೆ ಅಂತ ನಾವು ಒಂದು ಸೀನಿಯರ್ ಅಡ್ವೊಕೇಟ್ಸ್ ಪಟ್ಟಿಯನ್ನ ತಯಾರು ಮಾಡಿದ್ದೇವೆ. ಸೀನಿಯರ್ ಅಡ್ವೊಕೇಟ್ಸ್ ಅಂದ್ರೆ ಅವರು ವಕೀಲರು ಕೂಡ ಮತ್ತೆ ಮಧ್ಯಸ್ಥಗಾರರು ಕೂಡ. ಮಧ್ಯಸ್ಥಗಾರರು ಅಂತ ಹೇಳಿದ್ರೆ ಅವರು ಈ ರೀತಿಯ ಒಂದು ರಾಜ್ಯ ಮಧ್ಯಸ್ಥಗಾರಿಕೆ ಕೇಂದ್ರ ಅಂತ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಇದೆ. ನುರಿತ ಒಂದು 15 ವರ್ಷ ವೃತ್ತಿ ಅನುಭವವುಳ್ಳ ವಕೀಲರ ಪಟ್ಟಿಯನ್ನ ನಾವು ಕರ್ನಾಟಕ ಮಧ್ಯಸ್ಥಗಾರರ ಕೇಂದ್ರಕ್ಕೆ ನಾವು ಕಳ್ಸಿಕೊಟ್ಟಿರ್ತೀವಿ. ಅಲ್ಲಿಂದ ಆ ಪಟ್ಟಿ ಅಪ್ರೂವಲ್ ಆಗಿ ಬಂದಿರುತ್ತೆ. ಆ ಪಟ್ಟಿಯಲ್ಲಿರುವ ವಕೀಲರು, ಅದರಲ್ಲೂ ನುರಿತ ಹಾಗೂ ಅನುಭವಿ ವಕೀಲರನ್ನ ನಾವು ಈ ರೀತಿಯ ಒಂದು ಪ್ರಕರಣಗಳಿಗೆ ನೇಮಿಸ್ತಾ ಇದೀವಿ. ಅಂದ್ರೆ ಅವ್ರನ್ನ ಇಂಟ್ರೆಸ್ಟ್ ಮಾಡ್ತಾ ಇದೀವಿ ವಿಶೇಷ ಲೋಕ ಅದಾಲತ್ಗೆ. ಅವರು ಈ ಒಂದು ಮಧ್ಯಸ್ಥಿಕೆಯನ್ನ ವಹಿಸಿ ಪಕ್ಷಕಾರರ ಪ್ರೀ ಕನ್ಸಿಲಿಯೇಷನ್ ಅಂದ್ರೆ ಪೂರ್ವ ಸಂಧಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ಬರುವಂತ ಅಂದ್ರೆ ಇದರಲ್ಲಿ ಅವ್ರ ಪಾತ್ರ ಏನು ಇರೋದಿಲ್ಲ, ಓನ್ಲಿ ಪಾರ್ಟೀಸ್ಗೆ ಲೀಗಲ್ ಅಸಿಸ್ಟೆನ್ಸ್ ಅಷ್ಟೇ. ಬಟ್ ಇಲ್ಲಿ ತೀರ್ಮಾನ ಪಕ್ಷಕಾರರದೇ ಆಗಿರುತ್ತೆ.
7: ಈ ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಏನಿದೆಯೋ ಇಲ್ಲಿ ವ್ಯಾಜ್ಯಗಳು ತೀರ್ಮಾನ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯ ಒಂದು ಮಾನ್ಯತೆ ದೊರೆಯುತ್ತೆ?
8: ಮಾನ್ಯತೆ ಹೇಗೆ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಜಡ್ಜ್ಮೆಂಟ್ ಆದಾಗ ಎಷ್ಟು ಒಂದು ಮೌಲ್ಯ ಇದೆಯೋ ಅದೇ ಮೌಲ್ಯ ಈ ಒಂದು ಪಕ್ಷಕಾರರು ರಾಜಿ ಪ್ರಕ್ರಿಯೆಯಲ್ಲಿ ಮಾಡಿಕೊಂಡಂತ ತೀರ್ಪಿಗೆ ಕೂಡ ಅದೇ ಮೌಲ್ಯ ಇದೆ.
7: ಅದೇ ಮೌಲ್ಯ ಇರುತ್ತೆ. ಇಲ್ಲಿ ತೀರ್ಮಾನ ಆದ ನಂತರ ಮತ್ತೆ ಏನಾದರೂ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ?
8: ಇಲ್ಲ, ಏನು ಫ್ರಾಡ್ ಈ ತರ ಇದ್ದಾಗ ಮಾತ್ರ. ಬಟ್ ಇಲ್ಲಿ ಫ್ರಾಡ್ ಆಗ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂತಂದ್ರೆ ಇದೀಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ರೆಫರ್ ಮಾಡಿರೋದ್ರಿಂದ ಮತ್ತೆ ನಾವು ಖುದ್ದು ಇದರಲ್ಲಿ ಉಸ್ತುವಾರಿಯನ್ನ ವಹಿಸ್ತೀವಿ. ಹಂಗಿಂದ ಇಲ್ಲಿ ಫ್ರಾಡ್ ಆಗ್ಲಿಕ್ಕೆ ಪುನಃ ನಾವು ಅವಶ್ಯಕತೆ ಇಲ್ಲ ಅಂತಾನೆ ನಮ್ಮದು ಒಂದು ಇದಿದೆ. ಅಂದ್ರೆ ನಾವು ಬಹಳ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀವಿ ಅವರಿಗೆ ಒಂದು ಒಳ್ಳೆ ತೀರ್ಪು ಆಗತ್ತೆ ಇದರಲ್ಲಿ ಅಂತ. ಈ ವಿಶೇಷ ಲೋಕ ಅದಾಲತ್ನಲ್ಲಿ ನಮ್ಗೆ ಇವಾಗ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತ 24 ಪ್ರಕರಣಗಳು ರೆಫರ್ ಆಗಿದೆ ಅಂತ ಹೇಳಿದೆ. ಅದರಲ್ಲಿ ಇರುವಂತದಂದ್ರೆ ಯಾವ ರೀತಿಯ ಪ್ರಕರಣಗಳನ್ನ ನಾವು ರಾಜಿ ಮಾಡಬಹುದು ಅಂತಂದ್ರೆ ಸಿವಿಲ್ ಸೂಟ್ ಇರ್ಬೋದು, ಅಥವಾ ಲ್ಯಾಂಡ್ ಎಕ್ವಿಷನ್ ಕೇಸಸ್ ಇರ್ಬೋದು, ಅಥವಾ ಮೋಟರ್ ವೆಹಿಕಲ್ ಕೇಸಸ್ ಇರ್ಬೋದು, ಈ ರೀತಿಯ ಒಂದು ಪ್ರಕರಣಗಳು, ಮತ್ತೆ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜಿ ಆಗಬಹುದಾದ ಪ್ರಕರಣಗಳನ್ನ ಮಾತ್ರ ನಾವು ಈ ರಾಜಿ ಪ್ರಕ್ರಿಯೆಯಲ್ಲಿ ತಗೊಳ್ತೀವಿ. ಕೆಲವೊಂದು ಪ್ರಕರಣಗಳನ್ನ ನಾವು ರಾಜಿ ಮಾಡ್ಲಿಕ್ಕೆ ಬರೋದಿಲ್ಲ, ಅಂದ್ರೆ ಎಲ್ಲ ಪರ್ಮಿಟ್ ಮಾಡೋದಿಲ್ಲ. ಅಂತ ಪ್ರಕರಣಗಳನ್ನ ರಾಜಿಗೆ ಅಂತ ಹೇಳಿ ತಗೊಳ್ಳೋದಿಲ್ಲ. ಕಾಂಪೌಂಡಬಲ್ ಅಫೆನ್ಸಸ್ ಅಂತ ಹೇಳ್ತೀವಿ, ಅದನ್ನ ಮಾತ್ರ ಕ್ರಿಮಿನಲ್ ಕೇಸಸ್ ಅಲ್ಲಿ ನಾವು ರಾಜಿಗೆ ತಗೊಳ್ಳುವಂತದ್ದು. ಮತ್ತೆ ಇವಾಗ ನಮಗೆ 24 ಕೇಸುಗಳ ಪಟ್ಟಿಯನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕಳಿಸ್ಕೊಟ್ಟಿದ್ದು, ಅದರಲ್ಲಿ ಪಾರ್ಟಿಷನ್ ಸೋರ್ಸ್ ಹೆಚ್ಚಾಗಿ ಆಸ್ತಿ ವಿಭಾಗಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳಿದೆ. ಅದರ ಜೊತೆಗೆ ಲ್ಯಾಂಡ್ ಎಕ್ವಿಸಿಷನ್ ಕೇಸಸ್, ಭೂಸ್ವಾಧೀನ ಪ್ರಕರಣಗಳು ಹಾಗೂ ಮೋಟಾರು ವೆಹಿಕಲ್, ಇಷ್ಟು ಮೂರು ರೀತಿಯ ಪ್ರಕರಣಗಳು ಈಗ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ಕಳಿಸಿಕೊಟ್ಟಿರುವಂತಹ ಪಟ್ಟಿಯಲ್ಲಿ ಸೇರಿದೆ.
7: ಇದಿಷ್ಟು ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರತಕ್ಕಂತಹ ಸಮಾಧಾನ್ ಸಮಾರೋಹ್ ವಿಶೇಷ ಲೋಕ್ ಅದಾಲತ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದೇ ಮಾದರಿಯಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಮತ್ತೊಂದು ಅಭಿಯಾನ ವಿಶೇಷ ಲೋಕ್ ಅದಾಲತ್ ಅನ್ನುವಂಥದ್ದು. ಇದು ಯಾವ ವ್ಯಾಜ್ಯಗಳಿಗೆ ಸಂಬಂಧಪಟ್ಟದ್ದು ಮತ್ತೆ ಇದು ಹೇಗೆ ಮತ್ತೆ ಎಲ್ಲಿ ಜರುಗುತ್ತೆ ಮೇಡಮ್?
8: ಮತ್ತೆ ಇನ್ನೊಂದು ವಿಶೇಷ ಲೋಕ ಅದಾಲತ್ತನ್ನ ಕೂಡ ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹೇಳಿದೆ. ಏನಂತಂದ್ರೆ ದಿನಾಂಕ 18/7/26 ಅಂದ್ರೆ ಜುಲೈ ತಿಂಗಳ 18ನೇ ತಾರೀಕಿನಂದು ಹಾಗೂ ನವೆಂಬರ್ ತಿಂಗಳ 21ನೇ ತಾರೀಕಿನಂದು ಎರಡು ದಿನಗಳು ಕೂಡ ಈ ಒಂದು ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಲೋಕ ಅದಾಲತ್ತನ್ನು ಏರ್ಪಡಿಸಿದೆ. ಕಕ್ಷಿದಾರರಿಗೆ ಚೆನ್ನಾಗಿ ಗೊತ್ತಿದೆ, ಸಾಕಷ್ಟು ಕೇಸ್ಗಳು ನಮ್ಮ ನ್ಯಾಯಾಲಯಗಳಲ್ಲಿ 138 ಸೆಕ್ಷನ್ ಕೆಳಗಡೆ ಇದೆ. ಮತ್ತೆ ಇದರಲ್ಲಿ ಏನಾಗ್ತಿದೆ ಅಂದ್ರೆ ಡಿಲೇ ಆಗ್ತಿದೆ. ಏನ್ ಕಾರಣ ಇದು ಅಂತಂದ್ರೆ ಅಕ್ಯೂಸ್ ಪರ್ಸನ್ಸ್ ಅಂದ್ರೆ ಯಾರು ಒಂದು ಚೆಕ್ ಅನ್ನ ಇಶ್ಯೂ ಮಾಡಿರ್ತಾನೆ ಅಂತ ವ್ಯಕ್ತಿ ಬೇಗ ಆ ಕೋರ್ಟ್ ಮುಂದೆ ಬರೋದಿಲ್ಲ. ಯಾವುದೇ ರೀತಿ ಇದನ್ನ ಅವಾಯ್ಡ್ ಮಾಡಿ ವಿಳಂಬ ಮಾಡ್ಲಿಕ್ಕೆ ಕಾರಣಕರ್ತರ ಆಗ್ತಾ ಇರ್ತಾರೆ. ಅವರಿಗೆ ಅದು ಕಾನ್ಸಿಕ್ವೆನ್ಸಸ್ ಗೊತ್ತಿಲ್ಲ, ಜಜ್ಮೆಂಟ್ ಆದ ನಂತರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅರೆ ಜಜ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಆಕ್ಟ್ ಕೆಳಗಡೆ ಒಂದು ಅಮೌಂಟ್ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ 500 ರೂಪಾಯಿ ಸಾಲ ತಗೊಂಡಿದ್ದ, 500 ರೂಪಾಯಿನ ವಾಪಸ್ ಕೊಟ್ಟಿಲ್ಲ ಅಂದಾಗ ದೂರುದಾರ ನ್ಯಾಯಾಲಯಕ್ಕೆ ಬರ್ತಾನೆ. ತೀರ್ಪಾದಂತ ಸಮಯದಲ್ಲಿ ಡಬಲ್ ದಿ ಅಮೌಂಟ್ ಅನ್ನ ಅವನಿಗೆ ಫೈನ್ ಅಂತ ಹೇಳಿ ಇಂಪೋಸ್ ಮಾಡುವಂತ ಅವಕಾಶ ನ್ಯಾಯಾಲಯಕ್ಕೆ ಇದೆ. ಪರಿಯದಷ್ಟೇ ಅಲ್ಲ, ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂತ ಹೇಳ್ಬಿಟ್ಟು ಮಿನಿಮಮ್ 6 ಮಂತ್ಸ್ ಅವನಿಗೆ ಶಿಕ್ಷೆಯನ್ನ ವಿಧಿಸುತ್ತೆ. ಈ ಜೈಲಿಗೆ ಹೋದ ಮಾತ್ರಕ್ಕೆ ನಾನು 10,000 ರೂಪಾಯಿ ಏನ್ ಫೈನ್ ಅಮೌಂಟ್ ಇದೆ ಅದನ್ನ ಕಟ್ಟದೆ ಅದರಿಂದ ತಪ್ಪಿಸ್ಕೋಬಹುದು ಅಂತ ಏನಾದ್ರೂ ಅನ್ಕೊಂಡಿದ್ರೆ ಇಲ್ಲ, ಅದನ್ನ ಕಟ್ಟಬೇಕು. ಅದ್ರ ಜೊತೆಗೆ ಅವನು ಜೈಲ್ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಇದು ಯಾವುದು ಆಗಬಾರದು ಅಂತ ಹೇಳ್ಬಿಟ್ಟು ಲೋಕ ಅದಾಲತ್ಗಳಲ್ಲಿ ನಾವು ಈ ರೀತಿಯ ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡ್ತೇವೆ. ಅದರಲ್ಲಿ ಇಬ್ರು ಬಂದು ದೂರುದಾರ ಮತ್ತೆ ಯಾರು ಆರೋಪಿ ಇರ್ತಾನೆ ಅಮೌಂಟ್ ಅನ್ನ ತಗೊಂಡು ಚೆಕ್ ಇಶ್ಯೂ ಮಾಡ ಅಂತ ವ್ಯಕ್ತಿಗಳು ಬಂದು ನ್ಯಾಯಾಲಯಕ್ಕೆ ನಾವಿಲ್ಲ ರಾಜಿಯಲ್ಲಿ ತೀರ್ಮಾನ ಮಾಡ್ಕೋತೀವಿ ಅಂದಾಗ ಪರಸ್ಪರ ಈಗ ಅವರ ನಡುವೆ ಏನ್ ನಡೆದಿದೆ ಅನ್ನೋದು ಅವರಿಗೆ ಗೊತ್ತು. ಎಷ್ಟು ಅಮೌಂಟ್ ಅನ್ನ ನಾನು ಸಾಲವಾಗಿ ಪಡೆದಿದ್ದೇನೆ ಅಥವಾ ಎಷ್ಟು ಅಮೌಂಟ್ಗೆ ನಾನು ಚೆಕ್ ಅನ್ನ ಕೊಟ್ಟಿದ್ದೇನೆ ಅನ್ನೋದು ಅವರವ್ರ ನಡುವೆ ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ ಅವರು ಇಷ್ಟು ಅಮೌಂಟನ್ನೇ ಒಪ್ಕೊಂಬೋದು. ಅವರವ್ರ ನಡುವೆ ಗೊತ್ತಿರೋದ್ರಿಂದ ಈ ಚೆಕ್ ಅಮೌಂಟ್ ಅನ್ನ ಬಿಟ್ಟು ಮಧ್ಯದ ಒಂದು ಕೋರ್ಟ್ ಹೇಳಿದಂತ ಅಮೌಂಟ್ಗೆ ಅಥವಾ ಅವರೇ ಒಂದು ಅಮೌಂಟ್ಗೆ ಒಪ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಅದೇ ಮತ್ತೆ ಪೆಂಡೆನ್ಸಿ ತುಂಬಾ ಇರೋದ್ರಿಂದ ಈ ಕೇಸ್ ಅಲ್ಲಿ ಅಂದ್ರೆ ವಿಚಾರಣೆ ನಡೆದು ಅದೊಂದು ಜಜ್ಮೆಂಟ್ ಆಗೋದಕ್ಕಿಂತ ಅಂದ್ರೆ ಸಾಕಷ್ಟು ಕಾಲಾವಕಾಶನ ತಗೊಳುತ್ತೆ. ಅದಾಗಬಾರ್ದು, ಬೇಗ ಒಂದು ರಿಲೀಫ್ ಸಿಗ್ಬೇಕು ಪಕ್ಷಕಾರರಿಗೆ ಅಂತ ಹೇಳ್ಬಿಟ್ಟು ಈ ಲೋಕ ಅದಾಲತ್ನಲ್ಲಿ ಈ ರೀತಿಯ ಪ್ರಕರಣಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಅದರಿಂದ ದಯವಿಟ್ಟು ಒಂದು ಏನು ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತ ಕಂಪ್ಲೇಂಟ್ ಮತ್ತೆ ಅಕ್ಯೂಸ್ಡ್ ಇಬ್ರು ಕೂಡ ನ್ಯಾಯಾಲಯಗಳಿಗೆ ಹಾಜರಾಗಿ ಈ ಒಂದು ಲೋಕ ಅದಾಲತ್ನಲ್ಲಿ ತಮ್ಮ ಪ್ರಕರಣಗಳನ್ನ ಬೇಗ ತೀರ್ಮಾನ ಮಾಡಿಕೊಳ್ಬಹುದು ಅಂತ ಅನ್ನೋದನ್ನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೇನೆ.
7: ಈ ಚೆಕ್ ಬೌನ್ಸ್ ವಿಶೇಷ ಲೋಕ್ ಅದಾಲತ್ನಲ್ಲಿ ವ್ಯಾಜ್ಯ ಏನಾದ್ರೂ ಅಲ್ಲಿ ಅದು ತೀರ್ಮಾನ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷೆಯ ಒಂದು ಇದೇನ್ ಬರೋದಿಲ್ಲ ಅಲ್ಲ?
8: ಆದಾಗ ಬರೋದಿಲ್ಲ, ಒಂದು ವೇಳೆ ರಾಜಿ ಆಗದೆ ಅವ್ರ ಜಜ್ಮೆಂಟ್ ಆದಾಗ ಡೆಫಿನೆಟ್ಲಿ
7: ಶಿಕ್ಷೆಯಿಂದ ಅವ್ರು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು
8: ಅನುಕೂಲ ಇದೆ,
7: ಹೆಚ್ಚು ಸೂಕ್ತ. ಇಲ್ಲಿ ಭಾಗವಹಿಸಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಮೇಡಮ್?
8: ಈಗಾಗಲೇ ಸಾಕಷ್ಟು ಪ್ರಕರಣಗಳು ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದೆ. ಅದಲ್ದೆ ಇವಾಗ ಫ್ರೆಶ್ ಆಗಿ ನಾನು ಕೋರ್ಟಿಗೆ ಹೋಗ್ಬೇಕು, ನಾನು ಇವಾಗ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇರ್ತಾರೆ. PCR ಅಂತ ಹೇಳ್ತೀವಿ, ಪ್ರೈವೇಟ್ ಕಂಪ್ಲೇಂಟ್ ಅಂತ ಹೇಳ್ತೀವಿ. ಅದು ಒಂದು ಕಂಪ್ಲೇಂಟ್ ನಾನು ಕೊಡ್ಬೇಕು ಅಂತ ಕಂಪ್ಲೇಂಟ್ ಕಾಯ್ತಾ ಇರ್ತಾರೆ. ಆದ್ರೆ ಅದಕ್ಕಿಂತ ಮೊದಲೇ ಕೋರ್ಟಿಗೆ ಹೋಗೋ ಬದಲು ನಾನೇನಾದ್ರೂ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂದ್ರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೋಗಿ ನಾನು ಇದನ್ನ ಬಗೆಹರಿಸ್ಕೋಬಹುದಾ ಅಂತ ಯೋಚನೆ ಮಾಡ್ತಿದ್ರೆ ಅದು ಕೂಡ ಸಾಧ್ಯತೆ ಇದೆ. ಹೇಗಂದ್ರೆ ನಾವು ಅದನ್ನ PLC ಅಂತ ಹೇಳ್ತೀವಿ, ವ್ಯಾಜ್ಯ ಪೂರ್ವ ಪ್ರಕರಣ ಅಂತ ಹೇಳಿ. ಈ ರೀತಿ ನನ್ನ ಹತ್ರ ಹಣ ಈಸ್ಕೊಂಡಿದ್ದ, ಚೆಕ್ ಕೊಟ್ಟಿದ್ದಾನೆ, ಆದ್ರೆ ಇನ್ನು ಬಂದಿಲ್ಲ ಅಂತಂದಾಗ ನಾವು ಆತನ್ನ ಅಕ್ಯೂಸ್ಡ್ ಯಾರು ಇರ್ತಾನೆ ಆತನ ಅಲ್ಲಿ ಕರೆಸಿ ಅವ್ರ ರಾಜಿ ಮೂಲಕ ಅಲ್ಲಿನೂ ಕೂಡ ನಾವು ಈ ಪ್ರಕರಣವನ್ನ ತೀರ್ಮಾನ ಮಾಡ್ತೇವೆ, PLC ಅಂತ ಹೇಳ್ತೇವೆ ಅದಕ್ಕೆ. ಅಥವಾ ಒಂದು ವೇಳೆ ಕೋರ್ಟಿನಲ್ಲೂ ಕೂಡ ಆತ ವಕೀಲರ ಮೂಲಕನೂ ಹೇಳಿಸಬಹುದು, ನಾವು ರಾಜಿ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು. ಅಥವಾ ಅವರೇ ಖುದ್ದಾಗಿ ಕೋರ್ಟ್ಗೆ ಸಬ್ಮಿಷನ್ ಮಾಡಿದಾಗ, ಸ್ವಾಮಿ ನಾವು ಇದ್ರ ರಾಜಿಯಲ್ಲೇ ತೀರ್ಮಾನ ಮಾಡ್ಕೋತೀವಿ ಅಂದ್ರೂ ಕೂಡ ಕೋರ್ಟ್ ಅವಕಾಶ ಮಾಡಿಕೊಡುತ್ತೆ. ಮತ್ತೆ ಈ ರೀತಿಯ ಕೇಸ್ ಅನ್ನು ಕೂಡ ನಾವು ಮೀಡಿಯೇಷನ್ ಸೆಂಟರ್ ಅಂತ ಹೇಳ್ತೀವಿ, ಮಧ್ಯಸ್ಥಿಕಾ ಕೇಂದ್ರಕ್ಕೆ ಕೂಡ ರೆಫರ್ ಮಾಡ್ತೀವಿ.
7: ಇಲ್ಲಿ ಚೆಕ್ ಕೊಟ್ಟರಂತವ್ರಾಗಿರ್ಬಹುದು ಅಥವಾ ಹಣವನ್ನ ಕೊಟ್ಟರಂತವ್ರಾಗಿರ್ಬಹುದು, ಇವರು ಯಾರಾದ್ರೂ ಒಬ್ಬರು ಅಪ್ರೋಚ್ ಮಾಡಿದ್ರು ಕೂಡ ತಾವು ಅದನ್ನ ಸಮ್ಮತಿಸ್ತೀರಾ?
8: ಎನಿ ಆಫ್ ದ ಬೋತ್ ದಿ ಪಾರ್ಟೀಸ್ ಅಂದ್ರೆ ಬೋತ್ ಇವಾಗ ಕಂಪ್ಲೇನೆಂಟ್ ಅವರ ಒಬ್ಬರಾಗೆ ಬರ್ಬೋದು ಅಥವಾ ಅಕ್ಯೂಸ್ಡೇ ಹೇಳ್ಬೋದು ಸ್ವಾಮಿ ನಾನು ರಾಜಿ ಮಾಡ್ಕೊಳಕ್ ರೆಡಿ ಇದ್ದೀನಿ ಯಾಕಂದ್ರೆ ಎಷ್ಟು ದಿವಸದಿಂದ ಓಡಾಡ್ತಾ ಇದ್ದೀನಿ ಅಥವಾ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅದರಿಂದ ನನಗೆ ರಾಜಿಯಲ್ಲಿ ತೀರ್ಮಾನ ಮಾಡ್ಕೊಟ್ಬಿಡಿ ಅಂದ್ರೆ ರಾಜಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದಾಗ ಯಾವುದೇ ಕೋರ್ಟ್ ಕೂಡ ಸದಾ ಸಿದ್ಧ ಇರುತ್ತೆ ರಾಜಿಯಲ್ಲಿ ಆಗೋದು ಒಳ್ಳೇದಂತ ಹೇಳ್ಬಿಟ್ಟು ಪ್ರತಿ ಹೆಜ್ಜೆಯಲ್ಲೂ ಕೂಡ ನ್ಯಾಯಾಲಯಗಳು ಹೇಳ್ತಾನೆ ಇರುತ್ತೆ ಕಕ್ಷಿದಾರರಿಗೆ ರಾಜಿ ಮಾಡ್ಕೊಳ್ಳಿ ಅಂತ ಮತ್ತದು ಮಸ್ಟ್ ಅಂಡ್ ಶುಡ್ ಈಗ ಯಾವುದೇ ಒಂದು ಕೇಸ್ ಬಂದಾಗ ಅದೊಂದು

0: ರಾಷ್ಟ್ರೀಯ ಮೆಗಾಲೋಕ್ ಅದಾಲತ್ತನ್ನು ಕೂಡ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿದೆ. ಇದು ಯಾವ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಯಾವ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಯಾವ ದಿನಾಂಕದಂದು ಇದು ಜರುಗ್ತಾ ಇದೆ, ಇದರ ಬಗ್ಗೆ ಮಾಹಿತಿ ಮಾಡಿಕೊಡಿ ಮೇಡಮ್.
1: ರಾಷ್ಟ್ರೀಯ ಮೆಗಾ ಲೋಕಾದಾಲತ್ತು ಈ ವರ್ಷದಲ್ಲಿ ಅಂದ್ರೆ 2026ರಲ್ಲಿ ಇದು ಎರಡನೆಯ ರಾಷ್ಟ್ರೀಯ ಮೆಗಾ ಲೋಕಾದಾಲತ್ತು. ಈಗಾಗಲೇ ಮಾರ್ಚ್ ತಿಂಗಳ 7ನೇ ತಾರೀಕಿನಂದು ಈ ವರ್ಷದ ಮೊದಲನೇ ಮೆಗಾ ಲೋಕಾದಾಲತ್ತು ಆಯ್ತು. ಅದರಲ್ಲೂ ಸಾಕಷ್ಟು ಪ್ರಕರಣಗಳು, 4,000ಕ್ಕಿಂತ ಹೆಚ್ಚಿನ ಒಂದು ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿರುವ ಪ್ರಕರಣಗಳು ರಾಜ್ಯದಲ್ಲಿ ತೀರ್ಮಾನ ಆಗಿದೆ. ಇವಾಗ ಇದು ಎರಡನೇ ಲೋಕಾದಾಲತ್ತು. ಈ ಲೋಕಾದಾಲತ್ ನಡೀತಾ ಇರೋದು ಜುಲೈ ತಿಂಗಳ 11ನೇ ತಾರೀಕಿನಂದು 11/7/2026ರಂದು ನಮ್ಮ ನ್ಯಾಯಾಲಯದ ಆವರಣದಲ್ಲೇ ನಡೆಯುತ್ತೆ. ಆ ದಿನದಂದು ವ್ಯಾಜ್ಯ ಪೂರ್ವ ಪ್ರಕರಣಗಳು ಮತ್ತೆ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ಪ್ರಕರಣಗಳು, ಎಲ್ಲಾ ರೀತಿಯ ಸಿವಿಲ್ ವ್ಯಾಜ್ಯಗಳು ಮತ್ತೆ ಕಾಂಪೌಂಡಬಲ್, ನಾನು ಈಗಾಗಲೇ ಹೇಳಿದೆ, ರಾಜ್ಯ ಆಗಬಹುದಾದಂತಹ ಕ್ರಿಮಿನಲ್ ಪ್ರಕರಣಗಳು ಅಂತ ಹೇಳಿ. ಯಾಕಂದ್ರೆ ಈಗ ಯಾರೋ ಒಬ್ಬ ಒಂದು ವ್ಯಕ್ತಿ ಮರ್ಡರ್ ಮಾಡಿರ್ತಾನೆ, ಅವನ್ ಬಂದ್ಬಿಟ್ಟು ಸ್ವಾಮಿ ನಾನು ರಾಜಿ ಮಾಡ್ಕೋತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಓನ್ಲಿ ಕಾಂಪೌಂಡಬಲ್ ಕೇಸಸ್ ಅಂತ ಹೇಳ್ತೀವಿ ಆ ರೀತಿಯ ಪ್ರಕರಣಗಳು. ಮತ್ತೆ ಚೆಕ್ ಬೌನ್ಸ್ ಪ್ರಕರಣಗಳು, ಈಗ ವಿಶೇಷ ಲೋಕಾದಾಲತ್ತಲ್ಲಿ ಹೇಳಿದೆ ವರ್ಷದಲ್ಲಿ 4 ಬಾರಿ ಈ ರೀತಿಯ ಮೆಗಾ ಲೋಕಾದಾಲತ್ ನಡೆಯುತ್ತೆ. ಎಲ್ಲಾ ಲೋಕಾದಾಲತ್ತಲ್ಲೂ ಕೂಡ ಈ ರೀತಿಯ ಪ್ರಕರಣಗಳನ್ನ ರಾಜಿ ಮಾಡ್ಕೊಳ್ಬಹುದಾಗಿರುತ್ತೆ. ಅದರಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳು ಬರುತ್ತೆ, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಅಂದ್ರೆ ಲೋನ್ ಕೊಟ್ಟಿರ್ತಾರೆ ಬ್ಯಾಂಕ್ ಅವರು ಮತ್ತೆ ಕೇಸ್ ಹಾಕೊಂಡಿರ್ತಾರೆ ಆ ರೀತಿಯ ಪ್ರಕರಣಗಳು, ಮತ್ತೆ ಮೋಟಾರ್ ವಾಹನ ಪರಿಹಾರ MAC ಕೇಸಸ್ ಅಂತ ಹೇಳ್ತೀವಿ, ಮತ್ತೆ ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಸೇರಿ ಇನ್ನಿತರೆ ಕೆಲವೊಂದು ವ್ಯಾಜ್ಯಪೂರ್ವ ಪ್ರಕರಣಗಳು ಇವೆಲ್ಲ ಸೇರಿ ಈ ರೀತಿಯ ಪ್ರಕರಣಗಳನ್ನ ಮೆಗಾ ಲೋಕಾದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ಇದೆ.
0: ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಹೇಗೆ ಭಾಗವಹಿಸ್ತಾರೆ?
1: ಈಗ ಕೋರ್ಟ್ ಅಲ್ಲಿ ಇರೋದು ನಾನು ಹೇಳಿದೆ, ಅವ್ರ ವಕೀಲರಿಗೆ ಹೇಳಿದ್ರೆ ಅವರು ಕೂಡ ಸಬ್ಮಿಷನ್ ಮಾಡ್ತಾರೆ ಕೋರ್ಟ್ಗೆ. ಒಂದ್ ವೇಳೆ ಸ್ವತಃ ಕಕ್ಷಿದಾರರೇ ಹೇಳ್ಬೋದು, ಸ್ವಾಮಿ ನಾನು ಲೋಕಾದಾಲತ್ತಿಗೆ ರೆಫರ್ ಮಾಡಿ ನಾನು ಅಲ್ಲಿ ರಾಜಿ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದೀನಿ ಅಂತಾನೆ ಹೇಳ್ಬೋದು. ಖುದ್ದಾಗಿನೂ ಹೇಳ್ಬೋದು, ವಕೀಲರ ಮುಖಾಂತರನು ಕೂಡ ಒಂದು ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಬಹುದು. ರೈಟಿಂಗ್ ಅಲ್ಲಿ ಕೊಡ್ಬೇಕಂತಿಲ್ಲ, ಇವ ಹಿಯರಿಂಗ್ ಡೇಟ್ ಬರ್ತಾರೆ, ಬಂದಾಗ ಸ್ವಾಮಿ ನನಗೆ ಲೋಕಾದಾಲತ್ತಿಗೆ ರೆಫರ್ ಮಾಡಿ ನಾನು ರಾಜಿ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದೀನಿ.
0: ಈ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನಮ್ಮ ರಾಷ್ಟ್ರದಾದ್ಯಂತ ಹಮ್ಮಿಕೊಂಡಿರತಕ್ಕಂತಹ ಈ ಬೇರೆ ಬೇರೆ ಬಗೆಯ ವಿಶೇಷ ಲೋಕ್ ಅದಾಲತ್ಗಳು ಏನಿದ್ದಾವೋ ಇದರಲ್ಲಿ ನಾವು ಪಾಲ್ಗೊಳ್ಬೇಕು, ಅಲ್ಲಿ ನಮ್ಮ ವ್ಯಾಜ್ಯಗಳನ್ನ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ತಮಗೆ ಸಲ್ಲಿಸ್ಲಿಕ್ಕೆ ಏನಾದರೂ ಕಡೆಯ ದಿನಾಂಕ ಅಂತ ಹೇಳಿರುತ್ತೆ?
1: ಹಾಗೇನಿಲ್ಲ, ನೀವು ಅವತ್ತು ಲಾಸ್ಟ್ಗೆ 11/7/2026 ಅವತ್ತಿಗೆ ಕೂಡ ಬಂದು ನೀವು ಒಂದು ಅರ್ಜಿಯನ್ನು ಕೊಟ್ಟರೆ ಅಂದ್ರೆ ವ್ಯಾಜ್ಯಪೂರ್ವ ಪ್ರಕರಣದಲ್ಲಿ ಕೊಟ್ಟರು ಇಬ್ರು ಪಕ್ಷಕಾರರು ಬಂದಾಗ ಅದರಲ್ಲೂ ಕೂಡ ನಾವು ರಾಜಿ ಮಾಡುವಂತ ಅವಕಾಶ ಇದೆ. ಅಥವಾ ಒಂದ್ ವೇಳೆ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುತ್ತೆ, ಪೆಂಡಿಂಗ್ ಇರುವಂತಹ ಕೇಸ್ ಅನ್ನು ಕೂಡ ನೀವು ಅದುವರೆಗೆ ಲೋಕಾದಾಲತ್ಗೆ ರೆಫರ್ ಮಾಡ್ಕೊಂಡಿಲ್ಲ, ಆದ್ರೆ ನೀವು ಔಟ್ ಆಫ್ ದಿ ಕೋರ್ಟ್ ಏನೋ ಮಾತಾಡಿರ್ತೀರಾ, ಸೆಟಲ್ಮೆಂಟ್ ಮಾಡ್ಕೊಂಡಿರ್ತೀರಾ, ಅದನ್ನ ನೀವು ಕೂಡ ಕೋರ್ಟ್ಗೆ ಆ ದಿನ ಹೇಳ್ಬಹುದು, ತಿಳಿಸ್ಬಹುದು, ಸ್ವಾಮಿ ನಾವು ಹೊರಗಡೆನೂ ಈ ತರ ರಾಜಿ ಮಾಡ್ಕೊಂಡಿದೀವಿ, ಅದನ್ನ ಲೋಕಾದಾಲತ್ಗೆ ಇವತ್ತು ತರ್ಸ್ಕೊಂಡ್ರೆ ನಾವು ಇವತ್ತು ಕ್ಲೋಸ್ ಮಾಡ್ಕೋತೀವಿ ಹೇಳ್ಬಹುದು. ಅವತ್ತಿಗೂ ಕೂಡ ಇದೆ ಅಂದ್ರೆ ಇದಕ್ಕೆ ಕಾಲಮಿತಿ ಅನ್ನೋದಿಲ್ಲ, ಅಂದ್ರೆ ಇಂತ ದಿನದೊಳಗಡೆ ನೀವು ಲೋಕಾದಾಲತ್ತಲ್ಲಿ ತೀರ್ಮಾನ ಮಾಡ್ಕೋಬೇಕಂತ ಇಲ್ಲ. ಲೋಕಾದಾಲತ್ ನಡೀತಾ ಇರುವಂತ ದಿನದಲ್ಲೂ ಕೂಡ ನೀವು ಕೋರ್ಟ್ಗೆ ಒಂದು ಸಬ್ಮಿಷನ್ ಮಾಡಿ, ಕೋರ್ಟ್ಗೆ ಮೀನ್ಸ್ ಆ ದಿನ ಲೋಕಾದಾಲತ್ತಲ್ಲಿ ಜುಡಿಷಿಯಲ್ ಆಫೀಸರ್ಸ್ ಪಕ್ಷಕಾರರ ಜೊತೆನೆ ಕುಳಿತು ಒಂದು ಲೋಕಾದಾಲತ್ತನ್ನ ಮಾಡ್ತಾ ಇರ್ತಾರೆ, ಅಂದ್ರೆ ರಾಜಿ ಸಂಧಾನ ಪ್ರಕ್ರಿಯೆನ ಮಾಡ್ತಾ ಇರ್ತಾರೆ. ಹಂಗಿಂದ ನೀವು ಅಲ್ಲಿ ಹೇಳಿದ್ರು ಕೂಡ ಇಮಿಡಿಯೇಟ್ ಆಗಿ ನಮ್ಮ ಜುಡಿಷಿಯಲ್ ಆಫೀಸರ್ಸ್ ಆ ಫೈಲ್ ಅನ್ನ ಬೆಂಚ್ಗೆ ತರಿಸ್ಕೊಂಡು ಅವತ್ತೇ ಅದನ್ನ ತೀರ್ಮಾನ ಮಾಡ್ತಾರೆ.
0: ನ್ಯಾಯದ ನಿರೀಕ್ಷೆಯಲ್ಲಿ ಇರತಕ್ಕಂತಹ ನಾಗರಿಕರಿಗೆ ಈ ವಿಶೇಷ ಲೋಕ್ ಅದಾಲತ್ಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ಹಾಗೂ ಹಿರಿಯ ನ್ಯಾಯಾಧೀಶರಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಮೇಡಮ್?
1: ಇದರಲ್ಲಿ ಸಾಕಷ್ಟು ಅನುಕೂಲಗಳಿದೆ, ಆದ್ರೆ ಪಕ್ಷಕಾರರಿಗೆ ಅರ್ಥ ಆಗ್ಬೇಕಷ್ಟೇ. ಏನಂತಂದ್ರೆ ಎಷ್ಟೋ ವರ್ಷಗಳ ಕಾಲ ತಮ್ಮ ಸಮಯ ಮತ್ತೆ ತಮ್ಮ ಹಣ ಎಲ್ಲವನ್ನು ವ್ಯರ್ಥ ಮಾಡಿಕೊಂಡು ಇಡೀ ದಿನ ಯಾವಾಗ ಹಿಯರಿಂಗ್ ಡೇಟ್ ಬರುತ್ತೆ ಆ ದಿನ ಎಲ್ಲ ಅವ್ರಿಗೆ ಕೋರ್ಟಿಗೆ ಬರಲೇಬೇಕಾಗತ್ತೆ. ಇದು ಮುಖ್ಯವಾಗಿ ಅವರಿಗೆ ಏನು ಒಳ್ಳೇದಾಗತ್ತೆ ಅಂತಂದ್ರೆ, ಕೋರ್ಟ್ ಹೇಗೆ ತೀರ್ಮಾನ ಮಾಡುತ್ತೆ ಅಂತಂದ್ರೆ, ತೀರ್ಪನ್ನ ಕೊಡುತ್ತೆ ಅಂದ್ರೆ ಇಬ್ಬರದು ಒಂದು ಪ್ಲೀಡಿಂಗ್ಸ್, ಅವರ ಅಹವಾಲುಗಳು ಏನಿದೆ ಅದನ್ನ ಪರಿಗಣಿಸುತ್ತೆ, ನಂತರ ಅವರ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ, ನಂತರ ವಕೀಲರ ವಾದ ವಿವಾದಗಳನ್ನ ಆಲಿಸಿ ಅದರ ಮೇಲೆ ಅಂದ್ರೆ ಯಾರ ಕಡೆಗೆ ಒಂದು ಮೆರಿಟ್ಸ್ ಇದೆ ಆ ಕಡೆಗೆ ಒಂದು ತೀರ್ಪಾಗತ್ತೆ. ಅಂದ್ರೆ ಅದರಲ್ಲಿ ಒಬ್ರು ಅಗ್ರೀಡ್ ಇರ್ತಾರೆ, ಒಬ್ರು ಯಶಸ್ವಿ ಆಗಿರ್ತಾರೆ. ಆವಾಗ ಅಗ್ರೀಡ್ ಪರ್ಸನ್ ಏನ್ ಮಾಡ್ತಾನೆ, ನೆಕ್ಸ್ಟ್ ಅಪೀಲ್ ಹೋಗ್ಬೇಕಂತ ಯೋಚನೆ ಮಾಡ್ತಾನೆ, ಹೌದಲ್ಲ, ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಈ ಒಂದು ರಾಜಿ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ರಾಜಿ ಮಾಡ್ಕೊಂಡು ಕೇಸನ್ನ ತೀರ್ಮಾನ ಮಾಡ್ಕೊಳ್ಳೋದ್ರಿಂದ ಈ ಅಪೀಲು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಯಾಕಂದ್ರೆ ನಿಮ್ದೇ ನ್ಯಾಯ, ನೀವೇ ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡಿದ್ದೀರಾ, ನನಗೆ ಈ ತರ ಆದ್ರೆ ಇಷ್ಟು ಒಳ್ಳೇದಾಗತ್ತೆ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಪಾರ್ಟಿಷನ್ ಸೂಟ್ ಅಂತ ಹೇಳ್ತೀನಿ, ಅದ್ರಲ್ಲಿ ನನಗೆ ಇಷ್ಟು ಭಾಗ ನಾ ತಗೋತೀನಿ, ಇಷ್ಟು ಭಾಗ ನೀನ್ ತಗೋ ಅಂತ ಹೇಳಿರ್ತೀರಾ.

0: ನಿಮ್ದೇ ತೀರ್ಮಾನ ಆಗತ್ತೆ. ಹಂಗಿಂದ ಅದು ಒಂದು ಉಪಯೋಗ ಆಗತ್ತೆ. ಅದಲ್ಲದೆ ನಿಮಗೆ ಸಮಯ ಉಳಿಯುತ್ತೆ, ಮತ್ತೆ ನಿಮ್ಮ ಹಣ ಕೂಡ ಉಳಿಯುತ್ತೆ. ಇನ್ನಾ ಮಿಗಿಲಾಗಿ ನಿಮ್ಮ ಬಾಂಧವ್ಯ, ಅಣ್ಣ ತಮ್ಮಂದಿರು ಇರ್ತಾರೆ, ಅವ್ರ ನಡುವೆ ಒಂದು ಸೂಟ್ ಆಗಿರುತ್ತೆ. ನನಗೆ ಇಷ್ಟು ಕಡಿಮೆ ಪಾರ್ಟಿಷನ್ ಅಂದ್ರೆ ಶೇರ್ ಬಂದಿದೆ, ಅವನಿಗೆ ಅಷ್ಟು ಹೋಗಿದೆ, ಅಥವಾ ಅವನಿಗೇನೋ ಒಳ್ಳೆ ಪ್ರಾಪರ್ಟಿ ಹೋಯ್ತು, ನನಗೆ ಬೇಡದೇ ಇರೋ ಪ್ರಾಪರ್ಟಿ, ಈ ತರದ ಒಂದು ಡಿಸ್ಪ್ಯೂಟ್ ಮನಸ್ಸಿನಲ್ಲಿ ಆ ತರ ಭಾವನೆ ಉಟ್ಕೊಳ್ಳುತ್ತೆ. ಅವಾಗ ಅವ್ರ ಸಂಬಂಧ ಹಾಳಾಗುತ್ತೆ, ಇವನಿಗೆ ಅಷ್ಟು ಒಳ್ಳೇದು ಸಿಕ್ಕಿದೆ, ನನಗೆ ಈ ತರ ಸಿಕ್ಕಿಲ್ಲ ಅಂತ. ಆದ್ರೆ ಇದ್ರಲ್ಲಿ ನೀವೇ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಬಾಂಧವ್ಯ ಉಳಿಯುತ್ತೆ, ಖುಷಿಯಾಗಿ ಮನೆಗೆ ಒಟ್ಟಿಗೆ ಹೋಗ್ಬೋದು. ಕೆಲವೊಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ, ಆ ರೀತಿಯ ಪ್ರಕರಣಗಳಲ್ಲಿ ಕೋರ್ಟ್ ಫೀ ಎಲ್ಲ ಕಟ್ಟಿರ್ತಾರೆ, ಅಥವಾ ಮನಿ ರಿಕವರಿ ಸೂಟ್ಸ್ ಅಂತದ್ರಲ್ಲಿ ಸಾಕಷ್ಟು ಕೋರ್ಟ್ ಫೀ ಅನ್ನ ಕಟ್ಟಿರ್ತಾರೆ. ಈ ರೀತಿಯ ಒಂದು ರಾಜಿಯಲ್ಲಿ ತೀರ್ಮಾನ ಆದಾಗ ಆ ಕೋರ್ಟ್ ಫೀ ಏನಿದೆ ಅದನ್ನ ರೀಫಂಡ್ ಆಗುತ್ತೆ. ಅವ್ರು ಆಲ್ರೆಡಿ ಕಟ್ಟಿರ್ತಾರೆ, ಯಾರು ಬಂದಿರ್ತಾರೆ ಕೋರ್ಟ್ಗೆ ಅಂತ ವ್ಯಕ್ತಿ, ಪ್ಲೇಂಟಿಫ್ ಅಂತ ಹೇಳ್ತೀವಿ, ವಾದಿ ಅಂತ ಹೇಳ್ತೀವಿ, ಅವ್ರು ಕೋರ್ಟ್ ಫೀ ಅನ್ನ ಕಟ್ಟಿರ್ತಾರೆ, ಆ ಕೋರ್ಟ್ ಫೀನ ವಾಪಸ್ ಕೊಡ್ಲಿಕ್ಕೆ ನ್ಯಾಯಾಲಯ ಆದೇಶ ಮಾಡುತ್ತೆ.
1: ಇದೊಂದು ಒಳ್ಳೆಯ ಅವಕಾಶ,
0: ಒಳ್ಳೆಯ ಅವಕಾಶ.
1: ಯಾವುದೇ ಪ್ರಕರಣಗಳಿರಲಿ, ಯಾವುದೇ ವ್ಯಾಜ್ಯಗಳಿರಲಿ, ಅದನ್ನ ಬಗೆಹರಿಸಿಕೊಳ್ಳಿಕ್ಕೆ ಬಹಳ ಒಂದು ಒಳ್ಳೆಯ ಅವಕಾಶ. ಇದನ್ನ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿಮಗಾಗಿ ತಂದಿದೆ. ಇಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಸಮಯವನ್ನ ನಾವು ಉಳಿಸಿಕೊಳ್ಳಬಹುದು, ಇದಕ್ಕಾಗಿ ಖರ್ಚು ಮಾಡತಕ್ಕಂತ ಹಣವನ್ನ ಉಳಿತಾಯ ಮಾಡಬಹುದು. ಈ ಒಂದು ಕಾರಣಕ್ಕಾಗಿ ನಮ್ಮ ಮನಸ್ಸಿನ ಮೇಲೆ ಉಂಟಾಗ್ತಕ್ಕಂತಹ ಒತ್ತಡವನ್ನ ನಾವು ಕಡಿಮೆಯನ್ನ ಮಾಡಿಕೊಳ್ಳಬಹುದು, ನ್ಯಾಯಾಲಯಕ್ಕೆ ತುಂಬತಕ್ಕಂತಹ ಶುಲ್ಕವನ್ನ ಕಡಿಮೆ ಮಾಡಿಕೊಳ್ಳಬಹುದು.
0: ವಾಪಸ್ ಆಗುತ್ತೆ, ಆಲ್ರೆಡಿ ಕಟ್ಟಿರ್ತಾರೆ ಸಂಪೂರ್ಣ, ಕೋರ್ಟ್ ಫೀ ಕಟ್ಟಿರ್ತಾರೆ, ಅಷ್ಟನ್ನು ವಾಪಸ್ ಮಾಡ್ಲಿಕ್ಕೆ ಕೋರ್ಟ್ ಆದೇಶ ಮಾಡುತ್ತೆ.
1: ಬಹಳ ಮುಖ್ಯವಾಗಿ ಮಾನವೀಯ ಸಂಬಂಧಗಳು
0: ಉಳಿಯುತ್ತೆ.
1: ಆ ಕಾರಣಕ್ಕಾದ್ರೂ ಕೂಡ ಇದ್ರ ಬಗ್ಗೆ ನಮ್ಮ ಕೇಳುಗರು ಗಮನವನ್ನ ಹರಿಸಿ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಏನು ಈ ಒಂದು ಸದಾವಕಾಶವನ್ನ ಕೊಟ್ಟಿದೆಯೋ, ಈ ವಿಶೇಷವಾದಂತಹ ವಿವಿಧ ಲೋಕ್ ಅದಾಲತ್ಗಳಲ್ಲಿ ಭಾಗವಹಿಸಿ ನಿಮ್ಮ ವ್ಯಾಜ್ಯಗಳನ್ನ ಬಗೆಹರಿಸಿಕೊಳ್ಳಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ತಾವು ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ಮೇಡಮ್, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಇದುವರೆಗೂ ಜನತರಂಗ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ವಿಶೇಷ ಲೋಕ್ ಅದಾಲತ್, ಚೆಕ್ ಬೌನ್ಸ್ ಪ್ರಕರಣಗಳ ಅದಾಲತ್ ಹಾಗೂ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್, ಈ ಕುರಿತು ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಜನತರಂಗ
1: ಇದುವರೆಗೆ ಪ್ರಸಾರವಾಯಿತು.
2: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
2: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 9 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ. 10 ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289. ಎಸ್ಟಡಿ ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಬೆಳಗ್ಗೆ 10 ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ 10:30 ಹಲೋ ಗೆಳೆಯರೆ ಲಿಸ್ನರ್ಸ್ ಚಾಯ್ಸ್ ಫೋನ್ಔಟ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಲು ನಿಲಯದ ವಾಟ್ಸಪ್ ಸಂಖ್ಯೆ 9141668637. ಈ ಮೊಬೈಲ್ ಸಂಖ್ಯೆಗೆ ಐ ಅಥವಾ ಹೆಲೋ ಎಂದು ಟೈಪ್ ಮಾಡಿ ಸಂದೇಶವನ್ನು ರವಾನಿಸಿ. ನಿಲಯದಿಂದಲೇ ನಿಮಗೆ ಕರೆಯನ್ನು ಮಾಡಲಾಗುತ್ತದೆ. ಕರೆಯನ್ನು ಸ್ವೀಕರಿಸಿ ಮಾತನಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಿ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಹೈಪರ್ ಟೆನ್ಷನ್ ಈ ಕುರಿತು ಡಾ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.

ಎಫ್ಎಂ 102.2 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರ. ಸ್ಟುಡಿಯೋದಲ್ಲಿ ಈಗ ಸಮಯ ಸರಿಯಾಗಿ 9:04. ನಮ್ಮ ಮುಂದಿನ ಕಾರ್ಯಕ್ರಮ ಮಾಯಾವಿ. ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮ ಮಾಯಾವಿಗೆ ಪ್ರೀತಿಯ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಲೋಕೋ ಭಿನ್ನ ರುಚಿ ಎಂಬುವಂತೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಆಸಕ್ತಿ ಅಭಿರುಚಿ ಇದ್ದೇ ಇರುತ್ತೆ. ಆದರೆ ಸಂಗೀತಕ್ಕೆ ಮಾತ್ರ ಎಲ್ಲರನ್ನ ತನ್ನತ್ತ ಸೆಳೆಯುವ ಮಾಂತ್ರಿಕ ಶಕ್ತಿ ಇದೆ. ಹಾಗಾಗಿಯೇ ಇಂದಿಗೂ ನಾವು ನೋಡಿದ ಸಿನಿಮಾ ಮರ್ತಿದ್ರೂ ಆ ಸಿನಿಮಾಗಳ ಹಾಡುಗಳನ್ನು ಗುನುಕ್ತಲೇ ಇರ್ತೇವೆ. ನನ್ನ ಪಯಣದ ಹಾದಿಯಲ್ಲಿಯೂ ಹಲವಾರು ಚಿತ್ರಗೀತೆಗಳು ನನ್ನ ಫೇವರೆಟ್ ಲಿಸ್ಟ್ನಲ್ಲಿವೆ. ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇಂದಿನ ಮಾಯಾವಿ ಕಾರ್ಯಕ್ರಮದಲ್ಲಿ ಕೇಳೋಣ. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ಸುಜಾತ. ಕಾರ್ಯಕ್ರಮದ ಆರಂಭದಲ್ಲಿ ನನ್ನ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ. ಮನು ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿರುವ ಬೆಳ್ಳಿ ಮೋಡಗಳು ಚಿತ್ರದಿಂದ. ಗೀತೆಯ ಸಾಹಿತ್ಯ ಕೆ ವಿ ರಾಜು ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಮೂಡಿ ಬರ್ತಾ ಇದೆ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮ ಮಾಯಾವಿ. ಸಂಗೀತದ ಸ್ವರಜ್ಞಾನ ಇಲ್ಲದಿದ್ರೂ ಅದನ್ನು ಆಸ್ವಾದಿಸುವ ಇಂಗಿತ ಎಲ್ರಿಗೂ ಇದ್ದೇ ಇರುತ್ತೆ. ಸಿನಿಮಾಗಳಲ್ಲಿ ಕಥೆಯ ಸನ್ನಿವೇಶಕ್ಕೆ ತಕ್ಕಂತೆ ಸಾಹಿತ್ಯ, ಸಂಗೀತ, ಛಾಯಾಚಿತ್ರಣದೊಂದಿಗೆ ಹಾಡುಗಳು ರೂಪುಗೊಳ್ಳುತ್ತವೆ. ಆದರೆ ಅವುಗಳನ್ನು ನಮ್ಮ ಅಭಿರುಚಿಗೆ ತಕ್ಕಂತೆ ಇಷ್ಟಪಡ್ತೇವೆ. ಪ್ರಯಾಣದಲ್ಲಿ, ಮದುವೆ ಸಮಾರಂಭಗಳಲ್ಲಿ, ಜಾತ್ರೆ ಉತ್ಸವಗಳಲ್ಲಿ ಹಾಡು ಸಂಗೀತ ವಾದ್ಯಗಳಿಲ್ಲದ ಸಂಭ್ರಮವನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮೆಚ್ಚಿನ ಮತ್ತೊಂದು ಗೀತೆ ಸವಾರಿ 2 ಚಿತ್ರದಿಂದ ಮೂಡಿಬರ್ತಾ ಇದೆ. ಗೀತೆಯ ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದು. ರಾಗ ಸಂಯೋಜನೆ ಮಾಡಿದ್ದಾರೆ ಮಣಿಕಾಂತ್ ಕದ್ರಿಯವರು. ಗೀತೆಗೆ ದನಿಯಾಗಿದ್ದಾರೆ ಕಾರ್ತಿಕ್ ಮತ್ತು ಹಂಸಿಕಾ ಅಯ್ಯರ್.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ ಕಾರ್ಯಕ್ರಮ ಮಾಯಾವಿ. ಮನಸ್ಸಿನ ಭಾವವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಪದ, ಆ ಪದಕ್ಕೊಂದು ಭಾವಾರ್ಥ. ಮನಸ್ಸನ್ನೇ ಕೇಂದ್ರೀಕರಿಸಿಕೊಂಡು ಮನಸ್ಸಿನ ತುಮ್ಮುಲ, ತವಕ, ತೊಳಲಾಟ, ಅಂತರಾಳದ ಭಾವವನ್ನು ಅತ್ಯದ್ಭುತವಾಗಿ ಹಿಡಿದಿಟ್ಟಿರುವ ನನ್ನ ಮೆಚ್ಚಿನ ಮತ್ತೊಂದು ಗೀತೆ ಅಂದರೆ ಕೆ ಕಲ್ಯಾಣವರ ಸಾಹಿತ್ಯ ಮತ್ತು ಸ್ವರಕಲ್ಪನೆಯಲ್ಲಿ ಮೂಡಿಬಂದಿರುವ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ್ದು. ಮೂಡಿಬರ್ತಾ ಇದೆ ಚಿತ್ರ ಮತ್ತು ಬದ್ರಿಪ್ರಸಾದ್ ಅವರ ಧ್ವನಿಗಳಲ್ಲಿ.

0: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
1: ಮನರಂಜನೆ ಅಥವಾ ಸಮಯವನ್ನು ಕಳೆಯಲಿಕ್ಕೆ ಮಾತ್ರ ಹಾಡುಗಳನ್ನು ಕೇಳಲ್ಲ, ಬದುಕು ಕೊಟ್ಟಿರುವ ಸಂತೋಷವನ್ನು ಆಸ್ವಾದಿಸಲಿಕ್ಕೆ, ಪ್ರತಿ ಕ್ಷಣವನ್ನು ಜೀವಿಸಲಿಕ್ಕೆ ಸಾಹಿತ್ಯ ಸಂಗೀತ ಮತ್ತಷ್ಟು ಉತ್ಸಾಹವನ್ನು ನೀಡುತ್ತೆ. ನನ್ನ ಮೆಚ್ಚಿನ ಮತ್ತೊಂದು ಗೀತೆ ಎಂದರೆ ಕರ್ಣ ಚಿತ್ರದ ಪ್ರೀತಿಯೇ ನನ್ನುಸಿರು ಈ ಗೀತೆ. ಈ ಗೀತೆಯ ಸಾಲುಗಳಲ್ಲಿ ಬರುವ ಚಿನ್ನ ಬೆಳ್ಳಿ ವಜ್ರ ಮತ್ತು ಕೆಂಪು ಹವಳ ಸುಖ ನೀಡುವುದೇ. ಕೇವಲ ಭೌತಿಕ ವಸ್ತುಗಳು ಎಲ್ಲ ರೀತಿಯ ಖುಷಿಯನ್ನು ನೀಡುವುದಾಗಿದ್ದರೆ ಎಲ್ಲರೂ ಖುಷಿಯಾಗಿರ್ತಿದ್ರು. ಜೀವನದಲ್ಲಿ ಮನುಷ್ಯನಿಗೆ ಅದರಾಚೆಗೂ ಏನೋ ಬೇಕಾಗಿದೆ ಅಲ್ವಾ? ಬಹುಶಃ ಅದು ಒಂದಿಷ್ಟು ಪ್ರೀತಿ ಕಾಳಜಿ ಗೌರವ ಇರಬಹುದೇನೋ. ಕೇಳಿ ನನ್ನ ಮೆಚ್ಚಿನ ಮತ್ತೊಂದು ಗೀತೆ ಕರ್ಣ ಚಿತ್ರದ್ದು. ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು, ರಾಗಜೋಡಣೆ ಮಾಡಿದ್ದಾರೆ ಎಂ ರಂಗರಾವ್, ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮಾಯಾವಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ನನ್ನ ಮೆಚ್ಚಿನ ಮತ್ತೊಂದು ಗೀತೆ ಅಂದರೆ ಮುಂದಿನ ನಿಲ್ದಾಣ ಚಿತ್ರದ್ದು. ಪ್ರಮೋದ್ ಮರವಂತೆ ಅವರ ಸೊಗಸಾದ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಅವರ ಹಿನ್ನೆಲೆ ಧ್ವನಿ ಹಾಗೂ ಅದ್ಭುತವಾದ ರಾಗ ಸಂಯೋಜನೆ ಇದೆ. ಈ ಗೀತೆಯಲ್ಲಿ ಬಳಸಿರುವಂತಹ ಸಂಗೀತವನ್ನು ಕೇಳಲಿಕ್ಕೆ ಬಹಳ ಇಷ್ಟ ಆಗುತ್ತೆ. ಕೇಳಿ ನನ್ನ ಇಷ್ಟದ ಮತ್ತೊಂದು ಗೀತೆ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ.

0: ಇಂದಿನ ನಿಲ್ದಾಣ ಚಿತ್ರದ ಈ ಗೀತೆ ಇನ್ನೂ ಬೇಕಾಗಿದೆ, ಒಲವು ಇನ್ನೂ ಬೇಕಾಗಿದೆ. ಸಾಹಿತ್ಯದ ಹೊರತಾಗಿ ಸ್ವರಕಲ್ಪನೆಯಲ್ಲಿ ಮೂಡಿಬಂದಂತಹ ರಾಗ ಸಂಯೋಜನೆಯನ್ನ ಇದುವರೆಗೂ ಕೇಳಿದ್ರಿ.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಬಾಳ ಪಯಣದಲ್ಲಿ ಸಂಗಾತಿಗಳ ನಡುವೆ ಸಾಮರಸ್ಯದ ಬದುಕು ಸಾಗ್ತಾ ಇದ್ರೆ ದೇಹಭಾವವನ್ನ ಮೀರಿದ ಆತ್ಮಾನುರಾಗದ ಒಲವು ಸದಾ ಹಚ್ಚ ಹಸಿರಾಗಿರುತ್ತೆ. ನನ್ನ ಮೆಚ್ಚಿನ ಮತ್ತೊಂದು ಗೀತೆ ಅಮೃತ ವರ್ಷಿಣಿ ಚಿತ್ರದ್ದು. ಚಿತ್ರ ಅವರ ಸ್ವರದಲ್ಲಿರುವ ಈ ಗೀತೆಯ ಸಾಹಿತ್ಯ ಕೆ ಕಲ್ಯಾಣ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ದೇವಾ ಅವರು.

ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಮಾಯಾವಿ. ನೀರೆಯನ್ನ ಸಂಪಿಗೆ, ಮಲ್ಲಿಗೆ, ಜಾಜಿ, ಗುಲಾಬಿ ಹಲವು ಹೂಗಳ ಮೂಲಕ ಬಣ್ಣಿಸಿರುವ ಸಾಕಷ್ಟು ಗೀತೆಗಳಿವೆ. ಆದರೆ ದೈವಿಕ ಪುಷ್ಪವೆಂದೇ ನಂಬಲಾಗಿರುವ ಪಾರಿಜಾತವನ್ನ ತನ್ನಾಕೆಗೆ ಹೋಲಿಕೆ ಮಾಡಿ ಬಣ್ಣಿಸಿರುವ ಈ ಗೀತೆ ಒಂಥರಾ ವಿಶೇಷ ಅನ್ಸುತ್ತೆ. ಕೇಳ್ತಾ ಇದ್ರೆ ಮನಸ್ಸು ಪ್ರಫುಲ್ಲವಾಗುತ್ತೆ. ಕೇಳಿ ನನ್ನ ಮೆಚ್ಚಿನ ಮತ್ತೊಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಗೀತೆಯ ಸಾಹಿತ್ಯ ಮತ್ತು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖಾ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುಡಿ ಬರ್ತಾ ಇದೆ ಕಾರ್ಯಕ್ರಮ ಮಾಯಾವಿ, ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ಮಾತಿಗಿಂತ ಮೌನಕ್ಕೆ ಅರ್ಥ ಜಾಸ್ತಿ. ಬೇಸರವಾದಾಗಲೂ ಮೌನಕ್ಕೆ ಜಾರ್ತೇವೆ, ಖುಷಿಯಾದಾಗಲೂ ಮೌನ ಮಾತಾಗುತ್ತೆ. ನನ್ನ ಮೆಚ್ಚಿನ ಮತ್ತೊಂದು ಗೀತೆ ಎಂದರೆ ಸೂರ್ಯಕಾಂತಿ ಚಿತ್ರದ್ದು. ಹೃದಯದ ಭಾವನೆಗಳನ್ನು ಹಂಚಿಕೊಳ್ಳುವ ಭಾವವನ್ನು ಈ ಹಾಡಿನಲ್ಲಿ ಸೊಗಸಾಗಿ ಕಾಣಬಹುದು. ಕವಿರಾಜ್ ಅವರ ಅತ್ಯದ್ಭುತವಾದ ಬರವಣಿಗೆಗೆ ಇಳಿಯರಾಜ ಅವರ ಇಂಪಾದ ರಾಗ ಜೋಡಣೆ ಇದೆ. ಮೈ ಮೋಸ್ಟ್ ಫೇವರೆಟ್ ಮೆಲೋಡಿ ಸಾಂಗ್ ಮೂಡಿ ಬರ್ತಾ ಇದೆ ಕಾರ್ತಿಕ್ ಅವರ ಮಧುರ ಧ್ವನಿಯಲ್ಲಿ.

ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 10 ಗಂಟೆಗೆ ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289, STD ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. 10:30 ಹಲೋ ಗೆಳೆಯರೆ, ಲಿಸ್ನರ್ ಚಾಯ್ಸ್ ಫೋನ್ಔಟ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಲು ನಿಲಯದ ವಾಟ್ಸ್ಆಪ್ ಸಂಖ್ಯೆ 9141688637, 9141688637 ಈ ಮೊಬೈಲ್ ಸಂಖ್ಯೆಗೆ ಆಯ್ ಅಥವಾ ಹಲೋ ಎಂದು ಟೈಪ್ ಮಾಡಿ ಸಂದೇಶವನ್ನು ರವಾನಿಸಿ. ನಿಲಯದಿಂದಲೇ ನಿಮಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಸ್ವೀಕರಿಸಿ ಮಾತನಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಿ. ಈ ಬೆಳಗ್ಗೆ 10:30 ಹಲೋ ಗೆಳೆಯರೆ ಲಿಸ್ನರ್ಸ್ ಚಾಯ್ಸ್ ಫೋನ್ಔಟ್ ಕಾರ್ಯಕ್ರಮದಲ್ಲಿ ಮಾಯಾವಿ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹೊಂಬಿಸಿಲು ಚಿತ್ರದ ಗೀತೆ, ಎವರ್ಗ್ರೀನ್ ಸಾಂಗ್. ಎಲ್ರಿಗೂ ಇಷ್ಟವಾಗುವಂತಹ ಈ ಗೀತೆ ನನಗೂ ಕೂಡ ಕೇಳಲಿಕ್ಕೆ ಬಹಳ ಇಷ್ಟ. ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ. ಗೀತೆಯ ಸಾಹಿತ್ಯ ಗೀತಪ್ರಿಯ ಅವರದು. ರಾಗಜೋಡಣೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಕೇಳಿ ಬರ್ತಾ ಇದೆ ಕಾರ್ಯಕ್ರಮ ಮಾಯಾವಿ, ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ FM. ನನ್ನ ಮೆಚ್ಚಿನ ಮತ್ತೊಂದು ಗೀತೆ ಅಂದರೆ ಪ್ರತಾಪ್ ಚಿತ್ರದ್ದು. ಈ ಗೀತೆಯ ಸಾಹಿತ್ಯ ಮತ್ತು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖ. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಂದ್ರಿಕಾ ಗುರುರಾಜ್.

ಮಾಯಾವಿ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮದ ಕಡೆಯಲ್ಲಿ ಅಸ್ಥಿರವಾದ ಈ ಜೀವನದಲ್ಲಿ ನಾವೇ ಸ್ಥಿರವಲ್ಲ ಅಂತ ಗೊತ್ತಿದ್ರೂ ನಮ್ಮ ಆಸೆಗಳಿಗೆ ಮಾತ್ರ ಮಿತಿನೇ ಇಲ್ಲ. ನಮ್ಮನ್ನು ನಾವು ಮರೆತಾಗ ಈ ಬದುಕು ಅಥವಾ ಪ್ರಕೃತಿ ನಮ್ಮನ್ನು ಎಚ್ಚರ ಮಾಡ್ತಾನೆ ಇರುತ್ತೆ. ವಾಸ್ತವವನ್ನು, ವಸ್ತುಸ್ಥಿತಿಯನ್ನು, ತಾತ್ವಿಕತೆಯನ್ನು ಅತ್ಯಂತ ಸರಳವಾಗಿ ಅಷ್ಟೇ ಪರಿಣಾಮಕಾರಿಯಾಗಿ ಹೇಳಿರುವ ಪ್ರೇಮದ ಕಾಣಿಕೆ ಚಿತ್ರದ ಈ ಗೀತೆ ನಾನು ಸದಾ ಕೇಳಲಿಕ್ಕೆ ಇಷ್ಟಪಡುವಂತಹ ಹಾಡು. ಸೆಲ್ಫ್ ಬೂಸ್ಟ್ ಸಾಂಗ್ ಅಂದರೂ ತಪ್ಪಾಗಲಾರದು. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿರುವ ಈ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು. ಸ್ವರ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

0: ಇದಾಗಿತ್ತು ಇಂದಿನ ಮಾಯಾವಿ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮ. ನನ್ನ ಮೆಚ್ಚಿನ ಗೀತೆಗಳು ನಿಮಗೂ ಸಹ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೊಂದು ವಿರಾಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.
1: ಆಕಾಶವಾಣಿ ಹಾಸನ.
2: ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ.
3: ಇದು ಗಾದೆಗಳ ಗುಟ್ಟಿನ ಕಾರ್ಯಕ್ರಮ
4: ಗಾದೆ ಗಮ್ಮತ್ತು.
2: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ.
0: ಪ್ರೀತಿಯ ಕೇಳುಗರಿಗೆಲ್ಲ ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289, STD ಕ್ರಮಾಂಕ 08172. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮ್ಮ ಮೊದಲನೇ ಕರೆಯನ್ನ ನೋಡೋಣ. ನಮಸ್ತೆ.
5: ನಮಸ್ತೆ ಮೇಡಮ್.
0: ನಮಸ್ತೆ. ರೇಡಿಯೋ ಸೆಟ್ಟಿಂದ ಸ್ವಲ್ಪ ದೂರ ಬಂದು ಮಾತಾಡಿ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
5: ಶನಿವಾರ ಸಂತೆಯಿಂದ ವಸಂತ ಕುಮಾರಿ.
0: ವಸಂತ ಕುಮಾರಿ ಅವರು ಶನಿವಾರ ಸಂತೆಯಿಂದ.
5: ಹೌದು ಮೇಡಮ್.
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
5: ಥ್ಯಾಂಕ್ ಯು ಮೇಡಮ್.
0: ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ?
5: ಹಾ, ಕೇಳ್ತಾ ಇರ್ತೀನಿ ಮೇಡಮ್, ಎಲ್ಲ ಕೇಳ್ತೀನಿ ನಾನು.
0: ಹೌದ್ರಾ, ತುಂಬಾ ಸಂತೋಷ. ನಿಮ್ಗೆ ಅಪೂರ್ಣವಾದಂತಹ ಗಾದೆ, ಅದನ್ನ ನೀವು ಪೂರ್ಣ ಮಾಡಬೇಕು.
5: ಹೇಳಿ ಮೇಡಮ್.
0: ಗಡಿಗೆ ಬಾಯಿ ಮುಚ್ಚಬಹುದು.
5: ಗಡಿಗೆ ಬಾಯಿ ಮುಚ್ಚಬಹುದು, ಜನರ ಬಾಯಿ ಮುಚ್ಚಕ್ಕಾಗೋಲ್ಲ.
0: ತುಂಬಾ ಸರಳವಾಗಿತ್ತಲ್ವಾ?
5: ಹೌದು ಮೇಡಮ್, ಖುಷಿ ಆಯ್ತು ನೀವು ಸುಲಭ ಕೇಳಿದಿರಾ.
0: ಹೌದಾ, ತುಂಬಾ ಸಂತೋಷ.
5: ಈ ಗಾದೆ ಮಾತನ್ನ ಯಾವ ಬಾಯಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ನಡ್ಕೊಡ್ತಾ ಇದ್ದೀರಾ ಪ್ರೋಗ್ರಾಮು, ತುಂಬಾ ಖುಷಿ ಆಗುತ್ತೆ ಮೇಡಮ್.
0: ಧನ್ಯವಾದಗಳು. ಎಲ್ಲಾ ಕಾರ್ಯಕ್ರಮಗಳು ಕೂಡ ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇರೋ.
5: ಹೌದು ಮೇಡಮ್. ಸರಿ ಮೇಡಮ್,
0: ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕಾಗಿ.
5: ಥ್ಯಾಂಕ್ ಯು.
0: ಕೇಳುಗರೆ, ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289, STD ಕ್ರಮಾಂಕ 08172. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮಸ್ತೆ. ನಮಸ್ತೆ. ನಮಸ್ತೆ.
6: ನಮಸ್ತೆ ಮೇಡಮ್, ನಾನು ವಿಜಯಲಕ್ಷ್ಮಿ ಅಂತ.
0: ವಿಜಯಲಕ್ಷ್ಮಿ ಅವರು, ನಿಮ್ಗೆ ಗಾದೆ. ಅಕ್ಕರೆ ಇಲ್ಲದ ಮನೆಯಲ್ಲಿ. ತುಂಬಾ ಸುಲಭವಾಗಿದೆ, ಕೇಳಿರ್ತೀರಿ ತಾವು ಕೂಡ. ಪ್ರಯತ್ನ ಮಾಡಿ.
6: ಸಕ್ಕರೆ ಇರುತ್ತದೆ ಅಂತ.
0: ಇಲ್ಲ ಇಲ್ಲ, ಗೊತ್ತಾಗ್ತಿಲ್ವಾ?
6: ಗೊತ್ತಾಗ್ತಾ ಇಲ್ಲ ಮೇಡಮ್.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಕಾರ್ಯಕ್ರಮವನ್ನು ಕೇಳ್ತಾ ಇರಿ.
6: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಕೇಳುಗರಿ, ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ FM. ನಮಸ್ತೆ.
6: ನಮಸ್ತೆ ಮೇಡಮ್.
0: ಯಾರಿದು?
6: ಕಮಲಮ್ಮ, ಗುಂಡೇಗೌಡನ ಕೊಪ್ಪಲಿನಿಂದ.
0: ಕಮಲಮ್ಮನವರು, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
6: ಧನ್ಯವಾದಗಳು ಮೇಡಮ್.
0: ಗಾದೆಯನ್ನ
6: ಕೇಳಿಲ್ಲದ ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಂತೆ.
0: ಸರಿಯಾಗಿದೆ, ಅಪೂರ್ಣವಾದ ಗಾದೆಯನ್ನ ಸರಿಯಾದ ರೀತಿಯಲ್ಲಿ ಪೂರ್ಣ ಮಾಡಿದಿರಿ. ಈ ಗಾದೆ ತಾತ್ಪರ್ಯ ಏನ್ ಹೇಳ್ತೀರಿ ತಾವು?
6: ಅಂದ್ರೆ ಪ್ರೀತಿ ವಿಶ್ವಾಸ ಇಲ್ಲದೆ ಇರೋ ಕಡೆ ನಾವು ನಮ್ಮ ಕಷ್ಟನ ಹೇಳ್ಕೊಳ್ಳೋದು ವ್ಯರ್ಥ ಅನ್ನೋದು ಮುಖ್ಯವಾಗಿ ಹೇಳ್ಬೋದು ಮೇಡಮ್.
0: ಹೌದು, ಸರಿಯಾಗಿ.
6: ಅವರಲ್ಲಿ ನಮ್ಮ ಬಗ್ಗೆ ಪ್ರೀತಿ ವಿಶ್ವಾಸನೇ ಇಲ್ಲ ಅಂದಾಗ ನಾವ್ ಏನ್ ಹೇಳ್ಕೊಂಡ್ರು ಅವರು ಅದನ್ನ ಕೇಳಿಸ್ಕೊಳ್ಳೋದು ಇಲ್ಲ, ಅದು ಪ್ರಯೋಜನ ಆಗ್ಲಾರ್ದು ಅನ್ನೋದು ಈ ಮಾತಿನ ಅರ್ಥ.
0: ಸರಿಯಾಗಿ ತಾತ್ಪರ್ಯವನ್ನ ತಿಳಿಸಿದ್ರಿ, ಧನ್ಯವಾದಗಳು ತಮ್ಗೆ.
6: ಥ್ಯಾಂಕ್ ಯು ಮೇಡಮ್.
0: ನಿಮ್ಗಾಗಿ ಡ್ರಾಮಾ ಚಿತ್ರದ ಗೀತೆಯೊಂದು ಮೂಡಿ ಬರ್ತಾ ಇದೆ.

0: ಪ್ರೀತಿಯ ಕೇಳುಗರೇ, ಮೂಡಿ ಬರ್ತಾ ಇದೆ ನೇರ ಫೋನಿನ್ ಕಾರ್ಯಕ್ರಮ ಗಾದೆ ಗಮ್ಮತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289, STD ಕ್ರಮಾಂಕ 08172. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಜಗದೀಶ್ ಅಲ್ಲ, ಟಿಪ್ಟೂರಿಂದ ಮೇಡಮ್.
0: ಟಿಪ್ಟೂರಿನಿಂದ ಜಗದೀಶ್ ಅವರು.
1: ಎಸ್ ಮೇಡಮ್.
0: ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ?
1: ಹೌದು ಮೇಡಮ್.
0: ನಿಮ್ಗೆ ಅಪೂರ್ಣವಾದ ಗಾದೆ
1: ಹೇಳಿ ಮೇಡಮ್.
0: ಸುಂಕದವನ ಮುಂದೆ
1: ಮೇಡಮ್,
0: ಸುಂಕದವನ ಮುಂದೆ,
1: ಸುಂಕದವನ ಮುಂದೆ ದುಃಖ ಹೇಳಿದಂತೆ, ನಮ್ಮ ಕಷ್ಟ ಹೇಳ್ಕೊಂಡಂಗೆ.
0: ಇನ್ನೊಂದ್ ಪದ ಸೇರ್ಸಿ, ದುಃಖದ ಜೊತೆಗೆ ಇನ್ನೊಂದ್ ಪದನು ಸೇರ್ಸಿ,
1: ಸುಖ ದುಃಖ.
0: ಸರಿಯಾಗಿದೆ. ಈಗ ಪೂರ್ಣವಾಗಿ ಹೇಳಿ ಗಾದೆನಾ?
1: ಸುಂಕದವನ ಮುಂದೆ ಸುಖ ದುಃಖ ಹೇಳಿಕೊಂಡಂಗೆ.
0: ಸರಿಯಾಗಿದೆ. ಸುಂಕದವನ ಮುಂದೆ ಸುಖ ದುಃಖ ಹೇಳಿದ ಹಾಗೆ ಅಂತ, ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತೇಳಿ. ಸರಿಯಾಗಿದೆ, ಧನ್ಯವಾದಗಳು ತಮ್ಗೆ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ. ನಮಸ್ತೆ, ಯಾರಿದು?
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
2: ತಿಮ್ಮಪ್ಪ ಮಾತಾಡೋದು ಮೇಡಮ್.
0: ತಿಮ್ಮಪ್ಪನವರು, ನಿಮ್ಗೆ ಕರೆ ಸಿಕ್ಕಿದೆ.
2: ಹೌದು ಮೇಡಮ್.
0: ಹೊಸಬ್ರಿಗೂ ಅವಕಾಶ ಮಾಡಿಕೊಡ್ಬೇಕು, ಪ್ರಯತ್ನ ಮಾಡ್ತಾ ಇರ್ತಾರೆ. ಹಲೋ, ನಮಸ್ತೆ. ಕರೆ ಕಡಿತವಾಗಿದೆ. ಪ್ರೀತಿಯ ಕೇಳುಗರೇ, ಹೊಸ ಕೇಳುಗರಿಗೂ ಅವಕಾಶವನ್ನ ಮಾಡಿಕೊಡಿ, ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ನಮಸ್ತೆ. ನಮಸ್ತೆ. ನಮಸ್ತೆ, ಗಾದೆ ಗಮ್ಮತ್ತು. ಮೂಡಿ ಬರ್ತಾ ಇದೆ ನೇರ ಪ್ರಸಾರದಲ್ಲಿ ಗಾದೆ ಗಮ್ಮತ್ತು ಕಾರ್ಯಕ್ರಮ. ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
3: ಚಿಕ್ಕಮಂಗ್ಳೂರಿಂದ, ಬಡಾವಣೆ ಕಲ್ತಡ್ಡಿಯಿಂದ.
0: ನಿಮ್ಮ ಹೆಸರು?
3: ಗಂಗಾಧರ್.
0: ಗಂಗಾಧರ್ ಅವರು.
3: ಬ್ಲೈಂಡ್ ಮೇಡಮ್ ನಮ್ಮ ಮಾಸ್ಟರ್.
0: ಹೌದಾ, ಇರ್ಲಿ ಇರ್ಲಿ. ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ?
3: ಕೇಳ್ತೀವಿ ಮೇಡಮ್.
0: ನಿಮ್ಗೆ ಗಾದೆ, ಕಟ್ಟಿಕೊಟ್ಟ ಬುತ್ತಿ.
3: ಕಟ್ಟಿಕೊಟ್ಟ ಬುತ್ತಿ,
0: ಇದು ಅರ್ಧ ಗಾದೆ, ಇದನ್ ಪೂರ್ಣ ಮಾಡಿ.
3: ಕೊನೆ ತನಕ ಇರೋದು ಕಟ್ಟಿಕೊಟ್ಟ ಬುತ್ತಿ.
0: ಹೇಳಿ, ಪ್ರಯತ್ನ ಮಾಡಿ.
3: ಕಟ್ಟಿಕೊಟ್ಟ ಬುತ್ತಿ ಸಾಯೋ ತನಕ ಇರೋದಿಲ್ಲ.
0: ಅದಕ್ಕೆ ಇನ್ನೊಂದು ಪದನ ಸೇರ್ಪಡೆ ಮಾಡಬೇಕು, ಅದಕ್ಕೆ ಸರಿ ಒಂದು ರೀತಿನಲ್ಲಿ.
3: ಕಟ್ಟಿಕೊಟ್ಟ ಬುತ್ತಿ,
0: ಗೊತ್ತಾಗ್ತಿಲ್ವಾ? ಕಾರ್ಯಕ್ರಮವನ್ನ ಕೇಳ್ತಾ ಇರಿ ಕಡೆವರೆಗೂ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮ್ಗೆ.
3: ಥ್ಯಾಂಕ್ ಯು.
0: ಕೇಳುಗರೆ, ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289, STD ಕ್ರಮಾಂಕ 08172. ನಮಸ್ತೆ. ನಮಸ್ತೆ.

0: ನಮಸ್ತೆ
1: ನಮಸ್ತೆ
0: ಯಾರಿದು?
1: ಮೇಡಮ್
0: ನಮಸ್ತೆ, ಯಾರಿದು?
1: ಶಿವಣ್ಣ ಅಂತ, ಮೈಸೂರಿಂದ. ಮೇಡಮ್
0: ಶಿವಣ್ಣನವರು ಮೈಸೂರಿನಿಂದ. ಗಾದೆಯನ್ನ ಕೇಳಿಸ್ಕೊಂಡ್ರ, ಅಪೂರ್ಣವಾದ ಗಾದೆಯನ್ನ.
1: ಕಟ್ಟಿಕೊಟ್ಟ
0: ಬುತ್ತಿ, ಇದು ಅರ್ಧ ಭಾಗ, ಇನ್ನು ಅರ್ಧ ಭಾಗವನ್ನ ಪೂರ್ಣ ಮಾಡಿ.
1: ಕಟ್ಟಿಕೊಟ್ಟ ಬುತ್ತಿ ಹೇಳಿಕೊಟ್ಟ ಮಾತು
0: ಹೇಳಿ ಮುಂದಕ್ಕೆ.
1: ಹೇಳಿಕೊಟ್ಟ ಮಾತು ಸಮಯಕ್ಕೆ ಬರೋದಿಲ್ಲ ಅಂತ.
0: ಎಷ್ಟು ದಿನ ಬರುತ್ತೆ ಅಂತ?
1: ಹೌದು ಮೇಡಮ್,
0: ಅಲ್ವಾ? ಕಟ್ಟಿಕೊಟ್ಟಂತ ಬುತ್ತಿ,
1: ನಾವು ಬುತ್ತಿ ಕಟ್ಕೊಂಡು ಹೋದ್ರೆ ಅದು 2 ದಿನ 3 ದಿನ ಇಲ್ಲಾಂದ್ರೆ 1 ವಾರ ಅದನ್ನ ತಿನ್ಬಹುದು.
0: ಹೌದು,
1: ಅದ್ರ ಮೇಲೂ ಇನ್ನು ನಾವು ಅದನ್ನ ಉಳಿಸ್ಕೊಳಕ್ ಆಗಲ್ಲ.
0: ಹಾಗೇನೆ ಹೇಳ್ಕೊಟ್ಟಂತ ಮಾತು ಕೂಡ ಕೊನೆವರೆಗೂ ಇರೋದಿಲ್ಲ.
1: ನಮ್ಮ ವಿಚಾರನ ನಾವೇ ಯೋಚನೆ ಮಾಡಿ ಅದನ್ನ ಅನುಭವಿಸಿ ಅದನ್ನ ಇದ್ ಮಾಡ್ಬೇಕು ಮೇಡಮ್. ಮಾತಾಡ್ಬೇಕು ಯಾವ್ದೇ ಆದ್ರೂ, ಅದ ಯಾವ ಮಾತನೇ ಆದ್ರೂ ಕೇಳ್ಬೇಕು ಮೇಡಮ್.
0: ಖಂಡಿತ, ಸರಿಯಾದ ರೀತಿಯಲ್ಲಿ
1: ಮಾತು ಕೇಳ್ಬೇಕು.
0: ಹೌದು, ಹೇಳಿಕೊಟ್ಟಂತ ಮಾತುಗಳನ್ನ ಕೇಳಬಾರದು, ನಮ್ಮ ಸ್ವಂತ ಬುದ್ಧಿಯನ್ನ ಬಳಸ್ಕೊಳ್ಬೇಕು. ಹೌದು, ಗಾದೆಯನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡಿದ್ದೀರಿ. ಧನ್ಯವಾದಗಳು ತಮ್ಗೆ.
1: ಧನ್ಯವಾದಗಳು ಮೇಡಮ್.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದ ಶುಭಮಂಗಳ ಚಿತ್ರದ ಗೀತೆಯನ್ನ ಇದುವರೆಗೂ ಕೇಳಿದ್ರಿ. ನಮಸ್ತೆ.
1: ಹಲೋ.
0: ನಮಸ್ತೆ.
1: ನಮಸ್ಕಾರ ಮೇಡಮ್. ಅವರೇ
0: ನಮಸ್ತೆ. ಯಾರಿದು?
1: ತೀರ್ಥಕುಮಾರ್ ಮೇಡಮ್.
0: ತೀರ್ಥಕುಮಾರ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಚಿಕ್ಕಮಗಳೂರು ತಾಲೂಕ್, ಚಿಕ್ಕಮಗಳೂರು ಡಿಸ್ಟಿಕ್, ಕಬ್ಬಿಗ್ರಹಳ್ಳಿ.
0: ಕಬ್ಬಿಗ್ರಹಳ್ಳಿಯಿಂದ?
1: ಹೌದು ಮೇಡಮ್. ಅವರೇ
0: ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ?
1: ಯಾವಾಗ್ಲೂ ಕೇಳ್ತೀನಿ ಮೇಡಮ್. ಅವರೇ
0: ಯಾವಾಗ್ಲೂ ಕೇಳ್ತಿರ್ತೀರಿ, ತುಂಬಾ ಸಂತೋಷ. ನಿಮ್ಗೆ ಗಾದೆ, ಕನ್ನಡಿಯ ಗಂಟಿಗಿಂತ.
1: ಕನ್ನಡಿಯ ಗಂಟಿಗಿಂತ ಇನ್ನೊಂದ್ಸಲ ಹೇಳಿ ಮೇಡಮ್.
0: ಕನ್ನಡಿಯ ಗಂಟಿಗಿಂತ.
1: ಗೊತ್ತಾಗ್ತಿಲ್ಲ ಮೇಡಮ್. ಅವರೇ
0: ಗೊತ್ತಾಗ್ತಿಲ್ವಾ? ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮ್ಗೆ.
1: ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.
0: ಕೇಳುಗರೆ, ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ನಮಸ್ತೆ. ನಮಸ್ತೆ. ನಮಸ್ತೆ. ನಮಸ್ತೆ. ಯಾರಿದು?

0: ನಮಸ್ತೆ.
1: ನಮಸ್ತೆ ಮೇಡಮ್. ಮೇನಕಾ ನಟರಾಜ್.
0: ಮೇನಕಾ ನಟರಾಜ್ ಅವರು, ಗಾದೆಯನ್ನ ಕೇಳಿಸ್ಕೊಂಡ್ರ? ಅಪೂರ್ಣವಾದ ಗಾದೆಯನ್ನ.
1: ಕೈಯಲ್ಲಿರುವ ಅಲ್ಲ,
0: ಕನ್ನಡಿಯ ಗಂಟಿಗಿಂತ ಕನ್ನಡಿಯ ಗಂಟಿಗಿಂತ
1: ಕೈಯಲ್ಲಿರುವ ಗಂಟೆ ಲೇಸು,
0: ಅಂಗೈಯಲ್ಲಿರುವ ದಂಟೆ ಲೇಸು. ಸರಿಯಾಗಿದೆ. ನಿಮ್ಮ ಏನು ಇದರ ಗಾದೆಯನ್ನ ಯಾವ ರೀತಿ ತಾವು ಅರ್ಥೈಸ್ಕೊಳ್ತೀರಿ?
1: ಕನ್ನಡಿಲ್ ನೋಡಿ ಎಷ್ಟೊಂದು ಇದೆ ಅಂತ ಅನ್ಕೋಬಹುದು. ಕನ್ನಡಿಲಿ ಎಷ್ಟೊಂದು ಕಾಣಿಸ್ತಾ ಇರುತ್ತೆ, ಅದು ಯಾವ ಕಡೆ ಕನ್ನಡಿ ಹಾಕಿದ್ರು. ಆದ್ರೆ ನಮ್ ಕೈಯಲ್ಲಿ ಎಷ್ಟಿರುತ್ತೆ ಅಷ್ಟೇ ನಮಗೆ ಕಾಣಿಸೋದು, ಸಿಕ್ಕೋದು.
0: ಹೌದು, ಸರಿಯಾಗಿದೆ ತಮ್ಮ ಒಂದು ತಾತ್ಪರ್ಯ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
1: ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಿರಂಜನ ಮೂರ್ತಿ, ಬೀರೂರಿಂದ.
0: ನಿರಂಜನ ಮೂರ್ತಿಯವರು,
1: ಮೇಡಮ್
0: ನಿಮ್ಗೆ ಅಪೂರ್ಣವಾದ ಗಾದೆ. ಮೂಗು ಹಿಡಿದ್ರೆ ಮುಂದುವರಿದ ಭಾಗವನ್ನ ನೀವು ಹೇಳಬೇಕು, ಪೂರ್ಣ ಮಾಡಬೇಕು.
1: ಹಿಡಿದ್ರೆ ನೆಗಡಿ ಹೋದಂಗೆ ಹೋಗುತ್ತೆ ಅಂತ ಮೇಡಮ್?
0: ಇಲ್ಲ,
1: ಗೊತ್ತಾಗ್ತಿಲ್ಲ ಮೇಡಮ್. ಮೂಗು ಹಿಡಿದ್ರೆ ನೆಗಡಿ ಬಿಡುತ್ತೆ ಅಂತ ಗೊತ್ತಿಲ್ಲ ಮೇಡಮ್.
0: ಗೊತ್ತಾಗ್ತಿಲ್ವಾ? ಕಾರ್ಯಕ್ರಮವನ್ನ ಕೇಳ್ತಾ ಇರ್ರಿ. ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.

0: ನಮಸ್ತೆ
1: ಹಲೋ
0: ನಮಸ್ತೆ, ಯಾರಿದು? ಸ್ವಲ್ಪ ರೇಡಿಯೋ ಸೆಟ್ ಇಂದ ದೂರ ಬಂದು ಮಾತಾಡಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಂಜುಂಡಸ್ವಾಮಿ, ಮೂಡಿಗೆರೆ ಚಿನ್ನರಾಜನಾಥರ.
0: ನಂಜುಂಡಸ್ವಾಮಿ ಅವರು, ಗಾದೆಯನ್ನ ಕೇಳಿಸ್ಕೊಂಡ್ರ? ಅಪೂರ್ಣವಾದ ಗಾದೆಯನ್ನ
1: ಕೇಳಿ ಮೇಡಮ್.
0: ಮೂಗು ಹಿಡಿದ್ರೆ
1: ಬಾಯಿ ಬಿಡ್ತಾರೆ.
0: ಹೌದು, ಸರಿಯಾಗಿದೆ. ಯಾವ ರೀತಿ ಅರ್ಥ? ಹೌದು, ಮತ್ತೆ ಮೂಗು ಹಿಡಿದ್ರೆ ಬಾಯಿ ಬಿಡ್ತಾರೆ, ಇದನ್ನ ಯಾವ ರೀತಿ ಅರ್ಥೈಸ್ಕೊಳ್ತೀರಾ?
1: ನಾನು ಮೊಬೈಲ್ ಹಿಡಿದಿದ್ದೀನಲ್ಲ ಹಂಗಾಗಿ.
0: ಏನೇಳಿ?
1: ನಾನು ಮೊಬೈಲ್ ಹಿಡಿದಿದ್ದೀನಲ್ಲ ಹಂಗಾಗಿ.
0: ಮೊಬೈಲ್ ಹಿಡ್ದಿದ್ದೀರಂತಲ್ಲ, ಮೂಗು ಹಿಡಿದ್ರೆ ಬಾಯಿ ತಾನಾಗಿ ತೆರೆಯುತ್ತೆ, ಈ ಗಾದೆ ಮಾತನ್ನ ನೀವ್ ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ?
1: ಯಾವ ರೀತಿ ಅಂತ ಅಂದ್ರೆ, ಮತ್ತೆ ಉಸಿರೋಗ್ಲಿಕ್ಕೆ ಜಾಗ ಎಲ್ಲೂ ಇರೋದಿಲ್ಲ ಅರ್ಜೆಂಟ್ ಆಗಿ. ಬಾಯಿ ಒಂದೇ ಉಸಿರೋಗಕ್ಕೆ ಜಾಗ ಇರೋದು.
0: ಸರಿಯಾಗಿದೆ, ನಿಮ್ಮ ತಾತ್ಪರ್ಯ ಸರಿಯಾಗಿದೆ.
1: ಧನ್ಯವಾದಗಳು.
0: ಧನ್ಯವಾದಗಳು ತಮಗೆ. ಗಟ್ಟಿಮೇಳ ಚಿತ್ರದಿಂದ ಒಂದು ಗೀತೆಯನ್ನ ಕೇಳೋಣ. ಗೀತೆಗೆ ದನಿಯಾಗಿದ್ದಾರೆ ಚಿತ್ರ ಅವರು.

0: ಕುಣಿಬೇಕು. ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು.
1: ಈಗ ಬಂತು ದಾರಿಗೆ.

ಇದುವರೆಗೂ ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿದ ಕೇಳುಗರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಮಿತ್ರರಿಗೂ ಧನ್ಯವಾದಗಳು.

0: ಗಾದೆಗಳನ್ನು ಗುರುತಿಸುವ
1: ನಿಮ್ಮ ಈ ಕಾರ್ಯಕ್ರಮ
0: ಗಾದೆ ಗಮ್ಮತ್ತು
2: ಗರಿಗೆದರುತ್ತ
1: ಬಿತ್ತರವಾಯಿತು.
3: ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು.
1: ನಿಮ್ಮನ್ನ ಗಡಿಬಿಡಿ ಮಾಡುತ್ತಲೇ
0: ಹಾಸನ ಆಕಾಶವಾಣಿಯಿಂದ ಮುಗಿದೇ ಹೋಯಿತು ಮುಗಿದೇ ಹೋಯಿತು ಮುಗಿದೇ ಹೋಯಿತು.
3: ಕೇಳೋ ಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು.

ಸ್ಟುಡಿಯೋದಲ್ಲಿ ಈಗ ಸಮಯ 10:30:05. ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಗೆಳತಿ ಲತಾ ಕೇಸಿ. ನಮ್ಮ ಮುಂದಿನ ಕಾರ್ಯಕ್ರಮ ಹಲೋ ಗೆಳೆಯರೇ, ಲಿಸನರ್ ಚಾಯ್ಸ್ ಫೋನ್ಔಟ್ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಗೊತ್ತೇ ಇದೆ, ಹಾಸನ ಆಕಾಶವಾಣಿಯ ವಿಭಿನ್ನ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು. ನೀವು ಹಲೋ ಗೆಳೆಯರೇ ಅಂತ ಟೈಪ್ ಮಾಡಿ ಸಂದೇಶವನ್ನ 9141686837 ಈ ನಂಬರ್ಗೆ ಕಳುಹಿಸಿ ನಾವೇ ನಿಮಗೆ ಕರೆ ಮಾಡಿ ಮಾತನಾಡಿಸ್ತೀವಿ. ನೀವು ಕರೆ ಮಾಡುವ ಪ್ರಯತ್ನ ಬೇಡ, ನಿಮಗಿಷ್ಟವಾದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಇನ್ಯಾಕೆ ತಡ ಸಂದೇಶವನ್ನ ಕಳುಹಿಸಿ, ನಿಮಗಿಷ್ಟವಾದ ಗೀತೆಯನ್ನ ಆಲಿಸಿ.

0: ಆಕಾಶವಾಣಿಯ ಹಲೋ ಗೆಳೆಯರೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಜ್ಯೋತಿ ಅರಕಲ್ಗೂಡು ಅವರಿಗೆ ಕಾಲ್ ಮಾಡಿದ್ದೀವಿ, ಅವರು ನಮ್ಮೊಂದಿಗಿದ್ದಾರೆ, ಬನ್ನಿ ಮಾತನಾಡಿಸೋಣ. ನಮಸ್ತೆ ಜ್ಯೋತಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಗಿದ್ದೀರಾ? ಆಯ್ತಾ ತಿಂಡಿ?
1: ಆಯ್ತು ಮೇಡಮ್, ಆಯ್ತು, ಚೆನ್ನಾಗಿದ್ದೀವಿ. ನಿಮ್ದಾಯ್ತಾ ಮೇಡಮ್?
0: ಹಾ, ತಿಂಡಿ ಆಯ್ತು. ನೀವು ಹೊಸ ಕೇಳುಗ್ರ?
1: ಇಲ್ಲ ಮೇಡಮ್, ಕೇಳ್ತಾ ಇರ್ತೀವಿ ಸಾಂಗ್ಸ್ ಎಲ್ಲ ಆಕಾಶವಾಣಿಯಿಂದ.
0: ಯಾವ್ದೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಮೇಡಮ್, ನಾವು ಕೃಷಿ ಕಾರ್ಯಕ್ರಮ, ಆರೋಗ್ಯ ಕಾರ್ಯಕ್ರಮ, ಹೇಮಕೂಟ ಎಲ್ಲ ಕೇಳ್ತಾ ಇರ್ತೀವಿ ಮೇಡಮ್.
0: ಹೌದಾ?
1: ಪ್ರೋಗ್ರಾಮ್
0: ನಿಮ್ಗೆ ಯಾವ ಗೀತೆ ಬೇಕು?
1: ನಮ್ಗೆ ಆಕಾಶ್ ಮೂವಿಯಿಂದ ನೀನೇ ನೀನೇ ಸಾಂಗ್ ಬೇಕಾಗಿತ್ತು ಮೇಡಮ್.
0: ಹೌದಾ?
1: ಹಾ ಮೇಡಮ್.
0: ಓಕೆ, ನಿಮ್ ಇಷ್ಟವಾದ ಗೀತೆ ಪ್ರಸಾರ ಆಗುತ್ತೆ. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಆಕಾಶ್ ಮೂವಿಯ ಈ ಗೀತೆ ಜ್ಯೋತಿಯವರಿಗಾಗಿ ಕೇಳಿ.

0: ನೀವು ಕೇಳ್ತಾ ಇದ್ದೀರಾ ಹಲೋ ಗೆಳೆಯರೇ ನೀರ ಫೋನ್ ಔಟ್ ಕಾರ್ಯಕ್ರಮ. ಇವಾಗ ನಾವು ಒಬ್ಬರಿಗೆ ಕರೆ ಮಾಡಿದ್ದೀವಿ, ಬನ್ನಿ ಮಾತನಾಡಿಸೋಣ. ನಮಸ್ತೆ. ನಮಸ್ತೆ.
1: ನಮಸ್ತೆ. ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ಮೇಡಮ್, ಸ್ವರಾಜ್ ಕುಮಾರ್ ಸಂಪಿಗೆ ರೋಡ್ ಕೇರ್ ಪರಿಮಿತ ಮಾತಾಡ್ತಿರೋದು. ಮೇಡಮ್
0: ಸ್ವರಾಜ್ ಅವರೇ, ನೀವು ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ತುಂಬಾ ಕೇಳ್ತಾ ಇರ್ತೀನಿ ಮೇಡಮ್.
0: ಯಾವ್ದೆಲ್ಲ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ ನಿಮ್ಗೆ?
1: ನಿಮ್ಮ ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಎಲ್ಲವೂ ಇಷ್ಟನೇ ಮೇಡಮ್. ಆಮೇಲೆ ಇದು ಈ ಕರೆ ಒಂದು ಗೀತೆ, ಆಮೇಲೆ ಹಲೋ ಗೆಳೆಯರೇ, ಮತ್ತೆ ಹೇಮಕೂಟ,
0: ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಿರ್ತೀರಾ?
1: ಭಾಗವಹಿಸ್ತಿರ್ತೀನಿ ಮೇಡಮ್. ಕೆಲವು ಕಾರ್ಯಕ್ರಮಗಳಲ್ಲಿ ಕಸ್ಟಮರ್ಸ್ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತೀನಲ್ಲ, ಆ ಟೈಮಲ್ಲಿ ಭಾಗವಹಿಸಕ್ ಆಗಲ್ಲ. ಪ್ರತಿ ಒಂದೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸೇ ವಹಿಸ್ತೀನಿ ಮೇಡಮ್ ಎಲ್ಲ ಕೂಡ.
0: ನಿಮಗೆ ಯಾವ ಗೀತೆ ಬೇಕು
1: ಮೇಡಮ್? ಚಿತ್ರ ಸಂಜು ವೆಸ್ಟ್ ಗೀತಾ ಅಂತ ಬರುತ್ತಲ್ಲ ಮೇಡಮ್, ಸೋನು ನಿಗಮ್ ಅವ್ರದ್ದು, ಕವಿರಾಜ್ ಸಾಹಿತ್ಯ.
0: ಆ ಚಿತ್ರದ ಹಾಡು ಬೇಕಾ?
1: ಆ ಚಿತ್ರದ ಹಾಡು ಸಂಜು ಮತ್ತು ಗೀತಾ ಸೇರಬೇಕು ಅಂತ ಈ ಒಂದು ಗೀತೆ ಮೇಡಮ್.
0: ಓಕೆ, ಪ್ರಸಾರ ಮಾಡ್ತೀವಿ. ಹೇಗೆ ಅನಿಸ್ತಿದೆ, ನಾವೇ ನಿಮ್ಗೆ ಕರೆ ಮಾಡಿದೀವಿ?
1: ತುಂಬಾ ತುಂಬಾ ಖುಷಿ ಆಗುತ್ತೆ ಮೇಡಮ್. ಇದು ನನಗೆ ಒಂದ್ ಎರಡ್ ಮೂರ್ ಬಾರಿ ಬಂದಿದೆ ಮೇಡಮ್ ಕಾಲ, ಒಂಥರ ಲಕ್ಕಿ ಮ್ಯಾನ್ ಅಂತ ಹೇಳ್ಕೋಬಹುದು ಮೇಡಮ್.
0: ಹೌದಾ?
1: ಹೌದೌದು ಮೇಡಮ್.
0: ಓಕೆ, ಈಗ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು.
0: ಸ್ವರಾಜ್ ಅವರಿಗೋಸ್ಕರ ಸಂಜು ಮತ್ತು ಗೀತಾ ಈ ಚಿತ್ರದ ಹಾಡನ್ನ ಕೇಳಿ.

ಕೇಳುಗರೆ, ಸಂದೇಶವನ್ನ ಕಳಿಸಿರ್ತೀರಾ, ಕರೆ ಮಾಡಿದಾಗ ಕರೆಯನ್ನ ಸ್ವೀಕರಿಸೋದಿಲ್ಲ, ಹಾಗೆ ಮಾಡಬೇಡಿ. ಸಂದೇಶವನ್ನ ಕಳಿಸಿ, ಕರೆಯ ನಿರೀಕ್ಷೆಯಲ್ಲಿರಿ.

0: ಚೆನ್ನಾಗಿದ್ದೀವಿ. ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆಲ್ಲ ನನ್ ನಮಸ್ಕಾರಗಳು. ಖುಷಿ ಆಗ್ತಾ ಇದೆ. ಮತ್ತೆ ವಿರ್ಪಾಪುರದಲ್ಲಿ ನನ್ನ ಮನೆಯವ್ರು ಇವಾಗಿನ್ನು ಹೊರಟೆ, ನಾನು ಟ್ರಾವೆಲ್ ಅಲ್ಲಿ ಇದ್ದೀನಿ. ಅವ್ರಿಗೆಲ್ಲಾರ್ಗೂ ಈ ಹಾಡು.
1: ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಧನ್ಯವಾದಗಳು.
0: ಧನ್ಯವಾದಗಳು. ಥ್ಯಾಂಕ್ ಯು.
1: ಥ್ಯಾಂಕ್ ಯು.

ಇದುವರೆಗೂ ಹಲೋ ಗೆಳೆಯರೇ, ಲಿಸನರ್ ಚಾಯ್ಸ್ ನೇರ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಆಲಿಸಿದ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಕೇಳುಗರಿಗೂ ಕೂಡ ಧನ್ಯವಾದಗಳು.

ಈಗ ಸ್ಟುಡಿಯೋದಲ್ಲಿ ಸಮಯ 11:40. ನಮ್ಮ ಮುಂದಿನ ಕಾರ್ಯಕ್ರಮ ಫುಲ್ವಾರಿ ಗೀತೋಂಕಿ ಆಂಗನ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಆಲಿಸಿ ಅಬ್ ತುಮ್ಹಾರೆ ಅವಾಲೆ ವತನ್ ಸಾಥಿಯೋ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಸಮೀರ್, ಸಂಗೀತ ಅನು ಮಲ್ಲಿಕ್ ಅವರದು. ಕೇಳಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಫುಲ್ವರಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸರ್ದಾರ್ ಮಲ್ಲಿಕ್ ಅವರ ಸಂಗೀತಕ್ಕೆ ಹಸ್ರತ್ ಅವರ ಸಾಹಿತ್ಯವಿರುವ ಅಬ್ ಯೇ ಹಯತ್ ಚಿತ್ರದ ಗೀತೆ. ಈ ಗೀತೆಗೆ ದನಿಯಾಗಿದ್ದಾರೆ ಹೇಮಂತ್ ಕುಮಾರ್.

ಹೇಳ್ತಾ ಇದ್ದೀರಾ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಕೇಳಿ ವೀರ್ ಸರಾಜ್ ಚಿತ್ರದ ಈ ಗೀತೆ. ಈ ಗೀತೆಯ ಸಾಹಿತ್ಯ ಜಾವೇದ್ ಅಖ್ತರ್ ಅವರದು, ಸ್ವರ ಸಂಯೋಜನೆ ಮದನ್ ಮೋಹನ್ ಅವರದು, ನೀವು ಕೇಳಲಿರುವ ಧ್ವನಿ ಉದಿತ್ ನಾರಾಯಣ್ ಅವರದು.

ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪಿಯು ಕಾಲೇಜ್ ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗ ನಡೆಸಿಕೊಡುತ್ತಾರೆ ಷಣ್ಮುಖ ಹೆಚ್ವಿ, ಸಹಕಾರ ಭವಿಷ್ಯ ಹೆಚ್ವೈ, ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಸ್ವರದಲ್ಲಿರುವ ಅಂದಾಜ್ ಚಿತ್ರದ ಗೀತೆ. ಈ ಗೀತೆಯ ರಚನೆ ಸಮೀರ್ ಅವರದು, ಸ್ವರಕಲ್ಪನೆ ಮಾಡಿದ್ದಾರೆ ನದೀಮ್ ಶ್ರವಣ್.

ಕೇಳುಗರೆ, ಇದೊಂದು ಪ್ರಕಟಣೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಹೇಮಾವತಿ ಬಡಾವಣೆ, ರಿವರ್ ಬ್ಯಾಂಕ್ ರೋಡ್, ಹೊಳೆನರಸೀಪುರ. ಹೊಳೆನರಸೀಪುರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ವ್ಯಾಪ್ತಿಯಲ್ಲಿ 18 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 44 ಅಂಗನವಾಡಿ ಸಹಾಯಕಿಯರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಆಸಕ್ತ ಸ್ಥಳೀಯ ಅಭ್ಯರ್ಥಿಗಳು ಈ ಕಚೇರಿಯಲ್ಲಿ ಅರ್ಜಿಗಳನ್ನು ಪಡೆದು ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/2026 ಸಂಜೆ 5:30 ಒಳಗೆ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹೊಳೆನರಸೀಪುರ ಇವರನ್ನು ಸಂಪರ್ಕಿಸಬಹುದಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ. ಫುಲ್ವಾರಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಆನಂದ್ ಮಿಲಿಂದ್ ಅವರ ಸರ್ವಸಂಯೋಜನೆಗೆ ಗೀತ ರಚನೆ ಮಾಡಿದ್ದಾರೆ ಸಮೀರ್. ಕೇಳಿ ಅಂದಾಜ್ ತೇರಾ ಮಸ್ತಾನಾ ಚಿತ್ರದ ಗೀತೆ, ಹಾಡಿದ್ದಾರೆ ಅಭಿಜಿತ್ ಮತ್ತು ಪೂರ್ಣಿಮಾ.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಫುಲ್ವಾರಿ ಗೀತೋಂ ಕಿ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಭಾರತಿ ಪ್ರತಾಪ್ ಅವರ ಗಾಯನವನ್ನು ಆಲಿಸಲಿದ್ದೀರಿ. ರಾಗ್ ಲಲಿತ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಭಾರತಿ ಪ್ರತಾಪ್ ಅವರ ಗಾಯನವನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಈಗ ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಹರ್ಷವರ್ಧನ್ ಶೀಲ್ವಂತ್. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ ರಾಜ್ಯವ್ಯಾಪಿ ಪ್ರಚಾರಕ್ಕಾಗಿ ಎಲ್ಇಡಿ ಮೊಬೈಲ್ ವ್ಯಾನ್ ಅಭಿಯಾನಕ್ಕೆ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಬೆಂಗಳೂರಿನ ಬೆಸ್ಕಾಂ ಕಾರ್ಪೊರೇಟ್ ಕಚೇರಿಯಲ್ಲಿ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, 15 ದಿನಗಳ ಎಲ್ಇಡಿ ಮೊಬೈಲ್ ವ್ಯಾನ್ ಪ್ರಚಾರ ಅಭಿಯಾನ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಬೆಂಗಳೂರು ಮೈಸೂರು ಮಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ನಡೆಯಲಿದೆ ಎಂದರು. ಸೌರಮಾಸ ಮೇ 2026 ಉಪಕ್ರಮದ ಭಾಗವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ರಾಜ್ಯದಲ್ಲಿ ಇದುವರೆಗೆ ಒಟ್ಟು 19,293 ಸೌರ ಘಟಕಗಳನ್ನು ಸ್ಥಾಪಿಸಲಾಗಿದ್ದು 77.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ವರ್ಗಾಯಿಸಿಕೊಂಡು ಎಸ್ಕಾಂಗಳು ಹಣ ಪಾವತಿಸುತ್ತಿವೆ ಎಂದು ತಿಳಿಸಿದರು. ಗದಗ್ ಜಿಲ್ಲೆ ಲಕ್ಕುಂಡಿಯ 101 ಬಾವಿ 101 ದೇವಾಲಯಗಳನ್ನು ರಾಷ್ಟೀಯ ಉನ್ನತ ಶಿಕ್ಷಣ ಅಧ್ಯಯನ ಸಂಸ್ಥೆ ಸಹಕಾರದಲ್ಲಿ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿ ಬಳಸಿ ಶೀಘ್ರ ಪತ್ತೆ ಹಚ್ಚಿ ಅನಾವರಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಎನ್ಐಎಎಸ್ ವಿಜ್ಞಾನಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಮುಂಬರುವ ಡಿಸೆಂಬರ್ 1 ಒಳಗೆ 101 ಬಾವಿ ಮತ್ತು 101 ದೇವಾಲಯಗಳನ್ನು ಅನಾವರಣಗೊಳಿಸಲು ಯೋಜಿಸಲಾಗಿದೆ. ಲಕ್ಕುಂಡಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲು ಪ್ರಸ್ತಾವ ಸಿದ್ದಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಜಾರರಾಮ ದೇವಸ್ಥಾನದ ಉತ್ತರ ಭಾಗದಲ್ಲಿ ನಡೆದಿರುವ ಉತ್ಖನನದ ವೇಳೆ 2 ಆಳ್ವಾರ್ ಮೂರ್ತಿಗಳ ಭಗ್ನ ಅವಶೇಷಗಳು ಪತ್ತೆಯಾಗಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಮಾಹಿತಿ ನೀಡಿ, ಹಂಪಿಯಲ್ಲಿ ಈವರೆಗೆ ನಡೆದ ಉತ್ಖನನದ ವೇಳೆ ಆಳ್ವಾರ್ ಪ್ರತಿಮೆಗಳು ಸಿಕ್ಕ ನಿದರ್ಶನಗಳಿಲ್ಲ. ಈ ಪ್ರತಿಮೆಗಳು ವಿಜಯನಗರ ಕಾಲದ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲಲು ಸಹಕಾರಿಯಾಗಲಿವೆ ಎಂದರು. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ಔಷಧ ಅಂಗಡಿಗಳ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಧಾರವಾಡ ಜಿಲ್ಲೆ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮಠಪತಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
1: ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ಒಂದು ದಿನದ ಮುಷ್ಕರಕ್ಕೆ ನಮ್ಮ ಬೇಡಿಕೆಗಳಾದ, ಮೊದಲನೆಯದಾಗಿ ಆನ್ಲೈನ್ ಮೂಲಕ ಔಷಧ ವ್ಯಾಪಾರ ನಿಲ್ಲಿಸಿ, ಎರಡನೇದಾಗಿ ಕಾರ್ಪೊರೇಟ್ ಕಂಪನಿಗಳಿಂದ ನಡೆಯುತ್ತಿರುವ ಡಿಸ್ಕೌಂಟ್ ವ್ಯಾಪಾರ ನಿಲ್ಲಿಸಿ, ಇದು ದೇಶದಲ್ಲಿ ಆರೋಗ್ಯಕರ ಬೆಳವಣಿಗೆ ಅಲ್ಲ, ವ್ಯಾಪಾರದ ಮೇಲಾಗುವ ದುಷ್ಪರಿಣಾಮಗಳನ್ನ ಕುರಿತು, ಮೂರನೆಯದಾಗಿ ನಕಲಿ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡುವ ಔಷಧಗಳ ಮಾರಾಟ ನಿಲ್ಲಿಸಿ ಸರಳ ಕಾನೂನುಗಳೊಂದಿಗೆ ನಮ್ಮೊಂದಿಗೆ ಸಹಕರಿಸಿ ಎನ್ನುವ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದಿಟ್ಟಿದ್ದೀವಿ. ಧಾರವಾಡದಲ್ಲಿಯೇ ಸಾಂಕೇತಿಕ ಬೆಂಬಲವನ್ನು ಸೂಚಿಸಿದೀವಿ. ಯಾಕಂದ್ರೆ ಒಂದು ದಿನ ನಾವು ಶಾಪ್ ಮುಚ್ಚೋದ್ರಿಂದ ಗ್ರಾಹಕರ ಮೇಲೆ ದುಷ್ಪರಿಣಾಮ ಬೀಳುತ್ತದೆ, ಅವರ ದೈನಂದಿನ ಬದುಕಿಗೆ ತೊಂದರೆ ಆಗಬಾರದು, ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡುವ ದೃಷ್ಟಿಯಿಂದ ಸಾಂಕೇತಿಕ ಬೆಂಬಲವನ್ನು ಮಾತ್ರ ನೀಡಿದ್ದೀವಿ. ಸೇವಾ ಮನೋಭಾವವೇ ಔಷಧ ವ್ಯಾಪಾರಸ್ಥರ ಸಂಘದ ಮೊದಲ ಧ್ಯೇಯ.
0: ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳ ದಂಡೆಯ ಮೇಲೆ ನಡೆಯುತ್ತಿರುವ ಮರಳು ಅಕ್ರಮ ಗಣಿಗಾರಿಕೆ ದೂರುಗಳನ್ನು ಆಧರಿಸಿ ಹುನಗುಂದ್ ಇಳಕಲ್ ಮುಧೋಳ್ ಹಾಗೂ ಬಾದಾಮಿ ತಾಲೂಕುಗಳಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸುರಿದ ಭಾರೀ ಮಳೆ ಬಿರುಗಾಳಿಗೆ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದಲ್ಲಿ ಸಾವಿರಾರು ಬಾಳೆಗಿಡಗಳು ಬಿದ್ದಿವೆ. 6 ರೈತರಿಗೆ ಸೇರಿದ 12 ಎಕರೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಬೀದರ್ ಜಿಲ್ಲೆ ಮದಕನಹಳ್ಳಿಯಲ್ಲಿ 5 ಎಕರೆ ಹಾಗೂ ಕೋಳಾರ್ ಗ್ರಾಮದಲ್ಲಿ 1 ಎಕರೆ ಪಪ್ಪಾಯ ಬೆಳೆ ಹಾಗೂ ಬೀದರ್ ತಾಲೂಕು ವ್ಯಾಪ್ತಿಯಲ್ಲಿ 15 ಮನೆಗಳಿಗೆ ಹಾನಿಯಾಗಿದೆ. ಭಾರತದ ಮುಕುಂದ್ ಶಶಿಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿತ ಎಸ್ಎಂ ಕೃಷ್ಣ ಸ್ಮರಣಾರ್ಥ ಓಪನ್ ಎಟಿಪಿ ಚಾಲೆಂಜರ್ಸ್ ಟೆನಿಸ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಅವರನ್ನು ಹೊರತುಪಡಿಸಿ ಭಾರತದ ಇತರ ಟೆನಿಸ್ ಪಟುಗಳು 16 ಘಟ್ಟದಲ್ಲಿಯೇ ತಮ್ಮ ಹೋರಾಟ ಅಂತ್ಯಗೊಳಿಸಿದರು. ಧಾರವಾಡದ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪ್ರತಿಷ್ಠಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಇಂದು ಸಂಜೆ 5:30 ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಪ್ರಯುಕ್ತ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ myGOV.in ಜಾಲತಾಣದ ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಮತ್ತು ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡುತ್ತಾರೆ ಸಾಹಿತಿಗಳಾದ ಡಾ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೃತ್ತಿಯಲ್ಲಿ ಮಹಿಳೆಯರಿಗೆ ಹಿಂದೆ ಮತ್ತು ಇಂದು ಎದುರಾಗುತ್ತಿದ್ದಂತಹ ಸವಾಲುಗಳು, ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಕೌಟುಂಬಿಕ ಜೀವನ, ಮನೆಯ ಹೊರಗೆ ಒಳಗೆ ಎರಡೂ ಕ್ಷೇತ್ರಗಳಲ್ಲಿ ತನ್ನ ಕೊಡುಗೆಯನ್ನು ನೀಡಿ ಹಾಗೂ ನೀಡುತ್ತಿರುವಂತಹ ಒಬ್ಬ ಸಾಧಕ ಮಹಿಳೆ ಇಂದಿನ ಕಾರ್ಯಕ್ರಮದ ಅತಿಥಿ. ಅವರೇ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ವಿಜ್ಞಾನ ಕಾಲೇಜು, ಶಿವಮೊಗ್ಗ. ಇವರು ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭ ಮಾಡಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದಾರೆ. ಇವರಿಗೆ ಸಾಹಿತ್ಯದಲ್ಲೂ ಕೂಡ ವಿಶೇಷವಾದ ಆಸಕ್ತಿ ಇದ್ದು ಅನೇಕ ಪುಸ್ತಕಗಳನ್ನು ಬರಿತಾ ಇದ್ದಾರೆ, ಬರೆದು ಹೊರತಂದಿದ್ದಾರೆ. ಸರ್ವಜ್ಞ ಬೆಳಗಿದ ಜ್ಞಾನದೇವಿಗೆ, ಹಾಗೆ ನಾಕಂಡ ಆದಿಯೋಗಿ, ಪ್ರೀತಿಯ ಕರೆ ಕೇಳಿ, ಹೋಗೋಣು ಬಾರ ಹೋಗೋಣು ಬಾ, ಹಾಗೆ ನೆನಪಿನಂಗಳದಲ್ಲಿ ಈ ಒಂದು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಸ್ಥಳೀಯ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರಿತಾ ಇದ್ದಾರೆ, ಅಲ್ಲಮ ಪ್ರಭುಗಳ ವಚನಗಳ ಕುರಿತಂತೆ, ಹಾಗೂ ಪ್ರವಾಸ ಕಥನಗಳನ್ನ ಬರಿತಾ ಇರ್ತಾರೆ. ಇವರ ಹವ್ಯಾಸ ಕೂಡ ಪ್ರವಾಸ ಮಾಡುವಂತದ್ದು, ದೇಶ ವಿದೇಶಗಳನ್ನ ಸುತ್ತೋದು, ಹಾಗೆ ಓದಿನ ಬಗ್ಗೆ ವಿಶೇಷವಾದ ಆಸಕ್ತಿ, ಕೈತೋಟ ಮಾಡೋದು ಇವರ ಹವ್ಯಾಸ. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ತಮ್ಮ ಸಾಧನೆ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ತಮಗೆ ನಮಸ್ಕಾರ, ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ.
4: ನಮಸ್ಕಾರ ಶಿಲ್ಪ ಅವರೇ.
3: ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ಮೊದಲಿಗೆ ತಮ್ಮ ಹಿನ್ನೆಲೆ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ತಿಳಿಸಿ ನಮಗೆ.
4: ಇದಕ್ಕೆ ಸುಮಾರು 6 ದಶಕಗಳ ಹಿಂದೆ ನಾವು ಹೋಗ್ಬೇಕು. ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಕಣ್ಣಿನ ಡಾಕ್ಟರು, ತಾಯಿಯವರು 3ನೇ ಕ್ಲಾಸ್ ಮಾತ್ರ ಓದಿದ್ರು, ಮಹಾ ಗಟ್ಟಿಗಿತ್ತಿ. 6 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು, ದೊಡ್ಡ ಕುಟುಂಬ ನಮ್ದು. ತಂದೆಯವರಿಗೆ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲೇಬೇಕು. ಕಾರಣ ಏನಪ್ಪಾ ಅಂದ್ರೆ ಮುಂದೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳ ಕಾಲ ಮೇಲೆ ಅವಳು ನಿಲ್ಬೇಕು, ಇವ್ರನ್ನೆಲ್ಲ ಪದವೀಧರರನ್ನಾಗಿ ಮಾಡ್ಬೇಕು ಅಂತೇಳಿ ಅವರ ಹಂಬಲ ಇತ್ತು. ಅದೇ ರೀತಿ ನಮ್ಮನ್ನೆಲ್ಲ ಸೇರಿಸಿದ್ರು. ಆದ್ರೆ ಆ ಕಾಲದಲ್ಲಿ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳ ಶಾಲೆಗೆ ಕಳಿಸ್ಬೇಕಾಗಿತ್ತು. ನಾವು ಅಲ್ಲಿವರೆಗೂ ಪ್ರೌಢಶಾಲೆ ತನಕ ಹೆಣ್ಮಕ್ಳ ಶಾಲೆಯಲ್ಲಿ ಓದಿದ್ವಿ. ಆದ್ರೆ ಮುಂದೆ ಕಾಲೇಜಿಗೆ ಸೇರುವಾಗ ಅಲ್ಲಿ ಕೋ ಎಜುಕೇಶನ್ ಇತ್ತೇ ಇತ್ತು, ಹುಡುಗರು ಹುಡುಗಿಯರಿದ್ರು. ನಮ್ಮ ತಂದೆಯವರು ಅಲ್ಲಿಗೆ ನಮ್ಮನ್ನ ಸೇರಿಸಿದಾಗ ಊರವರೆಲ್ಲ ಆಡ್ಕೊಂಡಿದ್ದುಂಟು. ಆದ್ರೆ ನಮ್ಮ ತಂದೆ ತಾಯಿ ಅದಕ್ಕೆ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಅವರು ಸದಾ ನಮ್ಗೆ ಓದ್ಲಿಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂದ್ರೆ, ಮನೆ ಕೆಲಸ ಮಾಡಕ್ ಸಹ ನಮ್ಮ ತಾಯಿಯವರು ನಮ್ಮನ್ನ ಕರಿತಿರ್ಲಿಲ್ಲ. ಹಾಗೆ ನಮ್ಮನ್ನ ಕಾಲೇಜು ಕಳಿಸಿದ್ರು. 3 ಜನ ಹೆಣ್ಮಕ್ಳು ನಾವು ಮೊದಲು ಕಾಲೇಜಿಗೆ ಹೋದಾಗ, ನನಗೆ ಸ್ವಲ್ಪ ವಿಜ್ಞಾನ ಅಂದ್ರೆ ಕಬ್ಬಿಣದ ಕಡಲೇನೆ. ಅಕ್ಕಂದ್ರಿಬ್ರು ವಿಜ್ಞಾನದಲ್ಲಿ ಯಾವಾಗ್ಲೂ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ರು, ಚಿನ್ನದ ಪದಕವನ್ನು ಪಡೆದ್ರು. ಆದ್ರೆ ನನಗೆ 50 ಮಾರ್ಕ್ಸ್ ಬರೋ ಹೊತ್ತಿಗೆ ಹೆಚ್ಚೆಚ್ಚಾಗೋಯ್ತು PUC. ಆಗ ನಮ್ಮ ತಂದೆ, ನಿನಗೆ ವಿಜ್ಞಾನ ಸರಿಯಲ್ಲ, ನಿನ್ಗೆ ಕಲಾ ವಿಭಾಗಕ್ಕೆ ಸೇರಿಸ್ಬಿಡ್ತೀನಿ ಅಂತ ಹೇಳಿ ಸೇರಿಸಿದ್ರು. ನನಗೆ ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ, ನಮಗೆ ಭಾರಿ ಸಂತೋಷ ಆಯ್ತು.
3: ನಿಮ್ಗೆ ಇಷ್ಟವಾದ ವಿಷಯನೇ ಆಗಿತ್ತು?
4: ಅದು ಇಷ್ಟವಾದ ವಿಷಯ ಆಗಿತ್ತು. ಆದ್ರೆ ಮೊದಲು ನನ್ನನ್ನ ಅವರು ಇಂಗ್ಲಿಷ್ ಐಚ್ಛಿಕ ಕೊಡಿಸ್ಬೇಕು ಅಂತ ಹೇಳಿ, ಸಾಹಿತ್ಯ ಅಂದ್ರೆ ನಂಗೆ ಬಹಳ ಇಷ್ಟ ಮೊದಲಿಂದ, ಇಂಗ್ಲಿಷ್ ಸಾಹಿತ್ಯ ಓದಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲಿಗೆ ಸೇರಿಸಿದಾಗ, ಮಹಾರಾಣಿ ಕಾಲೇಜು ಮೈಸೂರದು, ಎಲ್ಲ ಹುಡುಗಿಯರು ಇಂಗ್ಲಿಷ್ ಅಲ್ಲಿ ಟಸ್ ಪುಸ್ ಅಂತ ಮಾತಾಡ್ತಾ ಇದ್ರು. ನನಗೆ ಗಾಬರಿ ಆಗ್ಬಿಡ್ತು, ಎಲ್ಲೋ ಒಂದು ಸಣ್ಣ ಬಾವಿಯಿಂದ ಕಪ್ಪೆ ತಗೊಂಡ್ ಬಂದು ಸಾಗರಕ್ಕೆ ಹಾಕ್ದಂಗೆ ಆಗ್ಬಿಡ್ತು. ಆದ್ರೂ ಅಲ್ಲಿ ಕೆಲವು ಮೇಷ್ಟ್ರುಗಳು ನಮಗೆ ಬಹಳ ಪ್ರೋತ್ಸಾಹ ನೀಡ್ತಿದ್ರು. ಎಷ್ಟು ಪ್ರೋತ್ಸಾಹ ಅಂದ್ರೆ, ನನಗೆ ಮೊದಲನೇ ಬಾರಿ ಇಂಗ್ಲಿಷ್ ವಿಭಾಗದಲ್ಲಿ ಒಂದು ಪ್ರಬಂಧ ಬರ್ಕೊಂಬರಕ್ ಹೇಳಿದ್ರು. ನಾನು ಓದಿದ ತಕ್ಷಣ ಎಲ್ಲರೂ ಗೊಳ್ಳಂತ ಅನ್ಕ್ಬಿಟ್ರು. ನನಗೆ ಅಳುನೇ ಬಂತು. ಏನಪ್ಪ ಅಂದಾಗ ನಮ್ಮ ಮೇಷ್ಟ್ರು ಹೇಳಿದ್ರು, ಇದು ನೀನು ಶುರು ಮಾಡಿದ್ದೇ ದ ಕ್ಯಾರೆಕ್ಟರ್ ಆಫ್ ಶೇಕ್ಸ್ಪಿಯರ್ ಅಂತ ಶುರು ಮಾಡಿದೀಯಾ, ಸರಿ ಇಲ್ಲಮ್ಮ ಇದು, ಹಿಂಗ್ ಬರೀಬೇಕು ಅಂತ. ಅವ್ರು ಎಷ್ಟು ತಾಳ್ಮೆಯಿಂದ ರೂಮಿಗೆ ಕರೆದು ಕೂರಿಸಿ ಆಮೇಲೆ ಯಾವ್ಯಾವ ಪುಸ್ತಕ ಓದ್ಬೇಕು, ಹೇಗೆ ಓದ್ಬೇಕು ಅಂತ ಹೇಳ್ತಾ ಇದ್ರು. ನಮ್ಗೆ ಇನ್ನೊಂದು ವರದಾನ ಅಂದ್ರೆ, ಈಗ ನಂಗೆ ಸೆಮಿಸ್ಟರ್ ಪದ್ಧತಿ ಇರಲಿಲ್ಲ, ನಮ್ಗೆ
3: ವರ್ಷ ಆದ್ಮೇಲೆ ಅಥವಾ ಒಂದೂವರೆ ವರ್ಷ
4: ಇಡೀ ವರ್ಷನೂ ಅಲ್ಲ, ಮೂರು ವರ್ಷಕ್ಕೆ ಎರಡು ಮೇಜರ್ ಸಬ್ಜೆಕ್ಟ್. ನಂದು ಮೇಜರ್ ಸಬ್ಜೆಕ್ಟ್ ಅಂದ್ರೆ ಇತಿಹಾಸ ಮತ್ತೆ ಇಂಗ್ಲಿಷ್ ಸಾಹಿತ್ಯ. ಅದು ನಾವು ಮೂರು ವರ್ಷ ಕಲ್ತಿದ್ದನ್ನ ಒಂದೇ ಸರಿ ಪರೀಕ್ಷೆ ಬರಬೇಕಾಗಿದೆ.
3: ಅಷ್ಟು ಸಮಯ ಸಿಗೋದು ನಿಮಗೆ?
4: ಅಷ್ಟು ಸಮಯ ಓದ್ಲಿಕ್ಕೆ, ತಯಾರಾಗ್ಲಿಕ್ಕೆ, ಬೇರೆ ಬೇರೆ ವಿಷಯಗಳನ್ನ ಕಲೀಲಿಕ್ಕೆ. ಈಗಲೇ ನಮ್ಗೆ ಸೆಮಿಸ್ಟರ್ ಪರೀಕ್ಷೆ ಅಂದ್ರೆ ಪಠ್ಯ ಪುಸ್ತಕ ಬಿಟ್ಟು ನಾವು ಏನು ಬೇರೆ ಓದಲ್ಲ. ಈ ಟೆಸ್ಟ್ ಗೆ ಈ ಪರೀಕ್ಷೆಗೆ ಅಂತ ನಾಲ್ಕು ತಿಂಗಳಲ್ಲಿ ರೆಡಿ ಆಗಿರ್ತೀವಿ. ಹೆಚ್ಚಿನ ಓದ್ಲಿಕ್ಕೆ ಅವಕಾಶ ಸಿಗಲ್ಲ ನಮ್ಗೆ. ಅವಾಗ ಒಳ್ಳೆ ಸಮಯ, ಚೆನ್ನಾಗಿ ಓದ್ತಿದ್ವಿ. ನಮ್ಮ ಮೇಷ್ಟ್ರು ಪ್ರತಿ ವಾರ ಸಿಲೆಬಸ್ ಅಲ್ಲಿ ಇಲ್ಲದೆ ಇರೋದು, ಪಠ್ಯಕ್ರಮದಲ್ಲಿ ಇಲ್ಲದೆ ಇರೋದು ಒಂದು ಪ್ರಬಂಧನೋ, ಒಂದ್ ನಾಟಕನೋ, ಒಂದ್ ಕಾದಂಬರಿನೋ, ಕವನನೋ ಓದಿ ಅದ್ರ ಬಗ್ಗೆ ಒಂದು ಪ್ರಬಂಧ ನಾವು ಮಂಡಿಸಬೇಕಾಗಿತ್ತು. ಹಾಗಾಗಿ ನಾವು ಲೈಬ್ರರಿಯಲ್ಲಿ ಕೂರ್ತಿದ್ವಿ, ಓದ್ತಿದ್ವಿ. ಓದುವ ಹವ್ಯಾಸ ಬೆಳೆಸಿದ್ದು ನಮ್ಮ ಮೇಷ್ಟ್ರು ಅಂತ ಇವತ್ತು ನಾನು ನೆನೆಸ್ಕೊಳ್ತೀನಿ. ಓದ್ತಾ ಓದ್ತಾ ನನಗೆ ನನ್ನ ಭಾಷೆಯು ಸಹ ಸಾಕಷ್ಟು ಇಂಪ್ರೂವ್ ಆಯ್ತು, ಆಗ್ತಾನೇ ಬಂತು. ಆಮೇಲೆ ನನಗನ್ನಿಸ್ತು ಈ ಮೇಷ್ಟ್ರು ನನಗೆಷ್ಟು ಪ್ರೋತ್ಸಾಹ ಕೊಟ್ರು, ನಾನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಇದೇ ತರ ಪ್ರೋತ್ಸಾಹ ಕೊಡಬೇಕು, ನಾನು ಸಹ ಮೇಷ್ಟ್ರ ಆಗಬೇಕು ಅನ್ನೋ ಆಸೆ ಆ ಮೇಷ್ಟ್ರು ನೋಡಿ ನನಗೆ ನನ್ನ ಪದವಿ ತರಗತಿಯಲ್ಲಿ ಹುಟ್ಟುತ್ತವ.
3: ಹಾಗೆ ಮತ್ತೆ ವೃತ್ತಿ ಬದುಕಿಗೆ ಹೇಗೆ ಬಂದ್ರಿ?
4: ಎಂಎಗೆ ನಾನು ಮಾನಸ ಗಂಗೋತ್ರಿ ಸೇರಿದೆ. ಮಾನಸ ಗಂಗೋತ್ರಿ ಸೇರಿದಾಗ ಒಬ್ರಿಗಿನ ಒಬ್ರು ಮೇಧಾವಿ ಮೇಷ್ಟ್ರುಗಳಿದ್ರು. ನಮಗೆ ಸೆಮಿನಾರು ಎಲ್ಲ ಮಾಡಿದಾಗ ನಾವು ಸ್ವಂತವಾಗಿ ನಿಂತ್ಕೊಂಡು ನಾವೊಂದು ಎಸ್ಸೆ ತಯಾರು ಮಾಡಿ ಎಲ್ಲರನ್ನು ಎದುರಿಸಿ ಪ್ರಶ್ನೆಗೆ ಉತ್ತರ ಎಲ್ಲ ಸಂವಾದ ರೂಪದಲ್ಲಿ ನಡೆಸಬೇಕಾಗಿತ್ತು. ಆವಾಗ ನಮಗೆ ನಿಜವಾದ ಶಿಕ್ಷಕರಿಗೆ ಏನೇನು ಬೇಕು ಆ ಗುಣಗಳೆಲ್ಲ ನಮ್ಮಲ್ಲಿ ಬರ್ತಾ ಇತ್ತು. ಹೀಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಒಂದು ಆತ್ಮವಿಶ್ವಾಸ, ಧೈರ್ಯ, ಎಲ್ಲರ ಮುಂದೆ ನಿಂತು ಇಂಗ್ಲಿಷ್ ನಲ್ಲಿ ಮಾತಾಡುವಂತ ಕೌಶಲ ಇದೆಲ್ಲ ನಮಗೆ ಸಿಗ್ತಾವ.
3: ಅಂದ್ರೆ ಒಳ್ಳೆ ಉತ್ತಮ ಶಿಕ್ಷಕರು ಸಿಕ್ಕರು, ನಿಮ್ಗೆ ಅವ್ರ ಮಾರ್ಗದರ್ಶನ ಸಿಕ್ಕಿದ್ರಿಂದ ನೀವು ಈ ಹಂತಕ್ಕೆ ಬೆಳೆಯಕ್ಕೆ ತುಂಬಾ ಅನುಕೂಲ ಆಯ್ತು ಅಂತ ಹೇಳ್ತೀರಿ.
4: ಒಳ್ಳೆ ಮೇಷ್ಟ್ರು ನೋಡಿದ ತಕ್ಷಣ ನಮಗೆ ನಾವು ಹಿಂಗ್ ಮೇಷ್ಟ್ರ
3: ಆಗ್ಬೇಕು ಅನ್ನೋ ಒಂದು ಆಸೆ ಬಂತು. ಈ ಆಸೆ ಮುಂದೆ ಹೇಗೆ ಪರಿವರ್ತನೆ ಆಯ್ತು ನೀವು ಈ ವೃತ್ತಿಯಾಗಿ ತಗೊಳ್ಳೋಕೆ?
4: ನಂದು ಎಂಎ ಆದ ತಕ್ಷಣ ಕೆಲವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೆಇಎಸ್ ಅದೆಲ್ಲ ಎಕ್ಸಾಮ್ ತಗೊಂಡ್ರು, ಕೆಲವರು ಪಿಎಚ್ಡಿ ಸಂಶೋಧನೆಗೆ ಸೇರ್ಕೊಂಡ್ರು. ನಮ್ ತಂದೆಯವ್ರು ಮಾತ್ರ ಇಲ್ಲ ಇಲ್ಲ ಇಷ್ಟು ಸಾಕು, ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಸ್ ಎಲ್ ಸಿ ತನಕ ಕಲಿಸಿ 16 ವರ್ಷಕ್ಕೆ ಮದುವೆ ಮಾಡಿ ಕೈ ತೊಳ್ಕೊಂಡ್ ಬಿಡ್ತಿದ್ರು. ನಮ್ ತಂದೆಗೆ ಎಲ್ಲರೂ ಪದವೀಧರ ಆಗ್ಬೇಕು ಅಂದ್ರು, ನಾವು ಪಿಜಿ ಎಂಎನು ಮಾಡಿದ್ವಿ. ಆಮೇಲೆ ಆವಾಗ ಇಷ್ಟೆಲ್ಲ ಕಷ್ಟ ಇರ್ಲಿಲ್ಲ ಕೆಲಸ ಸಿಗ್ಲಿಕ್ಕೆ, ಸುಲಭ ಕೆಲಸನೂ ಸಿಗ್ತಾ ಇತ್ತು. ನಮ್ ತಂದೆಯವ್ರು ಇಲ್ಲ ಇಲ್ಲ ಇದ್ದೂರಲ್ಲೇ ಇದ್ದು ಕೆಲಸ ತಗೊಳ್ಳಿ. ನಮಗೆ ಮೊದ್ಲು ಒಂಚೂರು ಬೇಸರ ಆಯ್ತು, ನಾವು ಕೆಎಎಸ್ ಬರಿಬೇಕಿತ್ತು, ಎಎಸ್ ಬರಿಬೇಕಿತ್ತು ಅಂತ. ಆದ್ರೆ ಇಲ್ಲೇನಪ್ಪ ಅಂತ ಹೇಳಿದ್ರೆ ಇಷ್ಟು ಓದಿಸಿದ್ದೇ ನಮ್ಮ ಪುಣ್ಯ ಅನ್ನ ಕಾಲ ಆಗ. ಕಾಲೇಜ್ ಮೆಟ್ಲತ್ತವರೇ ಬಹಳ ಕಡಿಮೆ, ಅದರಿಂದ ನಾವೇ ಪುಣ್ಯವಂತರು ಅಂತೇಳಿ ನನ್ನ ವೃತ್ತಿ ಜೀವನದಲ್ಲಿ ನಾನು ಆರಂಭ ಮಾಡಿದೆ. ನನ್ನ ಮೊದಲನೇ ತರಗತಿಯನ್ನ ನಿಮ್ಗೆ ಹೇಳಲೇಬೇಕು. ನಾನು ಮೊದಲನೇ ತರಗತಿ ವರ್ಡ್ಸ್ವರ್ತ್ ಕವಿಯ ಡ್ಯಾಫೋಡಿಲ್ಸ್ ಅನ್ನುವ ಪದ್ಯ. ಡ್ಯಾಫೋಡಿಲ್ಸ್ ಅಂದ್ರೆ ಒಂದು ಹೂವಿನ ಹೆಸರು, ಅದ್ರ ಬಗ್ಗೆ ಸುಂದರವಾದ ಪದ್ಯ ಅದು. ನಾನು 3 ದಿವಸ ತಯಾರು ಮಾಡ್ಕೊಂಡಿದ್ದೆ ಅದಕ್ಕೆ. ಆಮೇಲೆ ಕೆಲವ್ರು ಹೇಳಿದ್ರು ನೀವು ಕನ್ನಡಿ ಮುಂದೆ ನಿಂತು
3: ಅಭ್ಯಾಸ ಮಾಡ್ಕೊಂಡು
4: ಮುಖಭಾವ, ನಿಮ್ದು ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಕರೆಕ್ಟ್ ಆಗಿರ್ಬೇಕು ಹುಡುಗರ ಮುಂದೆ ಅಂತ. ನಾನು ಹಾಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋದೆ. ಕೆಲವರೆಲ್ಲ ಹೇಳಿದ್ರು ತುಂಬಾ ಗಲಾಟಿ ಮಾಡ್ತಾರೆ, ಓ ಅಂತ ಕೂಗ್ತಾರೆ, ಹಾಗೆಲ್ಲ. ನಾನು ಇಂಗ್ಲಿಷ್ ಅಲ್ಲೇ ಶುರು ಮಾಡ್ಕೊಂಡು ಆ ಪದ್ಯವನ್ನು ಓದಿ ಅವ್ರಿಗೆ ಹೇಗೆ ಹೇಳ್ತಾ ಹೋದೆ ಅಂದ್ರೆ, ಅವ್ರ ಮುಂದೆ ಆ ಡ್ಯಾಫೋಡಿಲ್ಸ್ ಹೂವು ಅರಳಿ ನಗ್ತಾ ಇದ್ದಿದ್ದು, ಗಾಳಿಗೆ ತಲೆದೂಗ್ತಾ ಇದ್ದಿದ್ದು, ಇದೆಲ್ಲ ಅವ್ರ ಕಣ್ಮುಂದೆ ಬರೋ ಹಾಗೆ ನಾನು ವಿವರಣೆ ನೀಡ್ತಾನೇ ಹೋದೆ. 1 ಗಂಟೆ ಕಳೆದಿದ್ದೆ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ, ಹುಡುಗರಿಗೂ ಗೊತ್ತಾಗಿಲ್ಲ. ಹುಡುಗರು ಸಹ ಮಂತ್ರ ಮುಗ್ಧರ ಕೇಳಿಸ್ಕೊಳ್ತಾ ಇದ್ರು,
3: ಗಲಾಟೆನೆ ಇರ್ಲಿಲ್ಲ,
4: ಗಲಾಟೆ ಸ್ವಲ್ಪನೂ ಇಲ್ಲ. ಅಷ್ಟು ಚೆನ್ನಾಗಿ ಪಾಠ ಕೇಳಿರುವಂತ ತುಂಬಾ ಸಂಭ್ರಮ. ಅವತ್ತಿಂದ ಪ್ರತಿ ಕ್ಲಾಸ್ ಅಲ್ಲೂ ಇದೇ ತರ ನಾನು ರಿಹರ್ಸಲ್ ಮಾಡಿ ಮಾಡಿ ಮಾಡಿ ಹೋಗಿ ಪಾಠವನ್ನ ಮಾಡ್ತಾ ಇದ್ದೆ. ಇದಕ್ಕೆ ಒಂದು ಟ್ವಿಸ್ಟ್ ಅನ್ನ ನನಗೆ ಹೇಳಬೇಕು, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಪ್ರಿನ್ಸಿಪಾಲ್ ಒಂದ್ ವಾರ ಆದ್ಮೇಲೆ ಕರೆದ್ರು, ಬಾ ಮಾ ಇಲ್ಲಿ ಕುತ್ಕೋ ಅಂತ ಹೇಳಿ. ಅವರು ಬಹಳ ತುಂಬಾ ಸಂಪನ್ನರು, ವಿನಯ ಅಂದ್ರೆ ವಿನಯದಿಂದ ಮಾತಾಡ್ಸೋರು, ಹೆಣ್ಮಕ್ಳಿಗಂತೂ ಅಷ್ಟು ಗೌರವ ಕೊಟ್ಟು ಮಾತಾಡ್ಸೋರು. ನಿನ್ ಕ್ಲಾಸ್ ಅಲ್ಲಿ ಹುಡುಗರೆಲ್ಲ ಚೆನ್ನಾಗಿ ಪಾಠ ಕೇಳ್ತಾರ? ಹೌದ್ ಸರ್, ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ, ಒಬ್ರು ಒಂದ್ ತುಟಿ ಪಿಟಿಕ್ ಅಂತ ಗಲಾಟಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಪಾಠ ಕೇಳ್ತಾರೆ ಅಂತ. ಅವ್ರಿಗೆ ಅರ್ಥ ಆಗಿದೆ ಅಂತ ನಿನ್ಗೆ ಗೊತ್ತಾಗಿದೆಯಾ ಅಂದ್ರು. ಸರ್ ಅಷ್ಟು ಚೆನ್ನಾಗಿ ಕೇಳ್ಬೇಕಾದ್ರೆ ಅರ್ಥ ಆಗಿರ್ಬೇಕಲ್ಲ ಸರ್ ಅಂದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು, ನೋಡಮ್ಮ ತುಂಬಿದ್ ಕೊಡೋನು ತುಳ್ಕಲ್ಲ, ಖಾಲಿ ಇರೋ ಕೊಡೋನು ತುಳ್ಕಲ್ಲ. ನೀನು ಮಾನಸ ಗಂಗೋತ್ರಿಯಿಂದ ಬಂದ್ಬಿಟ್ಟು ಎಂಎ ಲೆವೆಲ್ ಅಲ್ಲಿ ಅವ್ರಿಗೆ ಪಾಠ ಮಾಡಿದ್ರೆ, ಹಳ್ಳಿಯಿಂದ ಬಂದಿರ್ತಾರೆ ಹುಡುಗರು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಅವ್ರಿಗೆ ಏನ್ ಅರ್ಥ ಆಗಿರಲ್ಲ. ಅವ್ರು ಬಂದ್ ನನ್ನ ಹತ್ರ ಹೇಳ್ತಿದಾರೆ, ಅವ್ರು ಯಾರೋ ಆಕ್ಸ್ಫರ್ಡ್ ಇಂದ ಬಂದಂಗ್ ಮಾತಾಡ್ತಾರೆ, ನಮ್ಗೆ ಏನು ಅರ್ಥ ಆಗಲ್ಲ ಅಂತ. ನೀನು ಅವ್ರ ಮಟ್ಟಕ್ಕೆ ಹೋಗಿ ಹೇಳ್ಕೊಡ್ಬೇಕು ಅಂತ. ಅವಾಗ ನನಗನ್ನಿಸ್ತು, ಹೌದಲ್ವಾ, ನಾವು ನಮ್ಮ ಮುಂದಿರುವ ವಿದ್ಯಾರ್ಥಿಗಳ ಲೆವೆಲ್ ನೋಡಿ ಅದಕ್ಕೆ ಸರಿಯಾಗಿ ನಾವು ಹೇಳ್ಕೊಡ್ಬೇಕೇ ಹೊರತಾಗಿ ನಮ್ಮ ವಿದ್ವತ್ ಏನಿದೆ ಅದನ್ನ ಪ್ರದರ್ಶಿಸಲಿಕ್ಕೆ ಇರುವಂತದ್ದಲ್ಲ ಶಿಕ್ಷಕರ. ಶಿಕ್ಷಕರ ಪಾತ್ರ ಏನಪ್ಪಾ ಅಂದ್ರೆ, ಇಲ್ಲಿರೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಮೊದ್ಲು, ಅವ್ರು ಯಾವ ಲೆವೆಲ್ ಅಲ್ಲಿ ಇದಾರೆ ಅಂತೇಳಿ. ಅವತ್ತಿಂದ ನಾನು ಏನ್ ಮಾಡಿದೆ ಅಂದ್ರೆ, ಹುಡುಗರ ಹತ್ರ ಪದ್ಯ ಓದಿಸೋದು, ಪಾಠ ಓದಿಸೋದು, ಸಂವಾದ ರೂಪದಲ್ಲಿ ಹೇಳ್ಕೊಡೋದು. ಆಮೇಲೆ ಪ್ರಶ್ನೆ ಕೇಳ್ಬಿಟ್ಟು ಅವ್ರು ಹೇಳ್ತಿದ್ದೆ, ನಿಮ್ಗೆ ಇಂಗ್ಲಿಷ್ ಅಲ್ಲಾದ್ರೂ ಹೇಳಿ, ಕನ್ನಡದಲ್ಲಾದ್ರೂ ಹೇಳಿ ಅಂತ. ಅವಾಗ ಅರ್ಥ ಆಗಿರ್ತಿತ್ತು ಅವ್ರಿಗೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಹೇಳಕ್ ಧೈರ್ಯ ಬರ್ತಿರ್ಲಿಲ್ಲ. ಇಲ್ಲ, ನಾ ಹೇಳ್ತಿದ್ದೆ ಅವ್ರಿಗೆ, ನೀವು ಕನ್ನಡದಲ್ಲಿ ಹೇಳಿ, ಆಮೇಲೆ ಅದನ್ನ ತಪ್ಪು ಇಂಗ್ಲಿಷ್ ಅಲ್ಲೇ ಬೇಕಾದ್ರೆ ಹೇಳಿ ಅಂತ. ಹಂಗ ನಿಧಾನಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಕೊಡ್ತಾ ಅವರು ಸಣ್ಣ ಸಣ್ಣ ವಾಕ್ಯಗಳು ಬರೆಯೋದು, ಮಾತಾಡೋದು ಚೆನ್ನಾಗಿ ಕಲ್ತರು ಹುಡುಗರು. ಹೀಗೆ ನಂದು ಮೊದಲ
3: ವೃತ್ತಿಯ ಆರಂಭ ಆಯ್ತು. ಹಾಗೆ ಈಗ ನಿಮ್ಮ ವೃತ್ತಿಯ ಬಗ್ಗೆ ಇನ್ನು ಹೇಳ್ಬೇಕು ಅಂದ್ರೆ ಸ್ವಾರಸ್ಯಕರವಾದ ಘಟನೆಗಳಿದೆಯಾ ಹೇಳೋದಕ್ಕೆ?
4: ಒಂದು ವಿಷಯ ನನಗೆ ಹೇಳ್ಬೇಕು, ಒಂದು ಹುಡುಗಿ ಯಾವಾಗ್ಲೂ ಲೇಟ್ ಆಗಿ ಬರೋ ಕ್ಲಾಸ್ಗೆ, ನಾನು ಈ ಹುಡುಗಿ ದಿನ ಲೇಟ್ ಆಗಿ ಬರ್ತಾಳಲ್ಲ ಅಂತ ಅವಳಿಗೆ ಎಷ್ಟು ಹೇಳಿದ್ರು ಸುಮ್ನೆ ತಲೆ ಬಗ್ಗಿಸ್ಕೊಳ್ಳೋಳು, ಏನು ಮಾತಾಡ್ತಿರ್ಲಿಲ್ಲ, ಸುಮ್ನೆ ಮತ್ತೆ ಲೇಟ್ ಬರೋ. ದಿವಸ ಒಂದಲ್ಲ 5 ನಿಮಿಷ 10 ನಿಮಿಷ ಅಲ್ಲ, 1/2 ಗಂಟೆ ತಡವಾಗಿ ಬರೋಳು. 1 ಗಂಟೆ ಕ್ಲಾಸಿಗೆ, 10:30 ಕ್ಲಾಸ್ ಶುರುವಾದ್ರೆ 11 ಗಂಟೆಗೆ ಬರೋದು. ಬಂದ್ರೆ ಚೆನ್ನಾಗಿ ಪಾಠ ಕೇಳೋಳು, ಆದ್ರೂ 1/2 ಗಂಟೆ ಲೇಟ್ ಆಗಿ ಬಂದಾಗ ಎಲ್ಲ ಹುಡುಗರು ಆ ಕಡೆ ತಿರುಗಿ ನೋಡೋದು, ಡಿಸ್ಟರ್ಬೆನ್ಸ್ ಆಗೋದು ಎಲ್ಲ ಆಗೋದು. ನಾನು ಹೇಳಿ ಹೇಳಿ ಸಾಕಾಗಿ ಈ ಪ್ರಿನ್ಸಿಪಾಲ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟೆ ನಾನು. ಸರ್, ಆ ಹುಡುಗಿನ ವಿಚಾರಿಸ್ರಿ, 6 ತಿಂಗಳಾಯ್ತು, ಇದುವರೆಗೂ ಅವಳು ತಿದ್ಕೊಳ್ಳಿಲ್ಲ ಅಂತ. ಪ್ರಿನ್ಸಿಪಾಲ್ ಅವಳನ್ನ ಕರೆಸಿದ್ರು, ಮಾತಾಡಿಸಿದ್ರು, ಆಮೇಲೆ ನನ್ನ ಕರೆದ್ರು. ನನ್ನ ಕರೆದ್ಬಿಟ್ಟು ನಾನೇನೋ ಪ್ರಿನ್ಸಿಪಲ್ ಅವಳಿಗೆ ಶಿಕ್ಷೆ ಕೊಡಬಹುದೇನೋ ಅಂತ ಅವ್ರ ಮುಖ ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು, ಪಕ್ಕದ ರೂಮಲ್ಲಿ ಕುತ್ಕೊಂಡು ಆ ಹುಡುಗಿ ಜೊತೆ ಸ್ವಲ್ಪ ಮಾತಾಡಮ್ಮ ನೀನು ಅಂದ್ರು. ನಾನು ಹೋಗಿ ಕುತ್ಕೊಂಡು ಮಾತಾಡದೆ ಆ ಹುಡುಗಿ ತಲೆ ಬಗ್ಗಿಸ್ಕೊಂಡು, ಮೇಡಮ್ ನಾನು ಸ್ವಲ್ಪ ಬಡವ್ರ ಮನೆಯವಳು, ನಮ್ ತಂದೆ ತಾಯಿ ಇಲ್ಲ, ಅಜ್ಜಿ ಒಬ್ರು ಇದಾರೆ, ಅವರು ಇಲ್ಲೇ ದೇವಸ್ಥಾನದ ಹತ್ರ ಹೂ ಕಟ್ಟಿ ಮಾರ್ತಾರೆ, ಅವ್ರಿಗೆ ಅಷ್ಟು ಲೆಕ್ಕ ಬರಲ್ಲ, ಅದಕ್ಕೆ ನಾನು ಅವ್ರ ಜೊತೆ ಕೂತು 10:30 ವರೆಗೂ ಹೂ ಕಟ್ಟಿದ್ದು ಮಾರಿದ್ದು, ಆಮೇಲೆ ದುಡ್ಡೆಲ್ಲ ಎಣಿಸ್ಕೊಟ್ಟು ನಾನು ಆಮೇಲೆ ಯಾವ ಬಸ್ ಸಿಗುತ್ತೋ ಆ ಬಸ್ಸಿಗೆ ಬರ್ತೀನಿ, ಇಲ್ಲದ್ರೆ ನಡ್ಕೊಂಡೇ ಬಂದ್ಬಿಡ್ತೀನಿ. ಸಹ್ಯಾದ್ರಿ ಕಾಲೇಜಲ್ಲಿ ಇದ್ದಿದ್ ನಾನು, ಸುಮಾರು ದೂರನೇ ಊರಿಗೆ, ಆದ್ರಿಂದ ನಮ್ಗೆ ಕೊನೆಯ ಪಕ್ಷ 11 ಗಂಟೆ ಆಗುತ್ತೆ ಮೇಡಮ್, ನಮ್ದು ಊರು ಹೊರಿಸ್ಕೊಂಡು ನಿಮ್ ಕ್ಲಾಸಿಗೆ ಬರಲೇಬೇಕು ಅಂತ ಬರ್ತೀನಿ ಅಂದಾಗ ನನಗೆ ಕರಡು ಚುರುಕ್ಕಂತು. ಇವ್ ನಿಜವಾಗ್ಲೂ ಎಷ್ಟೋ ವಿದ್ಯಾರ್ಥಿಗಳದ್ದು ಹಿನ್ನೆಲೆ ಏನಂತ ಗೊತ್ತಿಲ್ಲದೆ ನಾವು ಒಂದೇ ತರ ಡಿಸಿಪ್ಲಿನ್ ಇರ್ತೀವಲ್ಲ ಅಂತೇಳಿ, ಈ ತರ ಹುಡುಗಿ ಚೆನ್ನಾಗಿ ಓದ್ತಾ ಬಂದ್ಲು, ಒಳ್ಳೆ ಅಂಕಗಳನ್ನು ತೆಗೆದ್ಲು, ಈಗ ಒಳ್ಳೆ ಸ್ಥಾನದಲ್ಲಿದ್ದು ಚೆನ್ನಾಗಿದ್ದಾಳೆ. ಇದು ಬಹಳ ಸಂತೋಷ ಕೊಟ್ಟಂತ ಒಂದು, ಇದೇ ಉಪನ್ಯಾಸಕರಿಗೆ ಒಂದು ರೀತಿ ಯಶಸ್ಸು ಅಥವಾ ಪ್ರಶಸ್ತಿ ಅಂತ ಹೇಳ್ಬೋದು.
3: ಹಾಗೆ ಗಾಯತ್ರಿ ದೇವಸಜ್ಜನರೇ, ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಯಶಸ್ಸಿನ ಕ್ಷಣಗಳನ್ನ ನೆನಪು ಮಾಡ್ಕೋಬೇಕು ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ?
4: ಮೊದಲನೇದಾಗಿ ಶಿಕ್ಷಕರಿಗೆ ಯಶಸ್ಸು ಅಂದ್ರೆ ವಿದ್ಯಾರ್ಥಿಗಳು ಚೆನ್ನಾಗಿ ಅವರ ಕಾಲ್ ಮೇಲೆ ನಿಂತು ಉತ್ತಮ ಜೀವನವನ್ನು ನಡೆಸಿದಾಗ, ಉತ್ತಮ ಸ್ಥಾನಗಳಲ್ಲಿ ಬಂದಾಗ, ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತಮ ವ್ಯಕ್ತಿಗಳಾದಾಗ, ಮೇಡಮ್ ನಾವು ನಿಮ್ ಸ್ಟೂಡೆಂಟ್ ಆಗಿದ್ವಿ, ನಾವ್ ಹೀಗ್ ಮಾಡ್ತಾ ಇದ್ವಿ ಅಂತ ಬಂದು ನಮಸ್ಕಾರ ಅಂತ ಹೇಳಿದ್ರೆ ಅದೇ ದೊಡ್ಡ ಯಶಸ್ಸು, ತುಂಬಾ ಸಂತೋಷ ಆಗ್ಬಿಡುತ್ತೆ. ನಾವು ಪಾಠ ಮಾಡಿದ ಹುಡುಗರು, ಗಲಾಟೆ ಮಾಡ್ತಿದ್ ಹುಡುಗರು, ಕ್ಲಾಸಿಗೆ ಚಕ್ಕರ್ ಹಾಕ್ತಿದ್ ಹುಡುಗರು, ಇಷ್ಟು ಚೆನ್ನಾಗಿ ಮುಂದೆ ಬಂದಿದಾರಲ್ಲ ಅಂತ ಅದೊಂದು ಸಂತೋಷ ಆಗುತ್ತೆ. ಮತ್ತೊಂದು, ನನ್ಗೆ MA ಆದ ತಕ್ಷಣ PhD ಮಾಡ್ಬೇಕು ಅಂತಾನು ಬಹಳ ಆಸೆ ಇತ್ತು, ಆದ್ರೆ ಅದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಮದ್ವೆ ಆಯ್ತು, ಮಕ್ಕಳಾಯ್ತು, ಮನೆಯ ಜವಾಬ್ದಾರಿಗಳು ಹೆಚ್ಚಿತು. ಆದ್ರೆ ಮಕ್ಕಳಿಬ್ರು MBBS ಸೇರ್ಕೊಂಡ್ರು, ದೂರ ಹೋದ್ರು. ಆಗ ಒಂದ್ ದಿವಸ ನಮ್ಮ ಕುಲಪತಿಗಳು ಬಂದು ಒಂದು ಭಾಷಣ ಮಾಡಿದ್ರು, ನೀವೆಲ್ಲ ಇಲ್ಲಿಗೆ ನಿಮ್ಮ ಓದನ್ನ ನಿಲ್ಲಿಸಬಾರ್ದು, ಮುಂದುವರಿಸಬೇಕು, ಸಂಶೋಧನೆ ಮಾಡಬೇಕು. ಈಗ FIP ಅಂತ, ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತಾರೆ, ಅದು UGC ಅವ್ರು ಕೊಡ್ತಾ ಇದ್ದಾರೆ. ಇದಕ್ಕೆ 2 ವರ್ಷ ಸಂಬಳ ಸಹಿತ ರಜೆಯನ್ನ ಕೊಡ್ತಾರೆ, ವೇತನವನ್ನು ಕೊಡ್ತಾರೆ, ಅದರಿಂದ ನೀವೆಲ್ಲ ಮಾಡಬಹುದು ಅಂತ. ಅವಾಗ ನನಗೆ ಓಹೋ, ನನ್ಗೆ ಈ ಒಂದು ಸರಿಯಾದ ಅವಕಾಶ ಸಿಕ್ಕಿದೆ. ಆಗ ನನಗಾಗಲೇ 48 / 49 ನಡೀತಾ ಇತ್ತು. ಆ ಒಂದು ಪ್ರೋಗ್ರಾಮಿಗೆ ಸೇರ್ಬೇಕಾದ್ರೆ 50 ವರ್ಷದ ಒಳಗಿರ್ಬೇಕಾಗಿತ್ತು, ಇನ್ನೂ 1 ವರ್ಷ
3: ಅವಕಾಶ ಇತ್ತು.
4: ತಕ್ಷಣ ಹೋದೆ ಅಲ್ಲಿ ವಿಭಾಗದ ಮುಖ್ಯಸ್ಥರನ್ನ ಕಂಡೆ, ನೀವು ನಮ್ ಗೈಡ್ ಆಗ್ಬೇಕು ಅಂತ ಕೇಳ್ಕೊಂಡೆ, ಅಪ್ಲಿಕೇಶನ್ ಹಾಕಿದೆ. ಅವತ್ತೇ ಕೊನೆಯ ದಿನಾಂಕ ಆಗಿತ್ತು ಅಪ್ಲಿಕೇಶನ್ ಹಾಕಕ್ಕೆ, ಅದು ಬಹಳ ಓಡಾಡಿ ತರಾತುರಿಯಿಂದ ಅಪ್ಲಿಕೇಶನ್ ಹಾಕಿದೆ. 5 ವರ್ಷಗಳ ಕಾಲ ಸತತವಾಗಿ ಹಗಲು ರಾತ್ರಿ ಓದ್ದೆ. ಅವಾಗ ನಿಜವಾದ ವಿದ್ಯಾರ್ಥಿ ಜೀವನ ಏನು ಅಂತ ಅವಾಗ ಗೊತ್ತಾಯ್ತು.
3: ಯಾವ ವಿಷಯ ತಗೊಂಡಿದ್ರಿ ನೀವು?
4: ನಾನು ತಗೊಂಡಿದ್ ವಿಷಯ ಅಂತಂದ್ರೆ ಸಣ್ಣ ಕಥೆಗಳನ್ನು ಬರೆಯ ವೈದೇಹಿ ಅಂತ ಕನ್ನಡದ ಲೇಖಕಿ, ಅದ್ರ ಜೊತೆಗೆ ಇಂಗ್ಲೆಂಡಿನ ಲೇಖಕಿ ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅಂತ. ಇವರಿಬ್ರು ಸಣ್ಣ ಕಥೆಗಳಲ್ಲಿ ಬಹಳ ಕೌಶಲವನ್ನು ಮೆರೆದವರು. ಇವರು 2 ಕಥೆಗಳನ್ನು ತಗೊಂಡೆ. ಈ 2 ಕಥೆಗಳನ್ನು ತಗೊಂಡ್ಬಿಟ್ಟು ಈಸ್ಟ್ ಅಂಡ್ ದ ವೆಸ್ಟ್, ಪೂರ್ವ ಮತ್ತು ಪಾಶ್ಚಿಮಾತ್ಯ ಪ್ರದೇಶಗಳ ಲಿಂಗ ತಾರತಮ್ಯ ಹೇಗಿದೆ, ಸ್ತ್ರೀವಾದ ಹೇಗಿದೆ ಅಂತ ನೋಡ್ಕೊಂಡು, ಅದ್ರ ಜೊತೆಗೆ ಈ ಕಥೆಗಳಲ್ಲಿ ಬರುವ ಗಂಡು ಹೆಣ್ಣಿನ ನಡುವಿನ ಸಂಬಂಧಗಳು ಹೇಗೆ ಮುಂದುವರಿತಾ ಹೋಗುತ್ತೋ, ಇದನ್ನ ಬರಿತಾ ಬರಿತಾ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ನಾನು ಒಂದು ಹೆಣ್ಣಾಗಿ ಲಿಂಗ ತಾರತಮ್ಯವನ್ನು ಅನುಭವಿಸಿದ್ದು, ಕುಟುಂಬದಲ್ಲಾಗ್ಬಹುದು, ವೃತ್ತಿ ಜೀವನದಲ್ಲಾಗ್ಬಹುದು, ಅದು ಸಹ ಬಂತು. ಜೊತೆಗೆ ಪಾಶ್ಚಿಮಾತ್ಯ ದೇಶದಲ್ಲಿ ಏನಾಗ್ತಾ ಇದೆ, ಪೂರ್ವದ ದೇಶದಲ್ಲಿ ಏನಾಗ್ತಾ ಇದೆ, ಮೂಲ ಎಲ್ಲ ಒಂದೇ, ಅದೇ ಪುರುಷ ಪ್ರಧಾನ ಸಮಾಜದ ಮೌಲ್ಯಗಳು, ಸ್ತ್ರೀವಾದ, ಎಲ್ಲ ಕಡೆನೂ ಇದು ಬರ್ತಾ ಇರೋದು ನೋಡಿದಾಗ ಏನೋ ಒಂಥರ ನನಗೆ ನನ್ನ ಅನುಭವನೇ ಇಲ್ಲಿ ಕಾಣ್ತಾ ಇದೆ ಅಂತ ನನಗೆ ಬರೀಲಿಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಬಂತು. 2004 ನನಗೆ ಕುವೆಂಪು ವಿಶ್ವವಿದ್ಯಾಲಯದಿಂದ ನನಗೆ PhD ಪದವಿನೂ ಸಿಕ್ತು. ಆವಾಗ ವಿಶ್ವವಿದ್ಯಾಲಯದಲ್ಲಿ ಅಕಾಡೆಮಿಕ್ ಕೌನ್ಸಿಲ್, ಸಿಂಡಿಕೇಟ್, ಸೆನೇಟ್ ಅಂತೆಲ್ಲ ಇರ್ತಾ ಇತ್ತು. ಇದಕ್ಕೆಲ್ಲ ಎಲೆಕ್ಷನ್ ನಡೀತಾ ಇತ್ತು, ಕಾಲೇಜುಗಳಲ್ಲಿ ಎಲ್ಲ ಮಿನಿಸ್ಟರ್ಗಳು ಅದಕ್ಕೆ ಓಟ್ ಹಾಕುವಂಥದ್ದು. ನನಗೆ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು, ಚಿತ್ರದುರ್ಗದಲ್ಲಿ ಕೆಲಸ ಮಾಡಿದ್ದೀರಾ, ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವ್ಯಾಕೆ ಎಲೆಕ್ಷನ್ಗೆ ನಿಂತ್ಕೋಬಾರ್ದು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು ಅಂತೇಳಿ ಎಲೆಕ್ಷನ್ಗೆ ನಿಂತೆ. ಎಲ್ಲ ಕಾಲೇಜ್ಗೆ ಹೋಗಿ ಹೇಳಿ ಬಂದಾಯ್ತು ಚಿತ್ರದುರ್ಗದ ಕಾಲೇಜ್ಗಳಿಗೆ, ನಾನು ಎಲೆಕ್ಷನ್ ನಿಂತಿದ್ದೀನಿ, ಓಟ್ ಕೊಡಿ ಅಂತೆಲ್ಲ ಕೇಳಾಯ್ತು. ಎಲೆಕ್ಷನ್ ಆಯ್ತು. ಎಲೆಕ್ಷನ್ ಆದ್ಮೇಲೆ ಕಾಯ್ತಾ ಇದೀವಿ, ಶಿವಮೊಗ್ಗ ಒಂದು ಕೇಂದ್ರ ಇದೆಯಲ್ಲ, ಅದೆಲ್ಲ ಸಹ್ಯಾದ್ರಿ ಕಾಲೇಜಲ್ಲಿ ನಡೆದಿತ್ತು ಎಲೆಕ್ಷನ್. ಅದೇನೋ ಗೊತ್ತಿಲ್ಲ, ಆ ಎಲೆಕ್ಷನ್ ಅಧಿಕಾರಿಗಳು ಸೀಲ್ ಹಾಕೋದನ್ನ ಮರ್ತು ಬಿಟ್ಟಿದ್ದಾರೆ. ಎಲ್ಲ ಬ್ಯಾಲೆಟ್ ಪೇಪರ್ ಅಲ್ಲೂ ಸೀಲ್ ಹಾಕ್ಬೇಕಿತ್ತಂತೆ ಕಾಲೇಜಿಂದ, ಅದು ಹಾಕಿಲ್ಲ. ಅದರಿಂದ ಎಲ್ಲ ಎಣಿಸಿದ್ರು ಅದ್ರಲ್ಲಿ ಫುಲ್ ಬಂದಿದೆ ನನ್ಗೆ ಓಟ್ ಎಲ್ಲ, ಆದ್ರೆ ಸೀಲ್ ಹಾಕಿಲ್ದಿರೋದ್ರಿಂದ ಎಲ್ಲ ಇನ್ವ್ಯಾಲಿಡ್ ಅಂತ ಹೋಯ್ತು. ಅವಾಗ ನಾನು ನೋಡ್ತಾ ಇದ್ದೇಳು ಇನ್ನ ನಾನು ಸೋಲ್ತೀನಿ ಬಿಡು ಅಂತ ನಾನು ಮನೆಗೆ ಬಂದ್ಬಿಟ್ಟೆ. ಮನೆಗೆ ಬಂದ್ಮೇಲೆ ಮಾರನೇ ದಿವಸ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯಿಂದ ನಿಮಗೆ ಸಾಕಷ್ಟು ಓಟ್ ಬಂದಿದೆ, ನೀವು ಗೆದ್ದಿದ್ದೀರಾ ಅಂತ ಹೇಳಿ. ನನಗೆ ಅದೊಂದು ದೊಡ್ಡ ಮ್ಯಾಜಿಕ್ ತರ ಆಗ್ಬಿಡ್ತು, ಯಾಕಂದ್ರೆ ನಮ್ಮ ಕಾಲೇಜಿಂದೇ ನಮ್ಮ ಕೇಂದ್ರದ್ದೇ ಓಟ್ ಸಿಗಲಿಲ್ಲ, ಬೇರೆ ಕಡೆ ಎಲ್ಲಿ ಸಿಗುತ್ತೆ ನನಗೆ ಅಂತ ಇದ್ಕೆ. ಇದೊಂದು ಘಟನೆ. ಮತ್ತೆ ಈ ಅಕಾಡೆಮಿಕ್ ಕೌನ್ಸಿಲ್ ಇಂದ ಒಂದು ಸ್ಪೆಷಲ್ ಅಕಾಡೆಮಿಕ್ ಕಮಿಟಿ ಅಂತ ಒಂದು ಮಾಡ್ತಾರೆ, ಅಂದ್ರೆ 8 ಜನ ಮಾತ್ರ ತಗೊಳ್ತಾರೆ, ಅದರಲ್ಲೂ ನಾನು ಲೇಡೀಸ್ ಕಡಿಮೆ ಇದ್ದಿದ್ದ ನನ್ನನ್ನು ಅದಕ್ಕೆ ಆಯ್ಕೆ ಮಾಡ್ಕೊಂಡು. ಇನ್ನೊಂದು ನನಗೆ ಬಹಳ ಈ ವಿದ್ಯಾಭ್ಯಾಸದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದ್ರೆ ಮಾಲ್ ಪ್ರಾಕ್ಟೀಸ್ ಕಮಿಟಿ ಅಂತ ಇರುತ್ತೆ, ಅಂದ್ರೆ ಪರೀಕ್ಷೆಯಲ್ಲಿ ಕಾಪಿ ಮಾಡಿ ಡಿಬಾರ್ ಆದ ಮಕ್ಕಳಿಗೆ ಒಂದು ವಿಚಾರಣೆ ಮಾಡ್ತಾರೆ, ಅದೊಂದು ಪುಟ್ಟ ಕೋರ್ಟ್ ಇದ್ದಂಗೆ. ಒಬ್ಬ ಜಡ್ಜ್ ಇರ್ತಾರೆ, ಒಬ್ಬ ಪ್ರಿನ್ಸಿಪಾಲ್ ಇರ್ತಾರೆ, ಒಂದು 4-5 ಜನ ಈ ತರ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರು ಸೆನೆಟ್ ಮೆಂಬರ್ ಎಲ್ಲ ಇರ್ತಾರೆ, 6 ಜನ ಇರ್ತೀವಿ ಒಟ್ಟಿಗೆ ನಾವು. 6 ಜನನು ಕೂತು ಒಬ್ಬೊಬ್ಬ ಹುಡುಗನ ಕರೆದು ಹೇಳಿದಾಗ ಕೆಲವು ಹುಡುಗರು ನಡುಕ್ತಾ ಇದ್ರು, ಕೆಲವು ಹುಡುಗರು ಅಳ್ತಾ ಇದ್ರು, ಮತ್ ಕೆಲ ಹುಡುಗರೇ ನಾನು ಮಾಡದೆ ಹಿಂಗೇನ ಇದರಲ್ಲಿ ಕೂತಿರ್ತಾ ಇದ್ರು. ಅವ್ರನ್ನೆಲ್ಲ ಕೇಳಿ ಅವರಿಗೆ ಬುದ್ಧಿವಾದ ಹೇಳಿ ಮುಂದ ಹೀಗ್ ಮಾಡಬೇಡ ನೀನು ಓದು ಬರಹ ಅಂತ. ಸುಮಾರು ಜನ ತಿದ್ದಿದೀವಿ, ಒಂದ್ 70-80 ಜನನಂತೂ ತಿದ್ದಿದೀವಿ. ಆದ್ರೆ ಎಲ್ಲರನ್ನೂ ತಿತ್ತೀವಿ ಅಂತ ಆಗಲ್ಲ, ಅಷ್ಟು ಜನ ಮತ್ತೆ ಇನ್ನೊಂದು ಎಕ್ಸಾಮ್ ಬರೆದು ಪಾಸ್ ಆಗ್ತಾ ಇದ್ರು. ಅವ್ರಿಗೆ ಕೆಲವು ಸರಿ ಅವ್ರಿಗೆ ವಿನಾಯಿತಿನೂ ಕೊಡ್ತಾ ಇದ್ವಿ. ಒಂದು ಉದಾಹರಣೆಗೆ ಅವರಿಗೆ ಅದೇ ಕೊನೆಯ ಅಟೆಂಪ್ಟ್ ಬೇರೆ ಇಲ್ಲ, ಆದ್ರೆ ಅವಾಗ ಇನ್ನೊಂದು ಅಟೆಂಪ್ಟ್ ಕೊಡ್ತೀವಿ ನಿನಗೆ, ಪರೀಕ್ಷೆ ಬರಿ ನಿನಗೆ ನಾವು ರಿಸಲ್ಟ್ ಕೊಡ್ತೀವಿ ಅಂತ ಹೀಗೆಲ್ಲ ಹೇಳಿ ಈಗ ಮಾಡ್ತಾ ಇದ್ವಿ.
5: ಅನೇಕರಿಗೆ ಅದು ಸಹಾಯ ಆಗಿದೆ, ಅನೇಕರು ಬದಲು ಕೂಡ ಆಗಿದ್ದಾರೆ ಅಂತ ಹೇಳಿ.
4: ನನಗೆ ಗೊತ್ತಾಯ್ತು ಹುಡುಗರು ಯಾಕೆ ಕಾಪಿ ಮಾಡ್ತಾರೆ, ಎಷ್ಟೋ ಸರಿ ಅನಿವಾರ್ಯ ಪ್ರಸಂಗ ಆಗುತ್ತೆ, ಕೆಲವರು ಸುಳ್ಳು ಹೇಳ್ತಾರೆ ಮರ್ತು ಶೀಟ್ ಇಟ್ಕೊಂಡ್ ಬಂದ್ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಅವ್ರದೆಲ್ಲ ನೋಡಿದಾಗ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ್ಯಾವ ರೀತಿ
5: ಕಷ್ಟಗಳಿರುತ್ತೆ, ಅವರು
4: ಪ್ರಲೋಭನೆಗೆ ಒಳಗಾಗ್ತಾರೆ ಅಂತ ಹೇಳಿ ಗೊತ್ತಾಗ್ತದೆ.
5: ಖಂಡಿತ. ಹಾಗೆ ತಮ್ಮ ವೃತ್ತಿ ಜೀವನ ಹಾಗೂ ವೈಯಕ್ತಿಕ ಜೀವನದ ಮಧ್ಯೆ ಹೇಗೆ ಸಮತೋಲನ ಮಾಡಿಕೊಡ್ರಿ? ಈಗ ನಾವು ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸ್ತೀವಿ, ಅಲ್ಲಿ ನಮ್ದೇ ಆದ ಸಮಯ ಕೊಡಲೇಬೇಕು, ಹಾಗೆ ಈಗ ಸಂಸಾರಕ್ಕೆ ಕುಟುಂಬಕ್ಕೂ ಕೂಡ ಸಮಯ ನೀಡಬೇಕು, ಮಕ್ಕಳು ಓದು ಇರುತ್ತೆ, ಹೇಗೆ ನೀವು ಸಮತೋಲನ ಮಾಡಿಕೊಂಡು ಹೇಗೆ ಮುಂದುವರೆದ್ರಿ?
4: ನಮ್ಮ ಒಂದು ನಾವು ಬಿಗಿನ್ ಮಾಡಿದಾಗ ಹೇಳಿದ್ನಲ್ಲ 50 ದಶಕಗಳಿಂದ, ನಾನು ಕೆಲಸಕ್ಕೆ ಸೇರಿದಾಗ 1972, 50 ವರ್ಷದ ಹಿಂದಿನ ಕತೆ. ಆಗ ನಮ್ಗೆ ಒಂದು ಸೀಮೆಣ್ಣೆ ಸ್ಟೌವ್, ಮಿಕ್ಸರ್ ಏನು ಪರಿಚಯ ಇರಲಿಲ್ಲ, ಕುಕ್ಕರ್ ಬಂದಿರಲಿಲ್ಲ, ಕಷ್ಟ ಆಗ್ತಿತ್ತು ಅಂತಾರೆ, ಅಡಿಗೆ ಮಾಡಕ್ಕೆ ಒಂದು 2-3 ಗಂಟೆ ಹೋಗ್ಬಿಡೋದಲ್ಲಿ. ಆದ್ರೆ ಬರ್ತಾ ಬರ್ತಾ ಈ ತಂತ್ರಜ್ಞಾನನು ನಮ್ಗೆ ನಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಕ್ ಅವಕಾಶ ಸಿಕ್ತು. ಹೆಂಗೆ?
5: ಸಹಾಯ ಮಾಡ್ತು,
4: ಗ್ಯಾಸ್ ಸ್ಟೌವ್ ಬಂತು, ಕುಕ್ಕರ್ ಮಿಕ್ಸರ್ ಬಂತು, ಕುಕ್ಕರ್ ಬಂತು, ಇದೆಲ್ಲ ಇದರಿಂದ ಏನಾಯ್ತು, ನಮ್ಗೆ ಕೆಲಸ ಹಗುರ ಆಗ್ತಾ ಬಂತು. ಒಂದು ಎರಡನೇದು, ಕೆಲವರೆಲ್ಲ ಅನ್ನೋರು ಮಕ್ಕಳಾದ್ರು ಮಕ್ಕಳನ್ನ ಹೆಂಗ್ ನೋಡ್ಕೊಂತಾಳೆ ಇವಳು, ಸ್ಪೆಷಲಿ ಶಿಕ್ಷಕರ ಜೀವನದಲ್ಲಿ ಸ್ವಲ್ಪ ಮಕ್ಕಳಿಗೆ ರಜೆ ಬಂದಾಗ ನಮಗೂ ರಜೆ ಬಂದ್ಬಿಡುತ್ತೆ.
5: ಹೌದು,
4: ಹಂಗಿರ್ತಿತ್ತು ಕಾಮನ್ ಟೈಮ್ ಟೇಬಲ್. ಹಂಗಾಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ಅತ್ತೆನೂ ಕೈ ಜೋಡಿಸ್ತಾರ, ಅವಾಗ ನಮ್ಮ ತಾಯಿನೂ ಸಹಾಯ ಮಾಡಿದ್ರು. ಅದ್ರ ಜೊತೆಗೆ ಏನ್ ಬಂತು ಅಂದ್ರೆ, ಒಂದ್ ಕಾಲದಲ್ಲಿ ಹೆಣ್ಮಕ್ಳು ಮನೇಲಿ ಇರ್ಬೇಕು, ಗಂಡ ಏನಾದ್ರೂ ಆಗಿ ದುಡಿಯಲ್ಲ ಅಂದ್ರೆ ಇವಳು ದುಡಿಯಕ್ ಹೋಗ್ಬೇಕು. ನಮ್ಮನ್ನೇ ಕೆಲವರು ಕೇಳರು, ಅಯ್ಯೋ ನಿಮ್ ತಂದೆ ಡಾಕ್ಟ್ರು, ನಿನ್ ಗಂಡ ಕಾಲೇಜಲ್ಲಿ ಉಪನ್ಯಾಸಕರಾಗಿದ್ದಾರೆ, ನೀನ್ ಯಾಕೆ ದುಡಿತೀಯಾ, ಈ ತರ ಎಲ್ಲ ಕೇಳೋರು. ಅಂದ್ರೆ ಅವರಿಗೆ ಹೆಣ್ಣು ಹೊರಗೋಗಿ ದುಡಿಬೇಕು ಅಂದ್ರೆ ಮನೇಲಿ ಅನಿವಾರ್ಯ ಇರ್ಬೇಕು. ಆದ್ರೆ ಬರ್ತಾ ಬರ್ತಾ ಯಾವ ತರ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ, ಗಂಡು ಹೆಣ್ಣು ಇಬ್ರು ದುಡಿದ್ರೆ ಸಂಸಾರವನ್ನ ಚೆನ್ನಾಗಿ ನಾವು ತೂಗಿಸಬಹುದು ಅಂತ ಬಂತು. ಖಂಡಿತ ಹೆಣ್ಣಿಗೆ ಕಷ್ಟ ಆಗುತ್ತೆ ಇದು. ಯಾಕೆ ಅಂದ್ರೆ ಆಫೀಸಿಗೆ ಅಥವಾ ಕಾಲೇಜ್ಗೆ ಹೋದಾಗ ಅಂತಾರೆ, ಇವ್ರಿಗೆ ಯಾವ ಜವಾಬ್ದಾರಿನೂ ಕೊಡಂಗಿಲ್ಲಪ್ಪ, ಮನೆ ಮನೆ ಅಂತ ಓಡ್ತಾರೆ ಅಂತ ಅವ್ರಂತಾರೆ. ಮನೇಲಿ ಹೇಳ್ತಾರೆ ಯಾವಾಗ್ಲೂ ಕಾಲೇಜು ಆಫೀಸ್ ಅಂತ ಇರ್ತಾಳೆ, ಮನೆ ಕಡೆ ಗಮನನೇ ಕೊಡಲ್ಲ ಅಂತ ಹೇಳ್ತಾರೆ. ಅವಾಗ ಹೆಣ್ಣು 24 ಗಂಟೆ ಸಾಲದವಳಿಗೆ, ಹೆಚ್ಚಿನ ಸಮಯ ತಗೊಂಡು ಅವಳು ಅಲ್ಲೂ ತನ್ನ ಎಫಿಷಿಯನ್ಸಿ ಏನು ಅಂತ ಅವಳು ಸಾಬೀತುಪಡಿಸಬೇಕು, ಇಲ್ಲೂ ತೋರಿಸ್ಬೇಕು. ಅವಾಗ ಒಂದು ಹಗ್ಗದ ಮೇಲೆ ನಡೆದಷ್ಟೇ ಶ್ರಮ ಆಗುತ್ತೆ. ಮಕ್ಕಳು ಚಿಕ್ಕವರಿದ್ದಾಗ, ಹೊಸದಾಗಿ ವೃತ್ತಿಗೆ ಸೇರಿದಾಗ, ಎಲ್ಲದಕ್ಕಿಂತ ಜಾಸ್ತಿ ವರ್ಗಾವಣೆ ಆದಾಗಂತೂ ಬಹಳ ಕಷ್ಟ ಆಗುತ್ತೆ. ಎಲ್ಲೋ ಯಾವ್ದೋ ಊರಲ್ಲಿ ಹೋಗಿ ಮನೆ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಗಂಡ ಇನ್ಯಾವ್ದೋ ಊರಲ್ಲಿ ಇರ್ತಾನೆ, ಯಾರು ನೆರವಿಗೆ ಬರ್ದಿರ, ಬಹಳ ಕಷ್ಟ ಆಗುತ್ತೆ. ಕಷ್ಟ ಆಯ್ತು, ಆದ್ರೆ ಬರ್ತಾ ಬರ್ತಾ ಬರ್ತಾ ನಾವು ಅದಕ್ಕೆ ಹೊಂದ್ಕೊಂಡು ನಾವು ಕೆಲಸ ಮಾಡಬಲ್ವಿ ಅನ್ನೋ ಒಂದು ಆತ್ಮವಿಶ್ವಾಸ ಯಾವಾಗ ಬರುತ್ತೋ ಖಂಡಿತ ಮಾಡಕ್ಕಾಗುತ್ತೆ.
5: ಅಂದ್ರೆ ಕುಟುಂಬದ ಸಹಕಾರನೂ ಇಲ್ಲಿ ಮುಖ್ಯ.
4: ಕುಟುಂಬದ ಸಹಕಾರ ಬಹಳ ಮುಖ್ಯ. ಸಾಮಾನ್ಯ ಕುಟುಂಬದ ಸಹಕಾರ ಸಿಗುತ್ತೆ ಬರ್ತಾ ಬರ್ತಾ, ಮೊದ್ಲು ಮೊದ್ಲು ಸಿಗಲ್ಲ. ಅವರು ಸಹ ಗಂಡಾಗಿ ಏನ್ ಎಕ್ಸ್ಪೆಕ್ಟ್ ನಿರೀಕ್ಷೆ ಮಾಡ್ತಾರೆ, ನನ್ನ ಜೀವನ ಹೀಗೆ ಇರಬೇಕು, ಪುರುಷ ಪ್ರಧಾನ ವ್ಯವಸ್ಥೆ ಇದ್ದಾಗ ಎಲ್ಲದನ್ನೂ ಮಾಡಿಡಬೇಕು ಅಂತ. ಆದ್ರೆ ಬರ್ತಾ ಬರ್ತಾ ಬರ್ತಾ ಅವರು
5: ಅರ್ಥ
4: ಮಾಡ್ಕೊಳ್ತಾರೆ, ಒಬ್ಬರಲ್ಲಿ ಒಬ್ಬರನ್ನ ಅರ್ಥ ಮಾಡ್ಕೊಂಡು ಯಾವಾಗ ಬದುಕಕ್ ಶುರು ಮಾಡ್ತೀವಿ ಅವಾಗ ಸಮತೋಲನ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಅದು ಬಿಟ್ಟು ನೀನ್ ಹೆಣ್ಣಾಗಿ ಇಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಕಟ್ಟುಪಾಡು ಹಾಕಿದ್ರೆ ಅಲ್ಲೂ ಮಾಡಕ್ಕಾಗಲ್ಲ. ಕಾಲೇಜ್ಗಳಲ್ಲೂ ಸಹ ಅಥವಾ ಆಫೀಸ್ಗಳಲ್ಲೂ ಸಹ ನೀವು ಮಾಡಿ, ಮನೆಗೆ ತಗೊಂಡೋಗ್ಬೇಕಾದ್ರೆ ಮಾಡ್ಕೊಂಡ್ ಬನ್ನಿ, ಈ ತರ ಎಲ್ಲ ಬಿಡ್ತಾ ಇದ್ರು. ನಮಗೂ ಸಹ ಮನೆಗೆ ಹೋಗಿ ಮಕ್ಕಳನ್ನ ಓದಿಸ್ಕೊಂತ ಕುತ್ಕೊಂಡು ಉದ್ದು ಮಾಡ್ಕೊಂಡು ಹೋಗ್ತಾ ಇದ್ರು. ಆ ತರ ಅವರು ಸಹ ಸ್ವಲ್ಪ ಉದಾರತೆ ತೋರಿಸ್ಬೇಕು. ಸೊ ಎರಡು ಕಡೆ ಯಾವಾಗ ಒಂದು ಹೊಂದಾಣಿಕೆ ಬರುತ್ತೆ ಖಂಡಿತ ನಾವು
5: ಸಾಧಿಸಬಹುದು. ಹಾಗೆ ಈಗ ನಿವೃತ್ತಿ ಒಂದು ಸಮಯ ಬರುತ್ತೆ, ನಿವೃತ್ತಿ ನಂತರ ನೀವು ಏನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ?
4: ನಾನು ತುಂಬಾ ಖುಷಿಯಾಗಿತ್ತು. ಆರಾಮ್ಸೆ ನನ್ ಟಿವಿ ನೋಡ್ತಾ ಪೇಪರ್ ನೋಡ್ತಾ ಟೀ ಕುಡ್ಕೊಂಡು ಕುತ್ಕೋಬಹುದು ಅಂತ. ಇಲ್ಲ, ಈ ವೃತ್ತಿ ಜೀವನ ಹೆಣ್ಣಿಗೆ ಬರೋದೇ ಇಲ್ಲ, ಮನೆಯವ್ರಿಗೂ ಬರೋದು, ಗಂಡಸರಿಗೆ ಬರ್ತದ್ರೆ ಹೆಣ್ಮಕ್ಳಿಗೆ ಬರಲ್ಲ. ನಾನು ಹಾಗಿರಕ್ಕೂ ಆಗಲ್ಲ, ಯಾಕಂದ್ರೆ ಸದಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿ ತಿರ್ಗಾಡ್ತಾ ಇದ್ದವ್ರಿಗೆ ಸಡನ್ ಆಗಿ ಕೂರಿಸಿದ್ರೆ ಆಗಲ್ಲ. ನಾನು ಮೊದಲು ಮಾಡಿದ್ದೇನಪ್ಪ ಅಂದ್ರೆ ಯೋಗಕ್ಕೆ ಸೇರ್ಕೊಂಡೆ. ಯೋಗ ಕೇಂದ್ರದಲ್ಲಿ ನನಗೆ ಯೋಗ ಅಂದ್ರೆ ಏನು ಆತರ ಎಲ್ಲ ಗೊತ್ತಾಗ ಹೊತ್ತಿಗೆ ಅಲ್ಲೊಂದು ಪಿಜಿ ಡಿಪ್ಲೊಮೋ ಇನ್ ಯೋಗ ಅಂತ ಮಾಡಿದ್ರು, ಸ್ನಾತಕೋತ್ತರ ಯೋಗ ಪದವಿ ಅಂತ. ಅಲ್ಲಿಗೆ ಸೇರ್ಕೊಂಡೆ. ಅಲ್ಲಿ ಒಳ್ಳೆ 40 ಜನ ನನ್ನ ಜೊತೆ ಆದ್ರು. ಅಷ್ಟೇ ಅಲ್ಲ, ಅಲ್ಲಿ ನನಗೆ ಉಪನ್ಯಾಸಕ ವೃತ್ತಿನೇ ಕೊಟ್ರು ಯೋಗ ಅಂದ್ರೆ ಏನು ಅಂತ. ಅವಾಗ ನನಗೆ ಹೆಚ್ಚು ಓದ್ಬೇಕಾಯ್ತು. ಉಪನ್ಯಾಸಕ ವೃತ್ತಿ ಅಂದ್ರೆ ಏನಪ್ಪ ಅಂದ್ರೆ ಓದ್ತಾನೆ ಇರ್ಬೇಕು ವಿದ್ಯಾರ್ಥಿಗಳಿರ್ತಾರೆ, ಅವಾಗ ಮಾತ್ರ ಅವನು ಒಳ್ಳೆ ಉಪನ್ಯಾಸ ಸಾಧ್ಯ. ಅದು ಮಾಡ್ತಾ ಬಂದೆ. ಅವಾಗ ಇದು ಆ ಕೇಂದ್ರದ ಗುರುಗಳ ಒಂದು ಇದರಿಂದ ನನಗೆ ಬರವಣಿಗೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಪೇಪರ್ ಅಲ್ಲಿ ನೋಡಿದಾಗ ಭಾರಿ ಖುಷಿ ಆಗ್ಬಿಡ್ತು, ನನ್ನ ಬರೆದ ಲೇಖನ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಷ್ಟು ದಿವಸ ನಾನು ಕಾಲೇಜಲ್ಲಿ ಕೆಲಸ ಮಾಡಿದ್ದೆ, ಆದ್ರೆ ಸಂಬಳ ಪಡಿತಾ ಇದ್ದೆ ಅವಾಗ, ಅದಕ್ಕೆ ಪ್ರತಿಫಲ ಬರ್ತಾ ಇತ್ತು ನನಗೆ. ಆದ್ರೆ ಇಲ್ಲಿ ಯೋಗಕ್ಕೆ ಸೇರಿದ್ಮೇಲೆ ಭಾರಿ ಖುಷಿಯಾಗಿದ್ದು ಅಂದ್ರೆ ಯಾವ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದೆ ಪಾಠ ಮಾಡಿದ್ವಿ, ಒಟ್ಟಾಗಿ ನಿಂತ್ವಿ, ಒಟ್ಟಾಗಿ ಕಲ್ತ್ವಿ, ಅದು ತುಂಬಾ ಖುಷಿ ಕೊಡ್ತು. ಯಾವ ಪ್ರತಿಪಾಪೇಕ್ಷೆ ಇಲ್ಲದೆ ನಾವು ಅಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮುಂದುವರಿಸ್ತಾ ಹೋದ್ವಿ ನಾವು. ಇದು ಮಾಡ್ತಾ ಹೋದಂಗೆ ನನಗೆ ಓದಿನಲ್ಲಿ ಬರಹ ಇದು ಸಹ ನನ್ನ ಕೈ ಹುಡ್ತಾ ಬಂತು. ಯೋಗದ ಆಸನಗಳು ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗಲೂ. ಸೊ ಇದ್ರ ಜೊತೆಗೆ ಬರವಣಿಗೆ ಮಾಡ್ತಾ ಮಾಡ್ತಾ ಪುಸ್ತಕ ಯಾಕೆ ಮಾಡಬಾರ್ದು ಅಂತ ಹೇಳಿ ಬಂತು.
5: ಅಂದ್ರೆ ಲೇಖನಗಳನ್ನ ಬರಿತಾ ಇದ್ರಿ ನೀವು?
4: ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಕ್ಕೆ ಶುರುವಾಯ್ತು. ಒಂದ್ ಸರಿ ಶುರುವಾದ ತಕ್ಷಣ ಉಪನ್ಯಾಸಕ ವೃತ್ತಿಯಲ್ಲಿ ಏನೇನ್ ಮಾಡ್ತಿದ್ನೋ ಎಲ್ಲ ಸೇರಿಸ್ಕೊಂಡು ನನ್ನ ಬದುಕಿನ ಅನುಭವಗಳನ್ನೆಲ್ಲ ಒಟ್ಟುಗೂಡಿಸಿ ಬರೀಲಿಕ್ಕೆ ಶುರು ಮಾಡಿದೆ. ನನ್ನ ತಾಯಿ ಬಗ್ಗೆ ಆಗಿರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಆಗಿರ್ಬೋದು, ನಾನು ಪಡೆದ ಯಶಸ್ಸು ಆಗಿರ್ಬೋದು, ಎಲ್ಲದನ್ನು ಸೇರಿಸಿ ಸೇರಿಸಿ ಬರಿತಾ ಹೋದೆ. ಓದುಗರು ಪ್ರತಿಕ್ರಿಯೆ ನೀಡ್ತಾ ಇದ್ರು, ಫೋನ್ ಮಾಡಿ ಮಾಡಿ ಹೇಳ್ತಾ ಇದ್ರು, ಇದನ್ನ ಓದಿದ್ವಿ, ಅದು ಓದಿದ್ವಿ, ನಮಗೆ ಕಣ್ಣಲ್ಲಿ ನೀರು ಬಂತು ಓದಿ ಹೀಗೆಲ್ಲ. ಅದನ್ನೆಲ್ಲ ತಗೊಂಡು ಇನ್ನೂ ಬರಿತಾ ಹೋದೆ, ಪುಸ್ತಕ ಮಾಡ್ತಾ ಹೋದೆ. ಮೊದಲು ಮಾಡಿದ್ದು ಸರ್ವಜ್ಞ ಬೆಳಗಿತ ಜ್ಞಾನದೀಪ. ಆಮೇಲೆ ಜ್ಯೋತಿರ್ಲಿಂಗಗಳ ಬಗ್ಗೆ ಬರೀಬೇಕು, ಕೈಲಾಸ ಮಾನಸರೋವರದ ಬಗ್ಗೆ ಬರೀಬೇಕು, ಅದನ್ನೆಲ್ಲ ಒಟ್ಟು ಮಾಡ್ತಾ ಹೋದೆ.
5: ಅಂದ್ರೆ ಪ್ರವಾಸದಲ್ಲೂ ನಿಮ್ಗೆ ಹೆಚ್ಚಿನ ಆಸಕ್ತಿ ಅಂತ?
4: ಮೊದಲಿಂದ ಆಸಕ್ತಿ ಇತ್ತು. ನಾನು ಚಿತ್ರದುರ್ಗದವಳು, ಅಲ್ಲಿ ಬೆಟ್ಟ ಕೋಟೆ ಕೊತ್ತಲೆ ಎಲ್ಲ ಇದೆ. ಚಿಕ್ಕನಿಂದ ಬೆಟ್ಟ ಹತ್ತಿ ಇಳಿದವಳು ನಾನು. ಅಲ್ಲಿ ನಮ್ಗೆ ಒಂದು ಸಣ್ಣದ ಹೊಂಡ ಇದ್ರೆ ಅಷ್ಟು ಖುಷಿ, ಒಂದು ಮರ ಇದ್ರೆ ಅದೇ ನಮಗೆ ಕಾಡಿದಂಗೆ. ಅಲ್ಲೇ ಪಿಕ್ನಿಕ್ ಮಾಡ್ತಿದ್ವಿ. ಶಿವಮೊಗ್ಗಕ್ಕೆ ಬಂದ್ಮೇಲೆ ಇಷ್ಟೊಂದು ಕಾಡು, ಅಲ್ಲಿ ಬೆಟ್ಟಗಳ ಮೇಲೆ ಬರೀ ಬಂಡೆಗಳು, ಇಲ್ಲಿ ಮರಗಿಡಗಳು, ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ವಿ ನಾವು. ಇಷ್ಟೊಂದು ತುಂಗಾ ಡ್ಯಾಮ್ ಇದೆ, ಭದ್ರಾ ಡ್ಯಾಮ್ ಇದೆ, ಆ ನೀರು ನೋಡಿದ್ರೆ ಅಷ್ಟು ಖುಷಿ ನಮ್ಗೆ. ಅದರಿಂದ ಈ ನಿಸರ್ಗ ಬಹುಶಃ ಬದುಕಿನಲ್ಲಿ ಹೆಚ್ಚು ಚೈತನ್ಯವನ್ನು ಕೊಡ್ತು ಅಂತ ಅನ್ಕೊಳ್ತೀನಿ.
5: ಹೌದು ಹೌದು ಹೌದು. ಅಂದ್ರೆ ನೀವು ಏನ್ ಪ್ರವಾಸಗಳನ್ನ ಮಾಡ್ತಾ ಇದ್ರು, ಆ ಒಂದು ಅನುಭವವನ್ನು ಕೂಡ ನಿಮ್ಮ ಒಂದು ಲೇಖನದಲ್ಲಿ ಪುಸ್ತಕಗಳನ್ನು ಹೊರತಂದ್ರಿ ಅಲ್ವಾ? ಹಾಗೆ ಈಗ ವಚನಗಳ ಬಗ್ಗೆ ನೀವು ಬರಿತಾ ಇದ್ದೀನಿ ಅಂತ ಹೇಳಿದ್ರಿ.
4: ಹೌದು, ಅದಕ್ಕೆ ನನಗೆ ಅಲ್ಲಮ್ಮರ ಬಗ್ಗೆ ಬರೆಯಕ್ಕೆ ತುಂಬಾ ಭಯ ಇತ್ತು, ಗಾಬರಿ ಇತ್ತು. 2 ವರ್ಷ ತಗೊಂಡೆ. ಅವ್ರು ಹೇಳಿದ್ರು ನನಗೆ, ಪತ್ರಿಕಾ ಸಂಪಾದಕರು ಹೇಳಿದ್ರು, ಸ್ಥಳೀಯ ಪತ್ರಿಕೆ ಸಂಪಾದಕ, ಅಲ್ಲಮ್ಮರ ಬಗ್ಗೆ ನೀವು ಬರೀತೀರಾ, ಬರೀರಿ ಬರೀರಿ ಅಂತ. ನಂಗೆ ಧೈರ್ಯ ಬರಲಿಲ್ಲ, ಎಲ್ಲ ಓದ್ದೆ ಓದ್ದೆ ಓದ್ದೆ, ಇಲ್ಲ ನಂಗಾಗಲ್ಲ ನಂಗಾಗಲ್ಲ, ಇಲ್ಲ ಬರೀರಿ ನಿಮ್ಗಾಗತ್ತೆ ಅಂದಾಗ ಒಂದು ಎರಡು ಬರೆಯಕ್ಕೆ ಶುರು ಮಾಡಿದೆ. ಆಗ ಅವರು ಬಹಳ ಚೆನ್ನಾಗಿ ಬರ್ತಾ ಇದೆ ಪ್ರತಿಕ್ರಿಯೆ, ನೀವು ಬರೀರಿ ಮೇಡಮ್ ಅಂತಂದ್ರು. ಈಗ ನಾನು 69ನೇ ವಚನವನ್ನ ಬರೆದಿದ್ದೀನಿ. ಆದ್ರೂ ಎಷ್ಟು ಬರೆದ್ರು ಅಲ್ಲ ಮುಂದೆ ಹೇಗೆ ಅಂದ್ರೆ, ಸಮುದ್ರದ ಮುಂದೆ ನಿಂತು ಒಂದು ಬೊಕ್ಸೆ ನೀರಿಟ್ಕೊಂಡ್ಬಿಟ್ಟು ಇದೇ ಸಾಗರ ಅಂದಂಗೆ ಆಗುತ್ತಷ್ಟೇ. ಆದ್ರೂ ಎಷ್ಟು ಸಾಧ್ಯವೋ ಅಷ್ಟು ನಾನು ಬರಿಬೇಕಾದ್ರೆ ಏನ್ ಯೋಚನೆ ಇಟ್ಕೊಳ್ತೀನಿ ಅಂದ್ರೆ, ಪತ್ರಿಕೆ ಓದುವ ಸಾಮಾನ್ಯ ಜನರಿಗೂ ಇದು ತಲುಪಬೇಕು,
5: ಅರ್ಥ ಆಗ್ಬೇಕು.
4: ಅತ್ಯಂತ ಸರಳವಾದ ರೀತಿಯಲ್ಲಿ ಅದನ್ನ ನಾನು ಬರಿತಾ ಇದ್ದೇನೆ.
5: ವಚನಕಾರರು ಕೂಡ ಅದೇ ಪ್ರಯತ್ನವನ್ನೇ ಮಾಡಿದ್ರು ಅಂದು ಅಲ್ವಾ?
4: ಅಲ್ಲಮ್ಮರದು ಬೆಡಗಿನ ವಚನಗಳು.
5: ಹೌದು,
4: ಅರ್ಥ ಅದಕ್ಕೆ ಅರ್ಥ ಆದ್ರೂ ಅದು ಮೇಲ್ ಕೂಡ ಅರ್ಥ ಒಂದು
5: ಒಳ ಅರ್ಥ
4: ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಲೇಯರ್ಸ್ ಅದು.
5: ಹೌದು ಹೌದು. ಕೊನೆಯದಾಗಿ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನವರೇ, ಯಾವ ರೀತಿಯ ವಿದ್ಯೆ ಒಂದು ಜೀವನದ ಸವಾಲುಗಳನ್ನ ಎದುರಿಸುವ ನಿಟ್ಟಲ್ಲಿ ಇರಬೇಕು ಅಂತ ಹೇಳ್ತೀರಾ? ನಿಮ್ ಸಲಹೆ ಏನು ಈ ಕುರಿತಂತೆ?
4: ನಾನು ಇತ್ತೀಚೆಗೆ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಂಗೆ, ಎಂತೆಂತ ವೈದ್ಯರಾದವರು, ಇಂಜಿನಿಯರ್ ಆದವರು ದೊಡ್ಡ ದೊಡ್ಡ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ಸುದ್ದಿ ಬರುತ್ತೆ. ಅವಾಗ ನಮ್ ಮೊದಲು ಮೂಡೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವರು ವಿದ್ಯಾವಂತರಾ? ವಿದ್ಯೆಯಿಂದ ಏನ್ ಸಿಕ್ತಿವ್ರಿಗೆ ಅಂತ. ಗಾಂಧೀಜಿಯವರು ಹೇಳ್ತಾರೆ, ವಿದ್ಯೆ ಅಂದ್ರೆ ಅವನನ್ನ ಕೋಟೆಯಷ್ಟು ಗಟ್ಟಿ ಮಾಡ್ಬೇಕು ಅಂತ ಹೇಳಿ. ಅವನ್ ಗಟ್ಟಿಯಾಗಿ ನಿಲ್ಬೇಕು, ಇಲ್ದ್ರೆ ಬರೀ ಅವನು ಲಿಟ್ರೇಟ್ ಅಥವಾ ಅಕ್ಷರಸ್ಥ ಆಗ್ತಾನಷ್ಟೇ, ಅವನು ವಿದ್ಯಾವಂತ ಆಗಲ್ಲ. ವಿದ್ಯಾವಂತ ಆಗ್ಬೇಕಾದ್ರೆ ಅವನು ಬಲಿಷ್ಠ ಮನಸ್ಸು ಗಟ್ಟಿಯಾಗಬೇಕು, ದೇಹನೂ ದೃಢ ಆಗ್ಬೇಕು, ಹಾಗಿರ್ಬೇಕು ಅವನು. ಇದು ಒಂದು. ಶಿಕ್ಷಕರಾದವ್ರು ಹೇಗಿರ್ಬೇಕು ಅಂದ್ರೆ, ವಿದ್ಯಾರ್ಥಿಗಳಿಗೆ ಎಳೆ ವಯಸ್ಸಿಂದನೇ ಮೌಲ್ಯಗಳನ್ನ ಕಲಿಸ್ತಾ ಬರಬೇಕು, ಬದುಕಿನ ಮೌಲ್ಯಗಳನ್ನ. ಯಾವ ರೀತಿ ಆದರೂ ಆಗ್ಲಿ ಅವನಿಗೆ ಬರೀ ಪಾಠ ಹೇಳ್ಕೊಡೋದಲ್ಲ, ಮಾರ್ಕ್ಸ್ ತೆಗಿಯೋದು ಮುಖ್ಯ ಆಗಲ್ಲ. ಅವನಿಗೆ ಮೊದಲು ನಾವು ಕಲಿಸಬೇಕಾಗಿರೋದು ಮಾನವೀಯ ಮೌಲ್ಯಗಳು, ಅವನು ಉತ್ತಮ ವ್ಯಕ್ತಿಯಾಗಿ ಬಾಳ್ಬೇಕು ಅಂತ ಹೇಳಿ. ಆಮೇಲೆ ನನಗನ್ಸದೇನಪ್ಪ ಅಂದ್ರೆ, ಯಾವುದೇ ವ್ಯಕ್ತಿ ಯಾವುದೇ ವೃತ್ತಿಯಲ್ಲಿರ್ಲಿ, ಅವನು ನಿಷ್ಠೆ ಪ್ರಾಮಾಣಿಕತೆಯಿಂದ ದುಡಿದ್ರೆ ಒಂದಲ್ಲ ಒಂದ್ ದಿವಸ ಯಶಸ್ಸು ಅವನಿಗೆ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ನಾವು ಅಕ್ಕಪಕ್ಕದಲ್ಲಿರೋರು ಕಷ್ಟದಲ್ಲಿದ್ರೆ ನಮ್ ಕೈಲಾದ ರೀತಿಯ ಸಹಾಯವನ್ನು, ಹಣ ಬರೀ ಹಣದ ಸಹಾಯವಲ್ಲ, ಅವ್ರ ಕಣ್ಣೀರು ಒರೆಸೋದು ಒಂದ್ ಸಹಾಯನೇ. ಹೀಗೆ ಮಾಡ್ತಾ ಹೋದ್ರೆ ಖಂಡಿತ ನಾವು ಸಮಾಜ ನಮ್ಗೆ ಏನ್ ನೀಡಿದೆ ಅದರ ಋಣ ನಾವು ಒಂದು ಕಿಂಚಿತ್ತಾದ್ರೂ ನಾವು ತಲುಪಿಸಬಹುದು. ಇದು ನಾನು ಬದುಕಿನಲ್ಲಿ ಕಂಡುಕೊಂಡಂತ ಒಂದು ಸತ್ಯ.
5: ಖಂಡಿತ ಖಂಡಿತ, ನಂದೊಂದೇ ಕಷ್ಟ ಅಲ್ಲ, ನಾನು ಸಮಾಜದ ಜೊತೆ ಸ್ಪಂದನೆ ಮಾಡಬೇಕು, ನಾನು ಅವ್ರಿಗೂ ಕೂಡ ಕಣ್ಣೊರೆಸುವಂತಹ ಕೆಲಸ ಮಾಡಬೇಕು, ಜೊತೆಗೆ ಮೌಲ್ಯಯುತವಾದಂತಹ ಶಿಕ್ಷಣ ಈಗ ಬೇಕು ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದು ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಬಾಲ್ಯ ಹಾಗೆ ನಿಮ್ಮ ಶಿಕ್ಷಣ ವೃತ್ತಿ ಜೀವನದಲ್ಲಿ ತಾವು ಎದುರಿಸಿದಂತಹ ಸವಾಲುಗಳು ಯಶಸ್ಸುಗಳು, ಹಾಗೇನೆ ಕುಟುಂಬದ ನಿರ್ವಹಣೆ ಮತ್ತು ವೃತ್ತಿ ಜೀವನವನ್ನ ನಿರ್ವಹಣೆ ಸಮತೋಲನ ಹೇಗೆ ಮಾಡಿಕೊಂಡ್ರಿ, ಹಾಗೆ ನಿವೃತ್ತಿಯ ನಂತರ ನಿಮ್ಮ ಆಸಕ್ತಿಗಳಿಗೆ ಸಮಯ ಕೊಟ್ಟು ಆರೋಗ್ಯದ ಕಡೆ ಗಮನ ಕೊಡ್ತಾ ಯೋಗವನ್ನ ಕಲಿತು ಯೋಗ ಉಪನ್ಯಾಸಕಿಯಾಗಿ ಕೂಡ ಅಲ್ಲಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀರಾ ಸಮಾಜಮುಖಿಯಾಗಿ, ಹಾಗೆ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಪಯಣ ಹೀಗೆ ಸಾಗಲಿ, ಅನೇಕರಿಗೆ ಉತ್ಸಾಹ ಮತ್ತೆ ಸ್ಫೂರ್ತಿಯನ್ನ ನೀಡ್ತಾ ಇರಲಿ ಅಂತ ಆಶಿಸ್ತಾ, ಈ ಕುರಿತಂತೆ ಅನೇಕ ವಿಚಾರಗಳನ್ನ ನಮ್ಮೊಂದಿಗೆ ನೀವು ಹಂಚಿಕೊಂಡಿದ್ದೀರಾ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
4: ವಂದನೆಗಳು. ಹಾಗೂ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು.
2: ಇದುವರೆಗೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡಿದವರು ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸಂದರ್ಶಕರು ಶಿಲ್ಪಾ ಹೆಚ್ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
6: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್.
7: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
8: ಆರ್ಬಿಐ ಹೇಳುತ್ತೆ,
7: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
9: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
6: ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಹಾಸನ. ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯ ವಿಶ್ವ ಪರಿಸರ ದಿನಾಚರಣೆ 2026 ಅಂಗವಾಗಿ ಹಾಸನ ಜಿಲ್ಲೆಯ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ಘೋಷವಾಕ್ಯದ ಕುರಿತು ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಾನಗರ ಪಾಲಿಕೆ ಹಾಸನ ಮತ್ತು ಕೈಗಾರಿಕೆಗಳ ಸಹಯೋಗದೊಂದಿಗೆ ವಿವಿಧ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಅವುಗಳ ವಿವರ ಈ ಕೆಳಗಿನಂತಿದೆ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ಘೋಷವಾಕ್ಯದ ಕುರಿತು 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ, 6ರಿಂದ 8ನೇ ತರಗತಿಯವರೆಗೆ ಮತ್ತು 9ರಿಂದ 10ನೇ ತರಗತಿಯವರೆಗೆ 3 ವಿಭಾಗಗಳಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ದಿನಾಂಕ 2/6/2026 ಬೆಳಗ್ಗೆ 10 ಗಂಟೆಗೆ ಮಹಾರಾಜ ಪಾರ್ಕ್ ಹಾಸನ ಆವರಣದಲ್ಲಿ ಆಯೋಜಿಸಲಾಗಿದೆ. ವಿಜೇತರಿಗೆ ಸೂಕ್ತ ಬಹುಮಾನವನ್ನು ವಿಶ್ವ ಪರಿಸರ ದಿನಾಚರಣೆಯೊಂದು ದಿನಾಂಕ 5/6/2025 ನೀಡಲಾಗುವುದು. 2ನೇ ಸ್ಪರ್ಧೆ, ಹಾಸನ ಜಿಲ್ಲೆಯ ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ ಸಂಗ್ರಹಿಸಿ ಹಣ ಗಳಿಸಿ ಬಹುಮಾನ ಗೆಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಮರುಬಳಕೆ ಪ್ಲಾಸ್ಟಿಕ್ ಅನ್ನು ಸಂಗ್ರಹಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿ ಹಾಸನ ಇಲ್ಲಿಗೆ ಸಲ್ಲಿಸಲು ದಿನಾಂಕ 16/5/2026 31/5/2026 ಕಾಲಾವಕಾಶ ನೀಡಲಾಗಿದ್ದು, ಸಲ್ಲಿಸುವ ಪ್ಲಾಸ್ಟಿಕ್ ತೂಕವು ಕನಿಷ್ಠ 5 ಕೆಜಿ ಇರಬೇಕು. ಅಧಿಕ ತೂಕದ ಮರುಬಳಕೆ ಪ್ಲಾಸ್ಟಿಕ್ ಸಲ್ಲಿಸಿದವರಿಗೆ ಸೂಕ್ತ ಬಹುಮಾನವನ್ನು ವಿಶ್ವ ಪರಿಸರ ದಿನಾಚರಣೆಯೊಂದು 5/6/2025 ನೀಡಲಾಗುವುದು. ಮತ್ತೊಂದು ಹಾಸನ ಜಿಲ್ಲೆಯ ಸಾರ್ವಜನಿಕರಿಗೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ಘೋಷವಾಕ್ಯದ ಕುರಿತು ರೀಲ್ಸ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ರೀಲ್ಸ್ಗಳನ್ನು ಹಾಸನ್ kspcb@gmail.com ಹಾಗೂ ವಾಟ್ಸ್ಆಪ್ 9972993021 ಈ ಮುಖಾಂತರ ಸಲ್ಲಿಸಬೇಕಾಗಿದೆ. 16/5/2026 31/5/2026 ಕಾಲಾವಕಾಶ ನೀಡಲಾಗಿದೆ. ಪ್ರಕಟಣೆ ಕೇಳಿದಿರಿ. ಈಗ ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
10: ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
11: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
12: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಧಿಕ ರಕ್ತದೊತ್ತಡ, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
13: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೈಪರ್ ಟೆನ್ಷನ್ ಅಂದ್ರೆ ಹೈ ಬಿಪಿ ಅಥವಾ ರಕ್ತದೊತ್ತಡ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ವಿಷಯವಾಗಿ ನಿಮ್ಮೆಲ್ಲರೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ಗೌಡ ಬಿ ಹೊಸಗೌಡರ್ ಅವರಿದ್ದಾರೆ. ಡಾಕ್ಟರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
14: ನಮಸ್ಕಾರ
13: ಸರ್. ಇತ್ತೀಚೆಗಷ್ಟೇ ನಾವು ವಿಶ್ವ ಹೈಪರ್ ಟೆನ್ಷನ್ ದಿನ ಅಂದ್ರೆ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಣೆ ಮಾಡಿದ್ವಿ, May 17. ಈ ಸಂದರ್ಭದಲ್ಲಿ ಈ ಹೈಪರ್ ಟೆನ್ಷನ್ ಅಂದ್ರೆ ಏನು ಸರ್, ಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೈಪರ್ ಟೆನ್ಷನ್ ಅಂದ್ರೆ ಏನು ಅಂತ ಹೇಳ್ತೀರಾ?
14: ಹೈಪರ್ ಟೆನ್ಷನ್ ಅಥವಾ ಅತಿ ರಕ್ತದೊತ್ತಡ ಅಂದ್ರೆ ನಾವು ಪೇಷಂಟ್ ನಮ್ಮ ಹತ್ರ ಬಂದಾಗ ಬ್ಲಡ್ ಪ್ರೆಷರ್ ಅಂತೇಳಿ ಚೆಕ್ ಮಾಡ್ತೀವಿ. ಈ ಬ್ಲಡ್ ಪ್ರೆಷರ್ 140-90 ಮೇಲಿದ್ರೆ ಅವರಿಗೆ ಅತಿ ರಕ್ತದೊತ್ತಡ ಕಾಯಿಲೆ ಇದೆ ಅಂತೇಳಿ ಲೇಬಲ್ ಮಾಡ್ತೀವಿ. 120-80 ಕೆಳಗಿದ್ರೆ ಅದನ್ನ ಅವರು ನಾರ್ಮಲ್ ಪೇಷಂಟ್ ಅಂತ ಹೇಳ್ತೀವಿ. ಇದ್ರ ಮಧ್ಯೆ ಇರೋರಿಗೆ ಹೈ ನಾರ್ಮಲ್ ಬಿ ಪಿ ಅಥವಾ ಪ್ರೀ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಪ್ರತಿ ವರ್ಷ May 17 ವಿಶ್ವ ಅತಿ ರಕ್ತದೊತ್ತಡ ದಿನ ಅಂತೇಳಿ ಆಚರಿಸ್ತೀವಿ. ಈ ವರ್ಷ May 17 ಆಚರಿಸಲಾಯ್ತು. ಈ ವರ್ಷದ ಥೀಮ್ ಏನಿತ್ತಂದ್ರೆ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತೇಳಿ. ಈ ಕಾಯಿಲೆ ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಲ್ಲ, ಕೇವಲ ಹೈ ಇನ್ಕಮ್ ಕಂಟ್ರೀಸ್ ಅಲ್ಲ, ಲೋ ಅಂಡ್ ಮಿಡ್ಲ್ ಇನ್ಕಮ್ ಆ ಕಂಟ್ರೀಸ್ ಒಳಗೂ ಬಿ ಪಿ ಕಂಟ್ರೋಲ್ ಆಗಬೇಕು ಅಂತೇಳಿ ಇದು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಒಂದು ಪ್ರತಿ ವರ್ಷ ಅವರೊಂದು ಧ್ಯೇಯ ಮಾಡ್ತಾರೆ. ಅದೇ ತರ ಈ ವರ್ಷದ ಥೀಮ್ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತ.
13: ಸರ್, ಈಗ ನಾವು ಈ ಹೈಪರ್ ಟೆನ್ಷನ್ ಅನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ, ಯಾವ ಕಾರಣಕ್ಕೆ ಕರೀತಾರೆ ಸರ್?
14: ಏನಕ್ಕಂದ್ರ ಈಗ ಯಾವುದೇ ಒಂದು ಕಾಯಿಲೆ, ಈಗ ಮಲೇರಿಯಾ ಅಥವಾ ಡೆಂಗು ಅಂದ್ರೆ ಅದಕ್ಕೊಂದು ಗುಣಲಕ್ಷಣ ಇರ್ತದೆ. ಮಲೇರಿಯಾ ಬಂತ ಜ್ವರ ಬರ್ತದ, ಡೆಂಗು ಅಲ್ಲಿ ಜ್ವರ ತಲೆನೋವೆಲ್ಲ ಇರುತ್ತ. ಆದ್ರೆ ಬಿ ಪಿಗೆ ಏನಂದ್ರೆ ಯಾವುದು ಗುಣಲಕ್ಷಣ ಇರಲ್ಲ ಪ್ರಥಮ ಇದರಲ್ಲಿ. ಈಗ ಬಿ ಪಿ 160-180 ಇದ್ದಾಗ ಅವ್ರಿಗೆ ಯಾವುದು ಗುಣಲಕ್ಷಣ ಇರಲ್ಲ. ಸೊ ಸಡನ್ ಆಗಿ ಅವ್ರ ಪ್ರೆಸೆಂಟೇಷನ್ ಹೆಂಗಿರುತ್ತ ಅಂದ್ರೆ ಐದರ್ ಸ್ಟ್ರೋಕ್ ಆಗುತ್ತ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅತಿ ರಕ್ತದೊತ್ತಡದ ಮೇನ್ ಪ್ರಾಬ್ಲಮ್ ಏನಂದ್ರೆ ಅದು ರೋಗನ ಇರ್ಬೋದು ಅಥವಾ ಒಳಗಡೆ ಇರೋ ದೊಡ್ಡ ರೋಗದ ಒಂದು ಗುಣಲಕ್ಷಣ ಇರ್ಬೋದು. ಈಗ ನಿಮಗೆ ಉತ್ತಮ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇವತ್ತೇ ಒಂದು ಪೇಷಂಟ್ಗೆ ಒಂದು ಆಂಜಿಯೋಗ್ರಾಮ್ ಮಾಡಿದೆ ನಾನು. ಅವ್ರದ್ದು ನನ್ನ ಹತ್ರ ಬಂದಿದ್ದೆ ಅದಕ್ಕಂದ್ರೆ ಬಿ ಪಿ ಜಾಸ್ತಿ ಆಗ್ಯದ ಅಂತೇಳಿ. ಬಿ ಪಿ ಗೋಲಿ ಕೊಟ್ಟೆ, ಬಿ ಪಿ ಕಂಟ್ರೋಲ್ ಆಯ್ತು, ಬಟ್ ಅವ್ರಿಗಿರೋ ಪ್ರಾಬ್ಲಮ್ ಕಡಿಮೆನೇ ಆಗಲಿಲ್ಲ. ನಾನೇ ಇದು ಹಾರ್ಟಿಂದ ಕಾಯಿಲೆ ಅದ ರೀ, ಆಂಜಿಯೋಗ್ರಾಮ್ ಮಾಡಿದೆ, ಆಂಜಿಯೋಗ್ರಾಮ್ ಮಾಡಿದ ಎರಡು ಬ್ಲಾಕ್ ಬಂತು, 95% ಸ್ಟಿನೋಸಿಸ್. ಸೊ ಇಲ್ಲಿ ಜನಗಳು ತಿಳ್ಕೊಬೇಕಿರೋದೇನಂದ್ರೆ ಅತಿ ರಕ್ತದೊತ್ತಡ ಕೇವಲ ಒಂದು ಕಾಯಿಲೆ ಅಲ್ಲ, ಒಳಗಿರೋ ಕಾಯಿಲೆಯ ಒಂದು ಗುಣಲಕ್ಷಣ ಆಗಿರ್ಬೋದು. ಈ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ, ಗೊತ್ತೇ ಇರಲ್ಲ ಅವರಿಗೆ, ಬಿ ಪಿ ಜಾಸ್ತಿ ಇದೆ, ಬಿ ಪಿ ಜಾಸ್ತಿ ತಿರುಗಾಡ್ತಿರ್ತಾರ. ನಾವು ಯಾವಾಗ ಕ್ರಿಯಾಟಿನಿನ್ ಚೆಕ್ ಮಾಡ್ತೀವಿ ಅವಾಗೆ ಗೊತ್ತಾಗುತ್ತ ಇದು ಕಾಯಿಲೆ ಕಿಡ್ನಿ ಪ್ರಾಬ್ಲಮ್ ಅದ, ಬರೀ ಬಿ ಪಿ ಅಷ್ಟೇ ಅಲ್ಲ ಅಂತ. ಅದಕ್ಕೆ ನಾವು ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ.
13: ಈಗ ಸಾಮಾನ್ಯ ರಕ್ತದೊತ್ತಡ ನೀವಾಗ್ಲೇ ಹೇಳಿದಾಗೆ 120-80 ಅಂತ ಹೇಳ್ತೀರ ಸರ್?
14: ಹೌದು.
13: ಇದು ಏನು ಸರ್ 120 ಅನ್ನೋದೇನು, 80 ಅನ್ನೋದೇನು, ಇದನ್ನ ಸ್ವಲ್ಪ ವಿವರಣೆ ಕೊಡಿ ಸರ್.
14: ಓಕೆ, ಇದು 120 ಅಂದ್ರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, 80 ಅಂದ್ರೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಇದು ಏನ್ ಹೇಳುತ್ತಂದ್ರ, ಈ 120 ಅಂದ್ರೆ ಹಾರ್ಟ್ ಪಂಪ್ ಮಾಡುತ್ತಲ್ವಾ, ಪಂಪ್ ಮಾಡಿದಾಗ ಅಯೋರ್ಟ್ ಅಂತೇಳಿ ಒಂದು ರಕ್ತನಾಡಿ ಇರ್ತದೆ, ಅದರಲ್ಲಿರೋ ಮ್ಯಾಕ್ಸಿಮಮ್ ಪ್ರೆಷರ್, ಸಿಸ್ಟೋಲ್ ಅಲ್ಲಿ ಇರೋ ಪ್ರೆಷರ್, ಅದನ್ನ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತೀವಿ. ಅದು ನಾರ್ಮಲ್ ಆಗಿ 120 ಇರುತ್ತೆ, 120 ಅದು ಕೆಳಗೆ ಇರ್ತದೆ. 90 ಕೆಳಗೆ ಹೋಯ್ತು ಅಂದ್ರೆ ನಾವು ಲೋ ಬಿ ಪಿ ಅಂತೀವಿ. ಸೊ 90-120 ಏನಿರುದಲ್ಲ ಅದು ನಾರ್ಮಲ್ ಬಿ ಪಿ, 120 ಮೇಲೆ ಹೋದ್ರೆ ಹೈ ಬಿ ಪಿ, 80 ಕೆಳಗೋದ್ರೆ ಲೋ ಬಿಪಿ.
13: ಲೋ ಬಿಪಿ
14: ಸೊ ಡಯಾಸ್ಟೊಲಿಕ್ ಬಿಪಿ ಅಂದ್ರೆ ಹಾರ್ಟ್ ರಿಲ್ಯಾಕ್ಸ್ ಆಗಿರುತ್ತೆ, ರಿಲ್ಯಾಕ್ಸ್ ಆದಾಗೂ ಸ್ವಲ್ಪ ಪ್ರೆಷರ್ ಇರ್ತದ, ಆ ಪ್ರೆಷರ್ ಡಯಾಸ್ಟೊಲಿಕ್ ಪ್ರೆಷರ್, ಅದು 80 ಇರ್ತದ, 80 ಕೆಳಗಿರ್ತದೆ. 80 ಮೇಲೋಯ್ತಂದ್ರ ಡಯಾಸ್ಟೊಲಿಕ್ ಹೈ ಬಿಪಿ ಅಂತ. ಆಮೇಲೆ ನಮ್ಮಲ್ಲಿ ಎರಡು ವೆರೈಟಿ ಬರ್ತವೆ, ಐಸೋಲೇಟೆಡ್ ಸಿಸ್ಟೊಲಿಕ್ ಹೈಪರ್ಟೆನ್ಷನ್ ಬೇರೆ, ಐಸೋಲೇಟೆಡ್ ಡಯಾಸ್ಟೊಲಿಕ್ ಹೈಪರ್ಟೆನ್ಷನ್ ಬೇರೆ. ಹೈಪರ್ಟೆನ್ಷನ್ ಎರಡು ಹೆಚ್ಚಾಗಿರುತ್ತೆ, ಕೆಲವೊಂದ್ರೊಳಗೆ ಎರಡು ಹೆಚ್ಚಾಗಿರುತ್ತೆ, ಇನ್ ಕೆಲವೊಂದ್ರೊಳಗೆ ಬರೀ ಸಿಸ್ಟೊಲಿಕ್ ಬಿಪಿ ಜಾಸ್ತಿ ಆಗಿರುತ್ತೆ, ಡಯಾಸ್ಟೊಲಿಕ್ ನಾರ್ಮಲ್
13: ಇರುತ್ತೆ.
14: ಇನ್ ಕೆಲವೊಂದ್ರೊಳಗೆ ಡಯಾಸ್ಟೊಲಿಕ್ ಜಾಸ್ತಿ ಇರುತ್ತೆ, ಸಿಸ್ಟೊಲಿಕ್ ನಾರ್ಮಲ್ ಇರುತ್ತೆ. ಸೊ ನಾವು ಮೂರು ತರ ಪೇಷಂಟ್ ಗಳು ನೋಡ್ತೀವಿ.
13: ಸರ್, ಆಗ್ಲೇ ನೀವು ಹೇಳಿದ್ರಿ ಯಾವುದೇ ರೀತಿಯ ಲಕ್ಷಣಗಳನ್ನ ಇದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಯಾವ ರೀತಿ ಸರ್ ಇದನ್ನ ಐಡೆಂಟಿಫೈ ಮಾಡೋದು, ಪಿ ಚೆಕಪ್ ಯಾವಾಗ ಮಾಡಿಸ್ಕೋಬೇಕು?
14: ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತೀವಿ ನಾವು. ಈ ಹೆಲ್ತ್ ಕ್ಯಾಂಪ್ ಇರೋದು ರೋಗಿಗಳಿಗಲ್ಲ, ಈ ಹೆಲ್ತ್ ಕ್ಯಾಂಪ್ ಇರೋದೇ ನನಗೆ ಯಾವುದು ಕಾಯಿಲೆ ಇಲ್ಲ, ನಾನು ಆರಾಮ ಇದ್ದೀನಿ ಅನ್ನೋರಿಗೆ ಹೆಲ್ತ್ ಕ್ಯಾಂಪ್. ಇದು ಇಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಎಲ್ಲಾ ಪೇಷಂಟ್ ಬಿ ಪಿ ಚೆಕ್ ಮಾಡಕ್ ಎಷ್ಟಿರುತ್ತೆ, ಒಂದು 10 ಸೆಕೆಂಡ್ 20 ಸೆಕೆಂಡ್ ಸಿಗುತ್ತೆ ನಮಗೆ. ಸೊ ಹೆಲ್ತ್ ಕ್ಯಾಂಪ್ ಅಲ್ಲಿ ಹೋಗ್ಬೇಕಾಗಿರೋದು ನಾರ್ಮಲ್ ವ್ಯಕ್ತಿಗಳು, ರೋಗಿಗಳು ಹೋಗ್ಬಾರ್ದು. ರೋಗಿಗಳಿಗೆ ಡಾಕ್ಟರ್ ಇದ್ದೇ ಅದಾರ, ನನಗೆ ಯಾವ್ದು ಕಾಯಿಲೆ ಇಲ್ಲ ಅಂತ ಇರ್ತಾರಲ್ರಿ, ಅವ್ರು ಹೋಗ್ಬೇಕು. ಅಥವಾ ಹೆಲ್ತ್ ಕ್ಯಾಂಪ್ ಹೋಗಕ್ ಆಗ್ಲಾರ್ದಾರು ವರ್ಷಕ್ಕೊಂದ್ಸಲ ಡಾಕ್ಟರ್ ಬಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಸುಮ್ನೆ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬೇಕು, ಪ್ರತಿ ವರ್ಷ ಮಾಡ್ಕೊಲೇಬೇಕು. ಅಂದ್ರೆ ಯಾರು ಮಾಡ್ಕೋಬೇಕು, 30 ವರ್ಷ ಮ್ಯಾಲೆ ಇದ್ದಾರು, ತೂಕ ಜಾಸ್ತಿ ಇದ್ದಾರು, ಇದು ಯಾರು ಶುಗರ್ ಇದ್ದಾರು, ಮನೆಯಲ್ಲಿ ಯಾರಿಗಾದ್ರು ಬಿ ಪಿ ಇತ್ತಪ್ಪ ಅವರು, ಅಂದ್ರೆ ಇದು ಜಾಗರೂಕತೆ ಆಗತ್ತೆ ನಮಗ್, ಅಂತಾರ ಬಿ ಪಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ.
13: ಈಗ ಹಾಗಾದ್ರೆ ಬಿ ಪಿ ಅನ್ನೋದು ಅಧಿಕ ರಕ್ತದ ಒತ್ತಡ ಅನ್ನೋದು ಜೆನೆಟಿಕ್ಸ್ ಮುಖಾಂತರ ಬರುತ್ತೆ ಸರ್?
14: ನಂದೊಂದು ಫ್ಯಾಮಿಲಿ ಇದೆ, 5 ಜನ ಬಿ ಪಿ ಇದಾರೆ ಅವರಲ್ಲಿ, ಅದರಲ್ಲಿ 3 ಜನಕ್ಕೆ ಬಿ ಪಿ ಗೋಲಿ ಬಂದ್ ಮಾಡಿಸ್ತೀನಿ ನಾನು.
13: ಸರ್, ಈಗ ಹೇಳಿದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋ ಸಾಧ್ಯತೆ ಇದೆ ಅಂತ. ಕೆಲವೊಂದ್ ಸರ್ತಿ ಏನಾಗುತ್ತೆ, ನಾವು ಹೆಲ್ತ್ ಕ್ಯಾಂಪ್ ಅಟೆಂಡ್ ಆಗ್ಬೇಕಂತ ಹೇಳ್ತೀರಿ, ಕೆಲವೊಳಗೆ ಡಾಕ್ಟರ್ ಕಂಡ್ರೆ ಇದೆ ಡೌಟ್ ಅನ್ನತ್ತೆ. ಆ ಚೆಕಪ್ ಹೋದಾಗ ಭಯದಿಂದನೆ ಜಾಸ್ತಿ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ. ಅವ್ರೇನ್ ಮಾಡ್ಬೇಕು ಸರ್?
14: ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಅವರಿಗೆ ಆಸ್ಪತ್ರೆ ಬಂದ ಕೂಡಲೇನೆ, ಆಸ್ಪತ್ರೆ ವಾತಾವರಣ ಅಥವಾ ಡಾಕ್ಟರ್ ಮುಖ ಅಥವಾ ನರ್ಸ್ ಮುಖ ನೋಡಿದ ಕೂಡಲೇನೆ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ, ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ.
13: ಅದಕ್ಕೂ ಹೇಗೆ ಡಿಫರೆನ್ಶಿಯೇಟ್ ಮಾಡ್ತೀವಿ?
14: ಇದನ್ನ ಹೇಗೆ ಮಾಡ್ಬೇಕಂದ್ರ, ನಾವು ಇಂತ ಈ ತರ ಡಿಟೆಕ್ಟ್ ಮಾಡ್ತೀವಲ್ವಾ, ಅವ್ರನ್ನ ಮನೇಲಿ ಬಿ ಪಿ ಚೆಕ್ ಮಾಡ್ಕೊ ಅಂತ ಹೇಳ್ತೀವಿ. 500 ರೂಪಾಯಿ 1,000 ರೂಪಾಯಿ ಕೊಟ್ರ ಆಟೋಮೆಟಿಕ್ ಬಿ ಪಿ ಮಷಿನ್ಸ್ ಬಂದಿದೆ, ಆ ಮಷಿನ್ ಮನೇಲಿ ಇಟ್ಕೊಂಡು ಬಿ ಪಿ ಚೆಕ್ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ದ, ಮನೇಲಿ ನಾರ್ಮಲ್ ಇರ್ತದ, ಹಾಸ್ಪಿಟಲ್ ಜಾಸ್ತಿ ಇರ್ತದ, ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತ. ಬಟ್

0: ಇನ್ನೊಂದು ವೇರಿಯಂಟ್ ಬರ್ತದ. ಹಾಸ್ಪಿಟಲ್ ಆಗ ನಾರ್ಮಲ್ ಇರ್ತದ, ಮನೆಗೆ ಜಾಸ್ತಿ ಇರ್ತದ, ಅದನ್ನ ನಾವು ಮಾಸ್ಟ್ ಹೈಪರ್ಟೆನ್ಷನ್ ಅಂತೀವಿ. ಸೊ ಈ ರೀತಿ ಕೇಸ್ ಇರ್ತಾವ.
1: ಟ್ರೀಟ್ಮೆಂಟ್ ಬೇಕಾ ಸರ್?
0: ಎರಡು ಇಲ್ಲ, ವೈಟ್ ಕೋಟ್ ಹೈಪರ್ಟೆನ್ಷನ್ ಅಲ್ಲಿ ನಾವು ರಿಅಶ್ಯೂರೆನ್ಸ್ ಮಾಡ್ತೀವಿ, ಬಟ್ ಮಾಸ್ ಹೈಪರ್ಟೆನ್ಷನ್ ಟ್ರೀಟ್ಮೆಂಟ್ ಬೇಕು. ಮೋಸ್ಟ್ ಡೇಂಜರಸ್ ಅಂದ್ರೆ ಮಾಸ್ ಹೈಪರ್ಟೆನ್ಷನ್.
1: ಹಾಸ್ಪಿಟಲ್ ನಾರ್ಮಲ್ ಇರುತ್ತೆ,
0: ನಾರ್ಮಲ್ ಇರುತ್ತೆ, ಬಟ್ ಮನೆಗೆ ಹೋದಾಗ ಜಾಸ್ತಿ ಇರ್ತದೆ.
1: ಈಗ ಸರ್ ಸಾಮಾನ್ಯವಾಗಿ ಎಲ್ಲ ವ್ಯಕ್ತರ ನಾಗರಿಕರು ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಇದೆ ಅಂದ್ರೆ ನಾನು ನಾರ್ಮಲ್ ಇದೀನಪ್ಪ ಅಂದ್ಕೊಂಡಿರ್ತಾರೆ.
0: ಹೌದ್ರಿ?
1: ಹಾಗಾದ್ರೆ ಮನೆಗೆ ಹೋಗಿ ಇನ್ನೊಂದ್ಸರ್ತಿ ಚೆಕ್ ಮಾಡ್ಬೇಕಾ?
0: ಇಲ್ಲ, ಈಗ ಮನೆಗೆ ಹೋಗಿ ಯಾರ್ ಚೆಕ್ ಮಾಡ್ಬೇಕಂದ್ರ ಕೆಲವೊಬ್ರಿಗೆ ತಲೆನೋವಾಗತ್ತ, ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ಚಕ್ರ ಆಗತ್ತ, ಇಲ್ಲ ಸುಸ್ತ್ ಅನಸ್ತದ, ಅಂತರ್ ನಮ್ಮ ಹತ್ರ ಬಂದಿರ್ತಾರ. ನಾವು ಬಿ ಪಿ ಚೆಕ್ ಮಾಡ್ತೀವಿ, ನಾರ್ಮಲ್ ಇರುತ್ತ. ಕೆಲವೊಂದು ಪೇಷಂಟ್ ಗಳಿಗೆ ಹೈ ಬಿ ಪಿ ಇದ್ದವರಿಗೆ ಕೆಲವೊಂದು ಗುಣಲಕ್ಷಣ ಇರ್ತಾವ, ಎಲ್ಲರಿಗೂ ಗುಣಲಕ್ಷಣ ಇರಲ್ಲಂತೇನಲ್ಲ. ಬಿ ಪಿ ದ ಗುಣಲಕ್ಷಣ ಏನಂದ್ರ ತಲೆನೋವಾಗೋದು, ಬೆಳಗ್ಗೆ ಮುಂಜಾನೆ ಎದ್ದು ಕೂಡ್ಲೇನೆ ತಲೆ ಚಕ್ರ ಬರೋದು, ಅಥವಾ ಕೆಲಸ ಮಾಡ್ಬೇಕಾದ್ರ ಒಂದು ಮನಸ್ಸು ಇರೋದಿಲ್ಲ, ಸುಸ್ತ್ ಅನಿಸ್ತದ, ಇವೆಲ್ಲ ಹೈ ಬಿ ಪಿ ಲಕ್ಷಣಗಳು. ಸೊ ಇವ್ರಿಗೆ ಮನೆಗಿದ್ದಾಗ ಆಗತ್ತ, ಹಾಸ್ಪಿಟಲ್ ಬಂದಾಗ ಇರಲ್ಲ. ಸೊ ಇಂಥವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ, ಒಂದ್ಸರಿ ಮನೇಲಿ ಬಿ ಪಿ ಚೆಕ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ 24 hour ಬಿ ಪಿ ಮಾನಿಟರಿಂಗ್ ಅಂತ ಒಂದು ಟೆಸ್ಟ್ ಬರ್ತದೆ, ಅದು ಮಷಿನ್ ಹಾಕಿ ಮನೆ ಕಳಿಸ್ಬಿಡ್ತೀವಿ.
1: ಲಾಂಗ್ ಟರ್ಮ್ ರಿಸಲ್ಟ್ಸ್
0: 24 hour ಒಂದ್ ಮಷಿನ್ ಹಾಕಿ ಕಳಿಸ್ಬಿಡ್ತೀವ್ರಿ, ಅರ್ಧ ತಾಸಿಗೊಮ್ಮೆ ಚೆಕ್ ಮಾಡ್ತಾ ಇರ್ದ. ಅವ್ರಿಗೆ ರುಟೀನ್ ಕೆಲಸ ಮಾಡಕ್ ಹೇಳ್ತೀವಿ ನಾವು. ಒಂದ್ಸರಿ ಆಫೀಸ್ ದಲ್ಲಿ ಇರ್ಬೋದು ಅಥವಾ ಹಾಸ್ಪಿಟಲ್ ಮನೆ ಈ ಮೂರು ಜಾಗದಾಗ ಬಿ ಪಿ ಚೆಕ್ ಮಾಡಿದಾಗ ಅಲ್ಲಿ ನೋಡ್ಕೊಂಡು ವಿ ಕ್ಯಾನ್ ಅವಾಗ ಡಿಸಿಷನ್ ತಗೋಬಹುದು, ಬಿ ಪಿ ಇದೇನೋ ಇಲ್ಲ, ಯಾವ ಟೈಪ್ ಆಫ್ ಬಿ ಪಿ ಇದೆ ಇವೆಲ್ಲ ಗೊತ್ತ ಮಾಡ್ಕೋಬೇಕಂದ್ರೆ ನಾವು ಎ ಬಿ ಪಿ ಎಂ ಅಂತ ಒಂದು ಟೆಸ್ಟ್ ಮಾಡ್ಕೋಬೇಕು, ಅದ್ರಾಗೆ ಗೊತ್ತಾಗುತ್ತೆ.
1: ಹಾಗಾದ್ರೆ ಈ ಬಿ ಪಿಗೆ ಏನೆಲ್ಲ ಕಾರಣಗಳಿಂದ ಬಿ ಪಿ ಬರ್ತಾ ಇದೆ ಸರ್? ಯಾವ ಅಂದ್ರೆ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಫುಡ್ ಸ್ಟೈಲ್ ಆಗಿರ್ಬೋದು, ಇವುಗಳ ಬದಲಾವಣೆಯಿಂದ ಬಿ ಪಿ ನಮ್ಮಲ್ಲಿ ಕಂಡು ಬರ್ತಾ ಇದೆಯಾ?
0: ಬಿ ಪಿ ಬರ್ಲಕ್ ಮೇನ್ ಎರಡ್ ರೀಸನ್ ಇದೆ, ಒಂದು ಮಾಡಿಫೈಬಲ್ ರಿಸ್ಪೆಕ್ಟ್ ಅಂತೀವಿ, ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಪೆಕ್ಟ್. ಈ ನಾನ್ ಮಾಡಿಫೈಬಲ್ ಅಂದ್ರೆ ಜೆನೆಟಿಕ್, ಫ್ಯಾಮಿಲಿ ಹಿಸ್ಟ್ರಿ, ಏಜ್, ಇವೆಲ್ಲ ನಾನ್ ಮಾಡಿಫೈಬಲ್. ಸೆಕ್ಸ್ ಮಾಡಿಫೈಬಲ್ ಅಂದ್ರೆ ನೀವು ಹೇಳಿದ್ರಿ ಈಗ ಊಟದ ಬದಲಾವಣೆ. ನಾವು ಮೊದಲು ಏನ್ ಮಾಡ್ತಿದ್ವಿ, ನಮ್ಮ ಹೊಲದಾಗ ಬಿತ್ತಿರ ತರಕಾರಿನೇ ತಿಂತೀವಿ, ಜೋಳನೇ ತಿಂತಿದ್ವಿ. ಈಗ ಏನ್ ಮಾಡ್ತಾ ಇದೀವಿ, ಎಲ್ಲೋ ಬಿತ್ತಿರ್ತಾರ, ಯಾರೋ ಎಣ್ಣೆ ಹೊಡೆದಿರ್ತಾರ. ನಮ್ದು ದೇಶೀಯ ಬಿಟ್ಟು ವೆಸ್ಟರ್ನೈಸ್ಡ್ ಡೈಟ್ ತಿಂತಾ ಇದೀವಿ ನಾವು, ಅದು ಒಂದ್ ರೀಸನ್. ಇನ್ನೊಂದು ನಿದ್ದೆ, ಮೊದಲು ನಮ್ಮಲ್ಲಿ ಲೈಟೇ ಇರ್ತಿರ್ಲಿಲ್ಲ, ನಾವ್ 8 ಮಲ್ಕೊಂಡು 6 ಎದ್ದು ಹೇಳ್ತಿದ್ವಿ. ಈಗ 24/7 ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ, 12 ತನ ಮೊಬೈಲ್ ನೋಡ್ಕೊಂತ ಕುಂದಿರ್ತಾರ. ಹೌದು, ಇಲ್ಲಿ ನಿದ್ದೆ ಸರಿ ಮಾಡ್ತಾ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಫುಲ್ ಕಮ್ ಆಗಿದೆ. ಈಗ ಮಕ್ಕಳಲ್ಲಿ ತೋರ್ ನೀವು, ನಾವು ಸಣ್ಣವರಿದ್ದಾಗ ಸಾಲಿ ಬಿಟ್ರೆ ಸಾಕು ಓಡೋಗಿ ಬಿಡ್ತಿದ್ವಿ ಆಟ ಆಡಕ್ಕ. ಈಗಿನ ಮಕ್ಕಳು ಮನೆ ಬಂದು ಕುಂತ ಬಿಡ್ತಾರೆ, ಹೋಮ್ವರ್ಕ್ ಮಾಡೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು, ಆಮೇಲೆ ಇಲ್ಲಿ ಮೈದಾನಗಳೇ ಇಲ್ಲ, ಫಿಸಿಕಲ್ ಇನ್ಆಕ್ಟಿವಿಟಿ ಒಂದು. ಆಮೇಲೆ ವೇಟ್ ರೀ, ವೇಟ್ ಜಾಸ್ತಿ ಆಗಿದ್ದು, ಶುಗರ್, ಇವೆಲ್ಲಾನು ಬಿ ಪಿ ಜಾಸ್ತಿ ಮಾಡುದು.
1: ಈಗ ಒಂದ್ಸರ್ತಿ ಬಿ ಪಿ ಬಂದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಇದಕ್ಕೆ ವಿರಾಮ ಅನ್ನೋದು ಇದೆಯಾ?
0: ಇಲ್ಲ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗಲ್ಲ. ಇದು ಏನಂದ್ರೆ ಯಾವ ಕಾರಣಕ್ಕೆ ಬಿ ಪಿ ಬಂದ್ರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಪೇಷಂಟ್ ಬರ್ತಾನೆ ನಿಮ್ಮ ಹತ್ರ, ಬಂದ ಅವನು 90 kg ವೇಟ್ ಇದೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅವನಿಗೆ. ಅವನಿಗೆ ಬಿ ಪಿ ಇದೆ ಅಂದ್ರ ಫಸ್ಟ್ ಅವನಿಗೆ ಹೇಳ್ತೀವಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಯಾವುದೇ ಪೇಷಂಟ್ ಬಿ ಪಿ 120 ಮ್ಯಾಲ್ ಬಂತಂದ್ರ ಎಲ್ಲರೂ ಲೈಫ್ ಸ್ಟೈಲ್ ಚೇಂಜ್ ಶುರು ಮಾಡ್ಕೋಬೇಕು. ಫಸ್ಟ್ ಟ್ರೀಟ್ಮೆಂಟ್ ಅದ್ರಿ, ಸೆಕೆಂಡ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಬರ್ತಾವ. ಓಕೆ, ಈಗ ವೇಟ್ ಜಾಸ್ತಿ ಇದ್ದವ್ರಿಗೆ ವೇಟ್ ಇಳಿಸಿದ್ವಿ ಅಂದ್ರ ಬಿ ಪಿ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಎಷ್ಟೊಂದ್ ಜನ ಪೇಷಂಟ್ ಗಳಿಗೆ ನಾವು ಫಸ್ಟ್ ಬಂದಾಗ ಹೈ ಡೋಸ್ ಬರ್ದಿರ್ತೀವಲ್ಲ, ವೇಟ್ ಕಡಿಮೆ ಮಾಡಿದ್ರೆ ಕೆಲವೊಬ್ರು ಡೋಸ್ ಬಿ ಪಿ ಗೋಲಿ ಕಂಪ್ಲೀಟ್ ಬಿಟ್ಬಿಡ್ತಾರ, ಇನ್ ಕೆಲವರು ಲೋಯೆಸ್ಟ್ ಡೋಸ್ ಒಳಗೆ ಕಂಟ್ರೋಲ್ ಇರ್ತಾರೆ. ಸೊ ಯಾವುದು ಪರ್ಮನೆಂಟ್ ಅಲ್ಲ, ನಾವು ಹೇಗ ಡಾಕ್ಟರ್ ಹತ್ರ ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತ.
1: ಸರ್, ಇವಾಗ ಇನ್ನೊಂದು ಕಲ್ಪನೆ ಇದೆ ನಮ್ಮ ಭಾರತೀಯ ಕುಟುಂಬದಲ್ಲಿ, ಉಪ್ಪು ಜಾಸ್ತಿ ತಿಂದ್ರೆ ಬಿ ಪಿ ಬರ್ತದೆ ಅಂತ.
0: ಓಕೆ,
1: ಕರೆಕ್ಟ್ ಸರ್? ಇದು
0: ಅಂದ್ರೆ ಯಾವುದೇ ಒಂದು ಇದು ಮಿತವ್ಯಯವಾಗಿ ತಿನ್ಬೇಕ್ರಿ. ಸಾಮಾನ್ಯವಾಗಿ ನಮ್ದು ಭಾರತೀಯ ಆಹಾರ ಪದ್ಧತಿ ಒಳಗ ನಾವು ಉಪ್ಪು ಜಾಸ್ತಿನೇ ತಿಂತೀವ್ರಿ. ನಮ್ದು ರೆಕಮೆಂಡೆಡ್ 5 ಇದೆ, ನಾವು 10 ಮ್ಯಾಲ ತಿಂತೀವಿ. ನಮ್ ಕಲ್ಬುರ್ಗಿದಾಗ ಎತ್ತವ್ರಿ ಉಪ್ಪು ಖಾರ ಇಲ್ಲ ಅಂದ್ ನಾವು ಊಟನೇ ಮಾಡಲ್ಲ. ಹೌದಿಲ್ರಿ? ಸೊ ಅದಕ್ಕೋಸ್ಕರ ನಮ್ದು ಊಟದೊಳಗೆ ಉಪ್ಪು ಜಾಸ್ತಿನೇ ಇದೆ ರೀ. ಮೇನ್ ರೀಸನ್ ಏನಂದ್ರ ಬರೀ ಅಡಿಗೆ ಅಲ್ಲ, ನಾವು ಅಡಿಗೆ ಜೊತೆಗೆ ಅನ್ನ ಮತ್ತು ಚಪಾತಿ ಅಥವಾ ರೊಟ್ಟಿ ಜೊತೆ ತಿಂತೀವಲ್ಲ, ಶೇಂಗಾದ ಹಿಂಡಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಆಮೇಲೆ ಮಾವಿನಕಾಯಿ ಚಟ್ನಿ ಆಗಿರ್ಬೋದು, ಇವೆಲ್ಲ ಉಪ್ಪಾಕಿ ಪ್ರಿಸರ್ವೇಟಿವ್ ಇಟ್ಟಿರ್ತೀವಿ ನಾವು, ಅದನ್ನ ಜಾಸ್ತಿ ತಗೊಂತೀವಿ. ಹಂಗಾಗಿ ನಮ್ದು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಉಪ್ಪು ಜಾಸ್ತಿ ತಗೊಂಡಾಗ ನ್ಯಾಚುರಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿ ಪಿ ಬಂದ್ಬಿಡ್ತದೆ.
1: ಅಂದ್ರೆ ಉಪ್ಪಿಗೂ ಬಿಪಿಗೂ ಸಂಬಂಧ ಇದೆ.
0: ಸಂಬಂಧ ಇದೆ, ಅದ್ರಾಗ ಏನ್ ಡೌಟ್ ಇಲ್ಲ,
1: ನಿಯಂತ್ರಣದಲ್ಲಿಟ್ಟರೆ
0: ಆರೋಗ್ಯವಾಗಿರ್ತೀವಿ.
1: ಸರ್, ಈಗ ಡಯಾಬಿಟಿಸ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸ್ ಇರ್ಬೋದು, ಕಿಡ್ನಿ ರಿಲೇಟೆಡ್ ಡಿಸೀಸ್ ಇರ್ಬೋದು, ಇವು ಎಲ್ಲವಕ್ಕೂ ಬಿ ಪಿ ಯಾವ ರೀತಿ ಲಿಂಕ್ ಇದೆ? ನೀವು ಆಗ್ಲೇ ಸ್ವಲ್ಪ ಮಟ್ಟಿಗೆ ಹೇಳಿದ್ರಿ, ಈಗ ಡಯಾಬಿಟಿಸ್ ಇದೆ ಅಂತ ನನಗೆ ಬಿ ಪಿ ಬರುತ್ತಾ ಅಥವಾ ಬಿ ಪಿ ಇದೆ ಅಂತ ಡಯಾಬಿಟಿಸ್ ಬರುತ್ತಾ?
0: ಎರಡೂ ಲಿಂಕ್ ಇದೆ ರೀ. ಎರಡೂ ಬರೋದೇನಂದ್ರೆ ಮೆಟಬಾಲಿಕ್ ಡಿಸೀಸಸ್ ಅಂತೀವಿ ನಾವು. ಇಲ್ಲಿ ಏನಾಗುತ್ತೆ ಅಂದ್ರ ಬಿ ಪಿ ಶುಗರ್ ಜೋಡೆತ್ತಿದ್ದಂಗ್ರಿ, ಎರಡೂ ಬದ್ದು ಅಂದ್ರೆ ಸೀದಾ ಅಟ್ಯಾಕ್ ಆಗದೆ ಹಾರ್ಟಿಗೆ, ಕಿಡ್ನಿ, ಬ್ರೈನ್. ಈಗ ಬಿ ಪಿ ಗಳಿಗೆ ಎದಕ್ ತಗೋಬೇಕಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಮಗ್ ಹಾರ್ಟ್ ಅಟ್ಯಾಕ್ ಆಗಬಾರ್ದು.

0: ಪಿ ಸಡನ್ ಆಗಿ ರಿಲೀಸ್ ಆಗಿಬಿಡುತ್ತೆ, ಅವಾಗ ಏನಾದ್ರೆ ಬಿ ಪಿ ಹೈ ಆಗಿಬಿಡ್ತದೆ. ಹೈ ಆದ ಕೂಡಲೇ ಏನಾಗುತ್ತಂದ್ರ ಇವು ರಕ್ತನಾಡಿ ಇರ್ತಾವಲ್ರಿ, ರಕ್ತನಾಡಿ ಒಳಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಈ ಡ್ಯಾಮೇಜ್ ಹಾರ್ಟ್ ಅಲ್ಲಿ ಆಯ್ತಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೈನ್ ಅಲ್ಲಿ ಆಯ್ತಂದ್ರೆ ಸೆಕೆಂಡ್ ರಕ್ತ ಹೆಪ್ಪುಗಟ್ಬಿಡ್ತದೆ, ಕೆಲವೊಬ್ಬರು ರಕ್ತ ಹೆಪ್ಪುಗಟ್ತದೆ, ಇನ್ನು ಕೆಲವೊಬ್ಬರು ರಕ್ತ ಸ್ರಾವ್ ಆಗಿಬಿಡ್ತದೆ, ಅದರಿಂದ ರಕ್ತ ಅಕುಮುಲೇಟ್ ಆಗಿ ಸ್ಟ್ರೋಕ್ ಆಗಿ ಬರ್ತಾರೆ. ಸೊ ಎರಡು ತರ ಸ್ಟ್ರೋಕ್ ನೋಡ್ಬೋದು ನಾವು, ಅದನ್ನ ಹೆಮರೇಜಿಕ್ ಸ್ಟ್ರೋಕ್ ಮತ್ತ ಇಸ್ಕೆಮಿಕ್ ಸ್ಟ್ರೋಕ್ ಅಂತೀವಿ ನಾವು.
1: ಸರಿ, ಸಾಮಾನ್ಯವಾಗಿ ನಾವೆಲ್ಲರೂ ಒಂಥರ ಒಂದ್ ಮಟ್ಟಿನ ಒತ್ತಡದಲ್ಲಿ ಇದೀವಿ.
0: ಹೌದು,
1: ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಇರಲಿ, ನಂತರ ಮದುವೆ ಆದ್ಮೇಲಿನ ಒತ್ತಡ ಆಗಿರ್ಲಿ, ಅಥವಾ ನೌಕರಿ ಸಿಗಿ ಹುಡುಕ್ಬೇಕು ಅಂತ ಒತ್ತಡ ಆಗಿರ್ಲಿ, ಎಲ್ಲ ಒತ್ತಡದಲ್ಲಿ ಇದೀವಿ. ಈ ಒತ್ತಡವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬದುಕೋದು ಹೇಗೆ ಸರ್, ಬಿ ಪಿ ಬರಲಾರ್ದಾಗೆ ಬೇರೆ ಬೇರೆ ರೋಗಗಳು ಬರಲಾರ್ದಾಗೆ?
0: ಇಲ್ಲಿ ಅಂದ್ರೆ ಅದೇ ನಮ್ದು ಜೀವನ ಶೈಲಿ ನಾವು ಸುಧಾರಿಸ್ಕೋಬೇಕು. ಹೇಗ್ ಸುಧಾರಿಸ್ಕೋಬೇಕು, ಈಗ ಎಕ್ಸಾಂಪಲ್ ಕೊಟ್ರೆ ನೀವು ಒತ್ತಡನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು. ನಮ್ಮ ಭಾರತೀಯದ ಜೀವನ ಶೈಲಿ ಏನಿದೆಲ್ಲ ಅದನ್ನ ಒಂದ್ಸರಿ ಮೆಲುಕು ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ನಮಗ್. 6-8 ಗಂಟೆ ಮಲ್ಕೊಳ್ಬೇಕು, ದಿನ ಮುಂಜಾನೆ ಎದ್ದು ವ್ಯಾಯಾಮ ಮಾಡ್ಬೇಕು, ಯೋಗ ಮೆಡಿಟೇಷನ್ ಮಾಡ್ಬೇಕು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಆಮೇಲೆ ರಜಾ ಟೈಮ್ ಅಲ್ಲಿ ಮಕ್ಕಳು ಕುಟುಂಬ ಜೊತೆಗೆ ಟ್ರಿಪ್ ಹೋಗ್ಬೇಕು. ಇವೆಲ್ಲ ಏನ್ ಮಾಡುತ್ತಂದ್ರೆ ನಮ್ದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ತದೆ ಒಂದನೇದ್ದು. ಎರಡನೇದ್ದು, ನಾನು ಹಾಗೆ ಮೊದಲು ಹೇಳಿದಾಗ ವರ್ಷಕ್ಕೊಂದ್ಸರಿ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬಹುದು, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡ್ಕೋಬಹುದು, ಅವ್ರು ಚೆಕ್ ಮಾಡಿ ಹೇಳ್ತಾರೆ ನಿಮಗೆ. ಸೊ ಇಷ್ಟು ಮಾಡಿದ್ರೆ ನಮ್ದು ಬಿ ಪಿ ಬರುತ್ತಿಲ್ಲ ಅಂತ ಗೊತ್ತಾಗುತ್ತೆ. ಒಂದ್ಸರಿ ಬಂದ ಮೇಲೆ ನಾವು ಸ್ವಲ್ಪ ಎಚ್ಚರ್ಕೊಳ್ಬೇಕು, ಅಲರ್ಟ್ ಆಗಿರ್ಬೇಕು. 3 ತಿಂಗಳಿಗೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ಡಾಕ್ಟರ್ಗೆ ಭೇಟಿ ಆಗ್ಬೇಕು, ಗುಳಿಗೆ ತಗೋಬೇಕು, ಗುಳಿಗೆ ಡೋಸ್ ಕರೆಕ್ಟ್ ಇದೇನ ಇಲ್ಲ, ಅಥವಾ ತಗೊಂಡಿರೋ ಗೋಲಿಯಿಂದ ನಂಬಲ್ಲಿ ಅದೊಂದು ಸ್ಟಾಟಿಸ್ಟಿಕ್ಸ್ ಇದೆ, ನಾವು ರೂಲ್ ಆಫ್ ಆಲ್ಸ್ ಅಂತೀವಿ. ನಮ್ ಭಾರತ ದೇಶದಲ್ಲಿ 50% ಜನಕ್ಕೆ ಬಿ ಪಿ ಅದಂತ ಗೊತ್ತೇ ಇಲ್ಲ,
1: ಚೆಕಪ್ ಮಾಡಿಸ್ಕೊಂಡಿಲ್ಲ.
0: ಹಾ, ಚೆಕಪ್ ಮಾಡ್ಕೊಂಡಿಲ್ಲ. ಇನ್ನ ಗೊತ್ತಿರೋ 50% ಒಳಗ 50% ಜನ ಟ್ರೀಟ್ಮೆಂಟೇ ತಗೊಳ್ರಿ, ಮತ್ ಈಗ ಟ್ರೀಟ್ಮೆಂಟ್ ತಗೋ 50% ಒಳಗ ಕಂಟ್ರೋಲೇ ಇರಲ್ರಿ. ಸೊ ಇದನ್ ರೂಲ್ ಆಫ್ ಆಲ್ಸ್ ಅಂತೀವಿ ನಾವು.
1: ಎಲ್ಲರೂ ರಿಸ್ಕ್ ಅಲ್ಲಿ ಇದಾರೆ,
0: ಎಲ್ಲರೂ ರಿಸ್ಕ್ ಅಲ್ಲಿ ಇದಾರೆ ಅಂದ್ರೆ ಬಿ ಪಿ ಬಂದಿರೋರಿಗೆ. ಸೊ ಅದಕ್ಕ ಆ ಗುಳಿಗೆ ತಗೊಂಡ್ರೆ ಕಂಟ್ರೋಲ್ ಇದನ್ನ ಇಲ್ಲ, ಇದ ನಾವು ನಿಯಮಿತವಾಗಿ ಡಾಕ್ಟರ್ ಹತ್ರ ವಿಸಿಟ್ ಮಾಡಿದಾಗ ಅಷ್ಟೇ ನಮಗ್ ಗೊತ್ತಾಗುತ್ತ.
1: ಈಗ ಹೈ ಬಿ ಪಿ ಅನ್ನ ನಾವು ನಿಯಂತ್ರಣಕ್ಕೆ ತರಲಿಲ್ಲ ಅಂತಂದ್ರೆ ಅಂದ್ರೆ ಕೊನೆಗೆ ಏನಾಗುತ್ತೆ ಸರ್, ಏನೇನು ಸಿವಿಯರಿಟಿ ಆಗ್ಬಹುದು?
0: ಮೊದಲೇ ಹೇಳಿದ್ನಲ್ವ, ಒಂದು ಹಾರ್ಟ್ ಅಟ್ಯಾಕ್
1: ಆಗುತ್ತೆ,
0: ಇನ್ನೊಂದು ಕಿಡ್ನಿ ಫೇಲ್ ಆಗುತ್ತೆ, ಇಲ್ಲ ಸ್ಟ್ರೋಕ್ ಆಗುತ್ತೆ.
1: ಇವು ಮೂರು
0: ಮೋಸ್ಟ್ ಇಂಪಾರ್ಟೆಂಟ್. ಇವು ಆದ್ಮೇಲೂ ನೀವು ಕಂಟ್ರೋಲ್ ಮಾಡಲ ಅಂದ್ರೆ ಜೀವಕ್ಕೆ ತೊಂದರೆ ಆಗುತ್ತೆ.
1: ಇತ್ತೀಚೆಗೆ ನಾವು ಯುವಕರಲ್ಲೂ ಕೂಡ ಬಿ ಪಿ ಸಮಸ್ಯೆಗಳು ನೋಡ್ತಾ ಇದ್ದೀವಿ ಸರ್.
0: ಹೌದು,
1: ಮತ್ತೆ ಅದು ಯಾವ ಕಾರಣಕ್ಕಾಗ್ತಾ ಇದೆ, ಮತ್ತೆ ಇದಕ್ಕೆ ಏನ್ ಸೊಲ್ಯೂಷನ್ ಸರ್? ಯಾಕಂದ್ರೆ ಈಗ ಎಲ್ಲ ನಾವು ಡಿಜಿಟಲ್ ಯುಗದಲ್ಲಿ ಇದೀವಿ, ಸ್ಮಾರ್ಟ್ ಫೋನ್ಗಳನ್ನ ಹೆಚ್ಚಾಗಿ ಬಳಸ್ತೀವಿ, ನೀವು ಹೇಳಿದಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ, ಮತ್ತೆ ಕ್ಲಾಸ್ ಅಲ್ಲೆಲ್ಲ ನಮ್ ಕಾಲದಲ್ಲಿ ಇದ್ದಂತ ಬೋರ್ಡ್ ಗಳಿಲ್ಲ, ಸ್ಮಾರ್ಟ್ ಬೋರ್ಡ್ ಗಳಿದೆ, ವಾಟ್ಸ್ಆಪ್ ಅಲ್ಲೆಲ್ಲ ಶಿಕ್ಷಕರು ನಮಗೆ ಹೋಮ್ವರ್ಕ್ ಕೊಡ್ತಾ ಇದಾರೆ. ಈಗ ಈ ಕಾಲದಲ್ಲಿ ಯಾವ ರೀತಿ ಆರೋಗ್ಯವಾಗಿರುತ್ತೆ ಸರ್?
0: ಮೇನ್ ಅಂದ್ರೆ ಮಾನಸಿಕ ಒತ್ತಡ ರೀ. ಮಾನಸಿಕ ಒತ್ತಡ ಈಗ ನಾವು ವಿದ್ಯಾರ್ಥಿಗಳಿದ್ದಾಗ, ಈಗ ನೀವ್ ಹೇಳದಂಗೆ ಈಗಿನ ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ ಒಂದನೇದ್ದು. ಎರಡನೇದ್ದು ಆಹಾರ ಪದ್ಧತಿ, ಈಗ ಮಕ್ಕಳು ಪಿಜ್ಜಾ ಬೇಕಂತಾರ, ಬರ್ಗರ್ ಬೇಕಂತಾರ, ಪಾನಿಪುರಿ ತಿಂತಾರ. ಸೊ ಇವೆಲ್ಲ ಏನ್ ಮಾಡುತ್ತಂದ್ರೆ ಒಬೆಸಿಟಿ ಜಾಸ್ತಿ ಮಾಡುತ್ತೆ, ಬೊಜ್ಜುತನ ಜಾಸ್ತಿ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಈಗಿನಿಂದನೇ ನಮ್ಮ ಏನು ಶೈಕ್ಷಣಿಕ ಕರಿಕ್ಯುಲಮ್ ಅಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಅಂದ್ರೆ ಅವಾಗ ತಾನೇ ನಾವು ಅವರಿಗೆ ಅವಾಗಿಂದ ಎಚ್ಚರಿಕೆ ಕೊಡ್ಬೇಕು, ಇವು ತಿಂದ್ರೆ ಹಿಂಗಾಗತ್ತ, ಬಿ ಪಿ ಬರ್ತದ, ಅವಾಗಷ್ಟೇ ಇದ್ರ ಲಾರ್ಜ್ ಇಂಪ್ಯಾಕ್ಟ್ ಆಗತ್ತೆ. ಅಂದ್ರೆ ಒಂದು ದೇಶದೊಳಗೆ ಇದಾಗಬೇಕಂದ್ರೆ ಅಲ್ಲಿಂದೇ ಶುರು ಆಗ್ಬೇಕು. ಈಗ ನಾವು ಮ್ಯಾಕ್ಸಿಮಮ್ ನಮ್ದು ಅಂದ್ರೆ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗದೆ ಯಾವಾಗಂದ್ರೆ ನಮ್ ಗುರುಗಳಿಂದ. ನಮ್ ಗುರುಗಳು ಮಾವಿನ ಹಣ್ಣು ತಿನ್ಬೇಡ ಅಂದ್ರೆ ಅವ್ನು ತಿನ್ನದೇ ಇಲ್ಲ, ಮನೆಗೆ ಏನಕ್ಕ ಅಲ್ಲಿ ಅಷ್ಟು ಗುರುಗಳದ ಇಂಪ್ಯಾಕ್ಟ್ ಇರ್ತದ ನಮ್. ಸೊ ಅಲ್ಲಿಂದ ಶುರು ಆಯ್ತಲ್ರಿ. ಸೊ ಎಸ್ಪೆಷಲಿ ಈ ಶುಗರ್, ಬಿ ಪಿ, ಕೊಲೆಸ್ಟ್ರಾಲ್, ಇವು ಮೂರು ಕಾಯಿಲೆಗಳನ್ನ ನಾವು ತಡೆಗಟ್ಬಹುದು. ಅದರಿಂದ ಈ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕಿಡ್ನಿ ಪ್ರಾಬ್ಲಮ್ ಕಡಿಮೆ ಮಾಡಬಹುದು.
1: ಈಗ ನಗರ ಪ್ರದೇಶದ ಜೀವನ ಮತ್ತು ಗ್ರಾಮೀಣ ಪ್ರದೇಶದ ಜೀವನ ಹೋಲಿಕೆ ಮಾಡೋದಾದ್ರೆ, ನೀವು ತುಂಬಾ ವರ್ಷದಿಂದ ಈ ಸೇವೆಯಲ್ಲಿ ಇದ್ದೀರಿ, ಈಗ ಗ್ರಾಮೀಣ ಪ್ರದೇಶ ಜನರಿಗೆ ಏನಾದ್ರೂ ಬಿ ಪಿ ಕಮ್ಮಿ ಇದೆ, ನಗರದಲ್ಲಿ ಜಾಸ್ತಿ ಇದೆ, ಆ ತರದ ಏನಾದ್ರು ಕಂಡು ಬಂದಿದೆ ಸರ್?
0: ಆಕ್ಚುಲಿ ಉಲ್ಟಾ ಆಗಿದೆ. ಈಗ ಮೊದಲು ಸಿಟಿ ಒಳಗೆ ಜಾಸ್ತಿ, ಹಳ್ಳಿ ಒಳಗೆ ಇಲ್ಲ ಅಂತಂದಿವಿ, ಬಟ್ ನಮ್ದು NFS 5 ಸ್ಟಡಿ ಪ್ರಕಾರ ಹಳ್ಳಿಯಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಏನಂದ್ರೆ ಅವೇರ್ನೆಸ್ ಇಲ್ಲ, ಬಿ ಪಿ ಚೆಕ್ ಮಾಡ್ಕೋಬೇಕು, ಡಾಕ್ಟರ್ ಬಲ್ಲಿ ಹೋಗ್ಬೇಕು ಅಂತ ಗೊತ್ತೇ ಇಲ್ಲ. ಬಟ್ ನಾವು ಮಾಡಿರೋ ಸ್ಟಡಿ ಒಳಗೆ 4 ಜನ ತಗೊಂಡ್ರೆ ಒಬ್ಬರಿಗೆ ಬಿ ಪಿ ಇದೆ ಹಳ್ಳಿ ಒಳಗೆ. ಸೊ ಅಂದ್ರೆ 25% ಇನ್ಸಿಡೆನ್ಸ್ ಇದೆ ಹಳ್ಳಿಯಲ್ಲಿ, ಸಿಟಿಕಿನ್ನ ಜಾಸ್ತಿ ಹಳ್ಳಿಯಲ್ಲೇ ಇದೆ. ಹಳ್ಳಿಯಲ್ಲಿ ಕಾಂಪ್ಲಿಕೇಶನ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಅವೇರ್ನೆಸ್ ಇಲ್ಲ, ಇನ್ನೊಂದು ಲ್ಯಾಕ್ ಆಫ್ ಫೆಸಿಲಿಟೀಸ್. ಈಗ ಸಿಟಿ ಒಳಗೆ ಹೆಂಗಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಾವೆ, ಹೋಗಿ ಚೆಕ್ ಮಾಡ್ಕೊಂಡ್ಬಿಡ್ತಾರೆ. ಹಳ್ಳಿ ಒಳಗೆ ಈಗ ಒಂದು ಸಣ್ಣ ಹಳ್ಳಿ ಇತ್ತಂದ್ರೆ ಅವರು PSC ಹೋಗ್ಬೇಕು.
1: ಹೌದು.
0: ಸೊ ಈಗ ಅನಾನುಕೂಲದಿಂದ ಹೋಗಕ್ ಆಗಲ್ಲ ಅವ್ರಿಗೆ. ಸೊ ಫಸ್ಟ್ ಅವ್ರಿಗೆ ಅದಂತ ಗೊತ್ತಾಗಲ್ಲ, ಇದ್ರು ಟ್ರೀಟ್ಮೆಂಟ್ ಸಿಗಲ್ಲ, ಟ್ರೀಟ್ಮೆಂಟ್ ಸಿಕ್ಕರು ಅರ್ಧಮರ್ಧ ಟ್ರೀಟ್ಮೆಂಟ್ ಸಿಗುತ್ತೆ. ಹಂಗಾಗಿ ಕಾಂಪ್ಲಿಕೇಶನ್ ಹಳ್ಳಿ ಒಳಗೆ ಜಾಸ್ತಿ ಆಗ್ತಾವೆ ಸಿಟಿ ಒಳಗೆ ಕಂಪೇರ್ ಮಾಡಿದ್ರೆ. ಸೊ ಅರ್ಬನ್ ಅಂಡ್ ರೂರಲ್ ಡಿವೈಡ್ BPL ಎದ್ದು ಕಾಣಿಸ್ತದೆ.
1: ಮತ್ತೆ ಪುರುಷರು ಮತ್ತೆ ಹೆಣ್ಣು

0: ಮಕ್ಕಳ ಬಗ್ಗೆ ಮಾತಾಡೋದ್ರೆ ಸರ್, ಸಾಮಾನ್ಯವಾಗಿ ಯಾರಲ್ಲಿ ಜಾಸ್ತಿ ಕಂಡು ಬರುವಂತ?
1: ಯೂಶಲಿ ಪುರುಷರಲ್ಲೇ ಜಾಸ್ತಿ ಇರುತ್ತೆ, ಬಟ್ ವಯಸ್ಸಾದಂಗ ಹೋದ್ರೆ ಹೆಣ್ಮಕ್ಳಲ್ಲಿ ಜಾಸ್ತಿ ಬರುತ್ತೆ. 20-50 ವರ್ಷದೊಳಗೆ ನಾವು ತೊಂಡೆ ಅಂದ್ರೆ ಗಂಡ್ಮಕ್ಳಲ್ಲಿ ಜಾಸ್ತಿ ಇರ್ತದೆ. 50 ವರ್ಷ ಮ್ಯಾಲು ಓದಿವಿ ಅಂದ್ರೆ ಇದು ಜಾಸ್ತಿ ಆದಂಗ, ವಯಸ್ಸು ಜಾಸ್ತಿ ಆದಂಗ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡು ಬರುತ್ತೆ.
0: ಇದಕ್ಕೆ ಏನು ಕಾರಣ ಇರಬಹುದು ಸರ್?
1: ಇದು ಮೋಸ್ಟ್ಲಿ ಒಂದು ಹಾರ್ಮೋನಲ್ ವೇರಿಯೇಷನ್ ಅಂತ ಅನಿಸ್ತದೆ. ಈ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ತದೆ. ಸೊ ಅವ್ರದ್ದು ಒಂದು ಬಿ ಪಿ ಆಗಿರಲಿ ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್, ಅವರು ಪ್ರೀ ಮೆನೋಪಾಸ್, ಮೆನೋಪಾಸ್ಗಿಂತ ಮೊದಲು ಹಾರ್ಟ್ ಅಟ್ಯಾಕ್ ಚಾನ್ಸ್ ಭಾಳ ಕಮ್ಮಿ ಇರುತ್ತೆ, ಬಟ್ ಆಫ್ಟರ್ ಮೆನೋಪಾಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಕಾರಣ ಹಾರ್ಮೋನಲ್ ವೇರಿಯೇಷನ್ಸ್, ಅದರಿಂದ ಬಿ ಪಿ ಜಾಸ್ತಿ ಆಗುತ್ತೆ.
0: ಈಗ ಹೆಣ್ಮಕ್ಕಳಲ್ಲಿ ವಿಶೇಷವಾಗಿ ಗರ್ಭಿಣಿಯರಲ್ಲಿ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಏನಾದರೂ ಬಿ ಪಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್?
1: ಹೌದು, ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಈಗ 20 ವಾರ ಮುಗಿದ ಕೂಡಲೇ ಅವಾಗ ಸ್ಲೋಲಿ ಬಿ ಪಿ ರೈಸ್ ಆಗುತ್ತೆ. ಸೊ ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತ ಕರಿತೀವಿ.
0: ಅದಕ್ಕೆ ಮೆಡಿಕೇಶನ್ ಬೇಕಾ? ಅದು ನ್ಯಾಚುರಲ್
1: ಇಲ್ಲ, ಮೆಡಿಕೇಶನ್ ಬೇಕಾಗುತ್ತೆ. ಅದು 140-90 ಮ್ಯಾಲ್ ಹೋಯ್ತಂದ್ರ ಮೆಡಿಕೇಶನ್ ಬೇಕೇ ಬೇಕು, ಇಲ್ಲಾಂದ್ರೆ ಮಗುಗೆ ತೊಂದರೆ ಆಗುತ್ತೆ, ತಾಯಿಗೂ ತೊಂದರೆ ಆಗುತ್ತೆ. ಇದು ಹಿಂಗೆ ಬಿಟ್ರೆ ಸಿವಿಯರ್ ಫಾರ್ಮ್ ಆಗುತ್ತೆ, ಪ್ರೀ ಎಕ್ಲಾಂಶ ಎಕ್ಲಾಂಶ ಅಂತ ಸಿವಿಯರ್ ಫಾರ್ಮ್ ಆಫ್ ಹೈಪರ್ಟೆನ್ಷನ್. ತಾಯಿ ಮತ್ತು ಮಗು ಇಬ್ಬರು ಜೀವಕ್ಕೂ ಅಪಾಯ ಮಾಡಂತ ಕಾಯಿಲೆಗಳು ಪ್ರೀ ಎಕ್ಲಾಂಶ ಎಕ್ಲಾಂಶ.
0: ಅಂದ್ರೆ ಹುಟ್ಟ ಮಗುಗೂ ತೊಂದರೆ ಆಗುತ್ತೆ ಸರ್?
1: ಹಾ, ತೊಂದರೆ ಆಗುತ್ತೆ, ಮಗು ಬೆಳವಣಿಗೆನೆ ಆಗಲ್ಲ. ಇಲ್ಲ, ಕೆಲವೊಂದ್ಸರಿ ತಾಯಿ ಗರ್ಭಕೋಶದೊಳಗೆ ಮಗು ಜೀವ ಹೋಗೋ ಚಾನ್ಸ್ ಇರುತ್ತೆ, ಅದನ್ನ ನಾವು ಸ್ಟಿಲ್ ಬರ್ತ್ ಅಂತೀವಿ.
0: ಸರಿ, ಒಟ್ಟಿನಲ್ಲಿ ಹೈಪರ್ ಟೆನ್ಷನ್ ಮುಕ್ತವಾಗಿ ನಾವು ಬದುಕಬೇಕು, ಆರೋಗ್ಯವಾಗಿ ನಮ್ಮ ಜೀವನವನ್ನು ಸಾಗಿಸ್ಬೇಕಂದ್ರೆ ಬಿಪಿ ಟ್ರೀಟ್ಮೆಂಟ್ ಅಲ್ಲಿ ಮೆಡಿಸಿನ್ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿವರೆಗೂ ತಗೋಬೇಕು ಅಂತ ತುಂಬಾ ಜನ ಏನ್ ಮಾಡ್ತಾರೆ, ಸ್ವಲ್ಪ ತಗೊಂಡು ಅವರಿಗೆ ಮೊದಲಿನ ಸಿಂಪ್ಟಮ್ಸ್ ಕಡಿಮೆ ಆದ ತಕ್ಷಣ ಅವರು ಸ್ವಯಂ ನಿರ್ಧಾರ ತಗೊಂಡು ಸ್ಟಾಪ್ ಮಾಡ್ಬಿಡ್ತಾರೆ. ಇದು ರೆಗ್ಯುಲರ್ ಮಾನಿಟರಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್?
1: ಈಗ ನಾವು ಬಿ ಪಿ ಬಂದರೆ ಬಿ ಪಿ ಗೋಲಿ ಶುರು ಮಾಡ್ಬಿಡ್ತೀವಿ, ಶುರು ಮಾಡಿದ ಕೂಡಲೇ ನೀವು ಹೇಳ್ದಂಗೆ ಗುಣಲಕ್ಷಣ ಎಲ್ಲ ಕಡಿಮೆ ಆಗ್ಬಿಡುತ್ತೆ, ಆರಾಮಾಗಿಬಿಡ್ತಾರ. ಸೊ ಅವಾಗ ಬಿ ಪಿ ಚೆಕ್ ಮಾಡ್ಕೊಂತಾರ, ಅವ್ರು ಪಕ್ಕದ ಡಾಕ್ಟರ್ ಎಲ್ಲ ಹೋಗಿ ಚೆಕ್ ಮಾಡ್ಕೊಳ್ತಾರ. ಚೆಕ್ ಮಾಡ್ಕೊಂಡಾಗ ಅವಾಗ 120-80 ಬಂತಂದ್ರೆ ನಂದು ಬಿ ಪಿ ನಾರ್ಮಲ್ ಆಗಿದೆ ಅಂತೇಳಿ ಗೋಲಿ ಬಿಟ್ಬಿಡ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರ, ಅವ್ರದ್ದು ಬಿ ಪಿ ನಾರ್ಮಲ್ ಆಗಿರಲ್ಲ, ಅದು ಇಟ್ ಈಸ್ ಕಾಲ್ಡ್ ವೆಲ್ ಕಂಟ್ರೋಲ್ಡ್ ಬಿ ಪಿ. ನಾರ್ಮಲ್ ಅಂದ್ರೆ ಗುಳಿಗೆ ತೋಲಾರದೆ 120-80 ಕೆಳಗೆ ಬಂದ್ರೆ ನಾರ್ಮಲ್ ಬಿ ಪಿ, ಗುಳಿಗೆ ತೊಗೊಂಡು 120-80 ಕೆಳಗೆ ಬಂದ್ರೆ ಕಂಟ್ರೋಲ್ಡ್ ಬಿ ಪಿ. ಅದು ಯಾವುದೇ ಪೇಷಂಟ್ ರೋಗಿ ಅವ್ರದ್ದು ಬಿ ಪಿ ಕಂಟ್ರೋಲ್ ಆಗಿದೆ ಅಂದ್ರೆ ಅವ್ರು ಬಂದು ಡಾಕ್ಟರ್ಗೆ ಭೇಟಿ ಆಗ್ಬೇಕು, ಸರ್ ಬಿ ಪಿ ಕಂಟ್ರೋಲ್ ಆಗಿದೆ, ಗುಳಿಗೆ ಕಂಟಿನ್ಯೂ ಮಾಡ್ಲ, ಕಡಿಮೆ ಮಾಡ್ತೀರ ಅಂತೇಳಿ ಡಾಕ್ಟರ್ ಸಲಹೆ ತೊಗೊಂಡೆ ಗುಳಿಗೆ ಬಂದ್ ಮಾಡ್ಬೇಕು. ಸಡನ್ ಆಗಿ ಗುಳಿಗೆ ಬಂದ್ ಮಾಡಿದ್ರೆ ಅವಾಗಲೇ ನಾನು ಹೇಳ್ದಂಗೆ ಐದಾರು ಸ್ಟ್ರೋಕ್ ಆಗುತ್ತಾ ಇಲ್ಲ ಹಾರ್ಟ್ ಅಟ್ಯಾಕ್.
0: ಸೊ ಇನ್ನೊಂದು ಭಯ ಏನಂದ್ರೆ ಸರ್, ಜನರಲ್ಲಿ ಈ ದೀರ್ಘಾವಧಿ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಬೇರೆ ಬೇರೆ ಆರ್ಗನ್ಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ತುಂಬಾ ಕಲ್ಪನೆ, ತಪ್ಪು ಕಲ್ಪನೆನೋ ಏನೋ ಗೊತ್ತಿಲ್ಲ, ನೀವೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು.
1: ಹೌದು, ಇದು ಇದು ತುಂಬಾ ಒಳ್ಳೆ ಕ್ವಶನ್ ಇದೆ. ಏನಾಗ್ತಾ ಇದೆ ಅಂದ್ರೆ ಪೇಷಂಟ್ ಎಲ್ರಿಗೂ ಭಯ ಇರ್ತದೆ, ನಾ ಗುಳಿಗೆ ತೊಂತ ಇದ್ದೀನಿ, ನನಗೆ ಏನ್ರೆ ಆದ್ರೆ ಹಂಗ, ಕಿಡ್ನಿ ಪ್ರಾಬ್ಲಮ್ ಆದ್ರೆ ಹಂಗ, ಲಿವರ್ ಪ್ರಾಬ್ಲಮ್ ಆದ್ರೆ ಹಂಗ, ಯಾವುದೇ ಒಂದು ಗುಳಿಗೆ ಮಾರ್ಕೆಟ್ಗೆ ಬಂತ ಅದೆಲ್ಲ ಸ್ಟಡಿಯಾಗಿ ಬಂದಿರ್ತದೆ. ಗುಳಿಗೆನ ಯಾವಾಗ್ಲೂ ತಗೋಬೇಕಾದ್ರೆ ಡಾಕ್ಟರ್ ಸಲಹೆ ಪಡೆದೇ ಗುಳಿಗೆ ಖರೀದಿ ಮಾಡಿಸ್ಬೇಕು. ಈಗ ಡಾಕ್ಟರ್ 3 ತಿಂಗಳು ಕೊಟ್ಟಿದ್ರೆ 3 ತಿಂಗಳು ತಗೋಬೇಕು, ಮತ್ತೆ ಹೋಗಿ ಭೇಟಿಯಾಗಿ ಅವರು ಡಾಕ್ಟರ್ಗೆ ಭೇಟಿಯಾಗೋದ್ರಿಂದ ಡಾಕ್ಟರ್ ಅಸೆಸ್ ಮಾಡ್ತಾರೆ ನಿಮಗೆ ಏನಾದ್ರೂ ತೊಂದರೆ ಆಗಿದೆಯಾ. ಕೆಲವೊಬ್ರು ಈಗ ನಮ್ದು ಬಿಸಿಲು ಸಿಕ್ಕಾಪಟ್ಟೆ ಇರ್ತದೆ, ಈ ಟೈಮಲ್ಲಿ ಏನಾಗುತ್ತಂದ್ರೆ ನಮ್ದು ಬಿ ಪಿ ಗುಳಿಗಿಂದ ಸೈಡ್ ಎಫೆಕ್ಟ್ ಬರ್ತಾವ, ಕಿಡ್ನಿ ಮೇಲೆ ಬಾವು ಬರ್ಬೋದು ಅಥವಾ ಸೋಡಿಯಂ ಕಮ್ ಆಗ್ಬೋದು, ಅದರದೇ ಆದ ಗುಣಲಕ್ಷಣ ಇರ್ತಾವ. ಅದು ಬಂದು ನೀವು ಡಾಕ್ಟ್ರಿಗೆ ಹೇಳಿದ್ರೆ ಡಾಕ್ಟರ್ ಆ ಟೆಸ್ಟ್ ಮಾಡಿಸ್ತಾರೆ, ನೋಡಿ ಅದ್ರ ತಕ್ಕಂಗೆ ಮೆಡಿಸಿನ್ಗಳು ಚೇಂಜ್ ಮಾಡ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಡಾಕ್ಟರ್ ಗಮನಕ್ಕೆ ತಗೋದು ಭಾಳ ಇಂಪಾರ್ಟೆಂಟ್. ಅವ್ರ ಗಮನಕ್ಕೆ ಬಂತು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಡೋಸ್ ಅಡ್ಜಸ್ಟ್ ಮಾಡ್ತಾರೆ, ಇಲ್ಲ ಗುಳಿಗೆನ ಬದಲಾಯಿಸ್ತಾರೆ. ಇದು ಪ್ರತಿ 3 ತಿಂಗಳು ಅಥವಾ 6 ತಿಂಗಳಿಗೊಮ್ಮೆ ಡಾಕ್ಟ್ರಿಗೆ ಭೇಟಿ ಆದ್ರೆ ಇವೆಲ್ಲ ಏನು ಭಯ ಇರ್ತದಲ್ಲ, ಇದು ಭಯ ಹೋಗಿಬಿಡುತ್ತೆ. ಸೊ ವರ್ಷಾನುಗಟ್ಟಲೆ ಗುಳಿಗೆ ತೊಗೊಂಡ್ರು ಏನಾಗಲ್ಲ ಅವರಿಗೆ. ಬಟ್ ಅದು ಒಂದು ಮಾತಿದೆ, ದೇರ್ ಇಸ್ ನಥಿಂಗ್ ಕಾಲ್ಡ್ ಪಾಯ್ಸನ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಡೋಸ್. ಸೊ ಪೇಷಂಟ್ ಒಂದೇ ಡೋಸ್ ತೊಗೊಂತಾ ಇದ್ರಂದ್ರೆ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಅವ್ರು ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರು, ಜೀವನ ಶೈಲಿ ಬದಲಾಯಿಸ್ಕೊಂಡ್ರು ಅಂದ್ರೆ ಅದರಿಂದ ಬಿ ಪಿ ಕಮ್ಮಿ ಆಗಿಬಿಡ್ತದೆ, ಅವಾಗ ಗೋಲಿ ಬಂದ್ ಮಾಡ್ಬೋದು ನಾವು. ಬಟ್ ಅವ್ರು ಏನ್ ಅನ್ಕೊಂತಾರ, ಇಲ್ಲ ನಾನು ಗೋಲಿ ತೊಗೋಬೇಕು ತೊಗೋಬೇಕು ಅಂದಾಗ ಅವಾಗೇ ಸೈಡ್ ಎಫೆಕ್ಟ್ ಬರೋದು. ನಿಯಮಿತವಾಗಿ ಡಾಕ್ಟರ್ ವಿಸಿಟ್ ಮಾಡ್ತಾ ಇದ್ರೆ ಡೋಸ್ ಕಡಿಮೆ ಆಗುತ್ತೆ, ಅವಾಗ ಸೈಡ್ ಎಫೆಕ್ಟ್ ಬರಲ್ಲ.
0: ಇವಾಗ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಸ್ವಯಂ ವೈದ್ಯರಾಗ್ತಾರೆ ಸರ್. ಈ ಡಿಜಿಟಲ್ ಯುಗದಲ್ಲಿ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರೇ ಓನ್ ಸರ್ಚ್ ಮಾಡಿಕೊಂಡು ಅವರವರೇ ಓನ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳುವಂತ ಸಂಸ್ಕೃತಿ ನಡೀತಾ ಇದೆ. ಯಾಕಪ್ಪ ಹಾಸ್ಪಿಟಲ್ಗೆ ಹೋಗಿ ಸುಮ್ನೆ ದುಡ್ಡು ಖರ್ಚು ಮಾಡೋದು, ಅವ್ರು ಇದ್ದದ್ದು ಇರ್ಲಾರ್ದೆಲ್ಲ ಹೇಳ್ತಾರೆ, ಇಲ್ಲೇ ಸರ್ಚ್ ಮಾಡ್ಕೊಂಡು ತಿಳ್ಕೊಂಡ್ಬಿಡೋಣ ಅಂತಾರೆ. ಈ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಬಿ ಪಿ ಸಂದರ್ಭದಲ್ಲಿ ಎಷ್ಟು ನಾವು ಮಾರ್ಕ್ ಆಗ್ಬೋದು ಸರ್?
1: ಹೌದು, ಈಗಂತೂ ಎ ಐ ಯುಗದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಇಲ್ಲಿ ಹೇಗಂದ್ರೆ ಈ ಸ್ವಯಂ ವೈದ್ಯ ಅನ್ನೋದು ಬಹಳ ಡೇಂಜರಸ್ ಇದು ಏನು ಒಂದು ಬೆಳವಣಿಗೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಯಾವುದೇ ಒಂದು ವೈದ್ಯ ಮಾತ್ರೆ ಅಥವಾ ಔಷಧಿ ಬರಿತಾ ಇದಾರಂದ್ರೆ ಆ ಔಷಧಿ ಬಗ್ಗೆ ಅವರಿಗೆ ಅದು ಯಾವುದು ಸೈಡ್ ಎಫೆಕ್ಟ್ ಬರ್ತದೆ, ಯಾವ ಡೋಸ್ ಕೊಡಬೇಕು, ಎಷ್ಟು ಡೋಸ್ ಕೊಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಇದು ಪೇಷಂಟ್ಗಳಿಗೆ ಗೊತ್ತಿರಲ್ಲ. ಇದು ಇಲ್ಲಿ ನಂಬಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರೆ, ಈಗ ನನಗೆ ಈ ಬಿ ಪಿ ಗೋಲಿ ಕೊಡಂದ್ರೆ ಕೊಟ್ಬಿಡ್ತಾರೆ ಅಂದ್ರೆ ಅಷ್ಟು ಈಸಿಯಾಗಿ ಸಿಗ್ತದೆ ನಮಗೆ. ಸೊ ಇದನ್ನ ನಾವು ಏನಾದರೂ ತಡೆಗಟ್ಟಿದ್ವಿ ಅಂದ್ರೆ ಅವಾಗಷ್ಟೇ ಅವರು ಪೇಷಂಟ್ ಇಲ್ಲಿ ಸ್ವಯಂ ವೈದ್ಯರು ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಕರೆಕ್ಟ್ ಡೋಸ್ ಗೊತ್ತಿರುತ್ತೆ. ಒಂದು ಯಾಕಂದ್ರೆ ಬಿ ಪಿದು ಟ್ಯಾಬ್ಲೆಟ್ಸ್ ಎಲ್ಲ ಫಿಕ್ಸ್ ಡೋಸಲ್ಲಿ ಬಂದಿರ್ತದೆ. ಸೊ ಆಯಾ ಡೋಸ್ ಎಷ್ಟು ಬೇಕು, ಎಷ್ಟು ಈಗ ಬಿ ಪಿ 160 ಎಷ್ಟು ಡೋಸ್ ತೊಗೋಬೇಕು, 180 ಎಷ್ಟು ಡೋಸ್ ತೊಗೋಬೇಕು ಅನ್ನೋದು ಕೇವಲ ವೈದ್ಯರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಹಂಗಾಗಿ ಸ್ವಯಂ ವೈದ್ಯರು ಆಗದೆ ಪ್ರೈವೇಟ್ ಡಾಕ್ಟರ್ಗೆ ಹೋಗಿ ತೋರಿಸೋದು ಆಗಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಡಾಕ್ಟರ್ಲ್ಲಿ ಹೋಗಿ ತೋರಿಸ್ಬೋದು. ಅವ್ರ ಗೋಲಿ ಬರ್ತಾರೆ, ಆ ಗೋಲಿ ನೀವು ಎಲ್ಲಾದರೂ ತೊಗೋಬೋದು. ನೀವು ವೈದ್ಯರನ್ನ ಭೇಟಿಯಾಗಿ ಗುಳಿಗೆ ತೊಗೊಂಡ್ರೆ ನಿಮಗೂ ಒಳ್ಳೆಯದು, ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು. ಯಾಕಂದ್ರೆ ಇವತ್ತು ಹೇಗಾಗಿದೆ ಅಂದ್ರೆ ಹೈಪರ್ ಟೆನ್ಷನಿಂದ ಇಷ್ಟು ಜನ ತಮ್ಮ ಪ್ರಾಣ ಕಳ್ಕೊಳ್ತಿದ್ದಾರಂದ್ರೆ ಒಂದು ಮನೆಯಲ್ಲಿ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಪ್ರಾಣ ಹೋಯ್ತು ಅಂದ್ರೆ ಎಂಟೈರ್ ಫ್ಯಾಮಿಲಿ ಎಕನಾಮಿಕ್ ಹಾಳಾಗುತ್ತೆ. ಸೊ ಎಲ್ರಿಗೂ ತ್ರಾಸಾಗುತ್ತೆ. ಸೊ ಹಂಗಾಗಿ ಸ್ವಯಂ ವೈದ್ಯರಾಗದೆ ನಿಮ್ಮ ಡಾಕ್ಟರ್ನ ಭೇಟಿಯಾಗ್ರಿ, ಅವ್ರು ಹೇಳ್ದಂಗೆ ಗುಳಿಗೆ ತೋರಿ, ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ರೆ ನೀವು ಆರೋಗ್ಯವಾಗಿರ್ತೀರಿ, ನಿಮ್ಮ ಫ್ಯಾಮಿಲಿನೂ ಆರೋಗ್ಯವಾಗಿರುತ್ತೆ, ಫ್ಯಾಮಿಲಿ ಆರೋಗ್ಯ ಇತ್ತಂದ್ರೆ ದೇಶನೂ ಸುರಕ್ಷಿತವಾಗಿರುತ್ತೆ.
0: ನಮ್ಮ ಕೇಳುಗರಿಗೆ ಬೇರೆ ಬೇರೆ ವರ್ಗದ ಕೇಳುಗರಿಗೆ ಅಂದ್ರೆ ಚಿಕ್ಕವರಾಗಿರ್ಬೋದು, ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅವ್ರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್?
1: ಸೊ ಇಲ್ಲಿ ಮೇನ್ ಅಂದ್ರೆ ಬಿ ಆಕ್ಟಿವ್. ನೀವು ದಿನಾಲು 30-45 ನಿಮಿಷ ಆಕ್ಟಿವ್ ಆಗಿರ್ಬೇಕು ಒಂದನೇದು. ಆಮೇಲೆ 6-8 ಗಂಟೆ ಮಲ್ಕೊಳ್ಬೇಕು. ನಿದ್ದೆ, ಸಂಪೂರ್ಣ ನಿದ್ದೆ ಬಹಳ ಇಂಪಾರ್ಟೆಂಟ್. ಅದು ಟೈಮಿಂಗ್ ಇಂಪಾರ್ಟೆಂಟ್ ಇದೆ ರೀ. ನೀವು 10-6 ಗಂಟೆ ಆ ಟೈಮಲ್ಲೇ ಮಲ್ಗಬೇಕು. ಯಾಕಂದ್ರೆ 6-8 ಅಂದ್ರೆ ಬೆಳಗ್ಗೆ 6 ಮಲ್ಕೊಂಡು ಮಧ್ಯಾಹ್ನ 2 ಎದ್ದೇಳರ್ ಇದ್ದಾರೆ. ಸೊ ಅದು ಟೈಮಿಂಗ್. ಎರಡನೇದ್ದು ಆಹಾರ ಪದ್ಧತಿ. ನಮ್ಮ ಭಾರತೀಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು. ಆಮೇಲೆ ನಮ್ದು ತೂಕದ ಬಗ್ಗೆ ಗಮನ ಕೊಡ್ಬೇಕು. ಆಮೇಲೆ ಈ ಸ್ಮೋಕಿಂಗ್, ಆಮೇಲೆ ಅಲ್ಕೋಹಾಲ್ ಇಂಥವನ್ನ ಬಿಡ್ಬೇಕು ನಾವು. ಯಾಕಂದ್ರೆ ಯುವಕರಿಂದನೂ ಬಿ ಪಿ ಜಾಸ್ತಿ ಆಗುತ್ತೆ. ಸೊ ಇದನ್ನೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ ನಾವು. ಇದಿಷ್ಟು ಮಾಡಿದ್ರೆ ಬಿ ಪಿ ನಮ್ಮ ಹತ್ರ ಬರೋದೇ ಇಲ್ಲ, ಬಂದವರಿಗೂ ಅಪ್ಲೈ ಆಗುತ್ತೆ, ಬರಲಾರ್ದವರಿಗೂ ಅಪ್ಲೈ ಆಗುತ್ತೆ. ಇದು
0: ಡಾಕ್ಟರ್, ಇದುವರೆಗೂ ಹೈಪರ್ ಟೆನ್ಷನ್ ಕುರಿತಾಗಿ ಎಲ್ಲ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
1: ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಧಿಕ ರಕ್ತದೊತ್ತಡ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್, ಸಂಕಲನ ನಿರ್ಮಲಾ ಎಸ್ ನಾಯಕ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ಈಗ ಮಾಹಿತಿ ನೀಡುವವರು ಪತ್ರಕರ್ತ ದೊಡ್ಡಹುಂಡಿ ರಾಜಣ್ಣ ಅವರು.
5: ಆತ್ಮನಿರ್ಭರ ಭಾರತ, ಹೆಸರೇ ಹೇಳುತ್ತೆ, ಸ್ವಾಭಿಮಾನವಾಗಿ ನಾವು ಭಾರತವನ್ನು ಕಟ್ಟುವ ಒಂದು ಕ್ರಿಯೆ ಆತ್ಮನಿರ್ಭರ ಭಾರತ. ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿದೆ. ಕೃಷಿ, ಪ್ರವಾಸೋದ್ಯಮ, ಕೈಗಾರಿಕೆ, ಡಿಜಿಟಲ್ ತಂತ್ರಜ್ಞಾನದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಗಳಿಸಿ ವೇಗದ ಜಗತ್ತಿನಲ್ಲಿ ದಾಪುಗಾಲಿಡುತ್ತಿದೆ. ಆತ್ಮನಿರ್ಭರ ಅಂತಂದರೆ ನಾವು ಸ್ವಾವಲಂಬನೆಯನ್ನು ಸಾಧಿಸ್ತಕ್ಕಂಥದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 May 12 ಆತ್ಮನಿರ್ಭರ ಅಭಿಯಾನ ಅಥವಾ ಸ್ವಾವಲಂಬಿ ಭಾರತ ಅಭಿಯಾನವನ್ನು ಆರಂಭಿಸ್ತಾರೆ. ಆತ್ಮನಿರ್ಭರ ಭಾರತದ ಒಂದು ಯೋಚನೆ ಬಂದದ್ದೇ COVID-19 ಸಾಂಕ್ರಾಮಿಕ ರೋಗ ಆವರಿಸಿದ್ದ ಸಂದರ್ಭದಲ್ಲಿ. ಇಡೀ ಜಗತ್ತೇ COVID-19 ಬಾಧಿತವಾಗಿ ಪರಿತಪಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭಾರತ ತನ್ನ ಆರ್ಥಿಕತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ರೋಗದ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಿ ಭಾರತವನ್ನು ಮುನ್ನಡೆಸಿದ್ದನ್ನು ನೀವೆಲ್ಲ ಕೇಳೇ ಇರ್ತಿದ್ದೀರಿ, ನೋಡಿರ್ತೀರಿ. ಆತ್ಮನಿರ್ಭರ ಅಂದರೆ ಬರೀ ಒಂದು ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸೋದಲ್ಲ. ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿ ಆಹಾರೋತ್ಪನ್ನಗಳ ಉತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಆತ್ಮನಿರ್ಭರ ಯೋಜನೆಯ ಪ್ರಮುಖ ಉದ್ದೇಶ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಹೆಚ್ಚು ಉತ್ಪಾದನೆಯನ್ನು ಮಾಡುವುದು ಭಾರತದ ಗುರಿಯಾಗಿತ್ತು. ಆ ನಿಟ್ಟಿನಲ್ಲಿ ಈಗಲೂ ಸಾಗ್ತಾ ಇದೆ. ರೈತರಿಗೆ ಹಲವಾರು ಹೊಸ ಹೊಸ ವಿಧಾನಗಳನ್ನು, ಆಧುನಿಕ ಯಂತ್ರೋಪಕರಣಗಳನ್ನ ಸಬ್ಸಿಡಿ ರೂಪದಲ್ಲಿ ಕೊಡುವ ಮೂಲಕ ಅವರನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜಿಸುತ್ತಿವೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿಯೂ ನಾವು ಆತ್ಮ ನಿರ್ಭರತೆಯನ್ನು ಸಾಧಿಸ್ತಾ ಇದ್ದೇವೆ. ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ದೇಶಿ ಪ್ರವಾಸಿಗರು ಮತ್ತು ದೇಶೀಯ ಪ್ರವಾಸಿಗರನ್ನು ಆಕರ್ಷಿಸಿ ಅಲ್ಲಿಯ ಸ್ಥಳೀಯ ಉತ್ಪನ್ನಗಳು ಅಥವಾ ಆಹಾರ ಪದಾರ್ಥಗಳನ್ನು ಪರಿಚಯಿಸುವ ಮೂಲಕ ಆತ್ಮ ನಿರ್ಭರತೆಯನ್ನು ಸಾಧಿಸ್ತಾ ಇದ್ದೇವೆ. ವಿದ್ಯಾಭ್ಯಾಸ ಮುಗಿದ ನಂತರ ಸರ್ಕಾರಿ ಉದ್ಯೋಗವೇ ಸಿಗುತ್ತದೆ ಎಂಬ ನಂಬಿಕೆ ಬೇಕಾಗಿಲ್ಲ. ಸ್ವಉದ್ಯೋಗದ ಮೂಲಕ ಆ ದೇಶದ ಬೆನ್ನೆಲುಬಾಗಿ ಅಥವಾ ದೇಶದ ಒಂದು ಭಾಗವಾಗಿ ಯುವಜನತೆ ನಿಲ್ಲಬೇಕು ಎನ್ನತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುವ ಕಾರಣ ಅವರಿಗೆ ಹಲವಾರು ರೀತಿಯ ಧನ ಸಹಾಯವನ್ನು ನೀಡುವ ಮೂಲಕ ಉತ್ತೇಜಿಸ್ತಾ ಇದೆ. ಯುವಜನತೆ ಸ್ವಂತ ಉದ್ಯೋಗವನ್ನು ನಿರ್ವಹಿಸಿ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಬೇಕು ಎನ್ನುವುದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ. ಕೈಗಾರಿಕೆಗಳ ವಿಷಯಕ್ಕೆ ಬಂದಾಗ ಕೈಗಾರಿಕೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಲವಾರು ಸಬ್ಸಿಡಿ ರೂಪದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿ ಸ್ಥಳೀಯ ಉತ್ಪನ್ನಗಳನ್ನೇ ಬಳಸಿ ನಮ್ಮ ದೇಶದಲ್ಲೇ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವಂತಹ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿರೋದನ್ನು ನಾವು ಇಂದು ಕಾಣುತ್ತೇವೆ. ಡಿಜಿಟಲ್ ತಂತ್ರಜ್ಞಾನದಲ್ಲಿ ಭಾರತ ಪ್ರಗತಿ ಸಾಧಿಸುತ್ತಿರುವಂತಕ್ಕಂಥದ್ದು ಎಲ್ಲರಿಗೂ ತಿಳಿದ ವಿಚಾರ. ಈಗ ಪ್ರತಿಯೊಂದು ವ್ಯಾಪಾರ ವಹಿವಾಟು ಕೂಡ ಡಿಜಿಟಲ್ ಮೂಲಕವೇ ಪಾವತಿಯಾಗ್ತಕ್ಕಂಥದ್ದು ನಮ್ಮ ಭಾರತ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆ ಎಂಬುದನ್ನು ಸಾರಿ ಹೇಳುತ್ತೆ. ಮತ್ತು ಮೂಲಸೌಕರ್ಯ, ಯಾವುದೇ ಒಂದು ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಂದರೆ ಅದಕ್ಕೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕಾಗತ್ತೆ. ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಸಾರಿಗೆ ಸೌಕರ್ಯಗಳನ್ನು ಕಲ್ಪಿಸಬೇಕಾಗತ್ತೆ. ಮತ್ತು ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕಾದ್ರೆ ರೈತರಿಗೆ ಕೃಷಿ ಉತ್ಪಾದನೆ ಮತ್ತು ಆರ್ಥಿಕ ಸಾಲ ಸೌಲಭ್ಯಗಳನ್ನು ಮತ್ತು ಮಾರುಕಟ್ಟೆ ಸೌಲಭ್ಯಗಳನ್ನು ಒದಗಿಸಬೇಕಾಗತ್ತೆ. ಈ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿ ಆತ್ಮ ನಿರ್ಭರ ಭಾರತದತ್ತ ಮುನ್ನುಗ್ತಾ ಇದೆ. ಆತ್ಮ ನಿರ್ಭರದ ಬೆಳವಣಿಗೆ ಅಂಶಗಳಂತಂದರೆ ಸ್ಥಳೀಯ ಉತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಉಕ್ಕಿನಂಥ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಧನ ನೀಡಿ ಅವರನ್ನು ಉತ್ತೇಜಿಸ್ತಾ ಇದೆ. ಮತ್ತು ಕೃಷಿನಲ್ಲೂ ಕೂಡ ಆರ್ಥಿಕ ನೆರವು, ಆಧುನಿಕ ಉಪಕರಣಗಳು ಮಾರುಕಟ್ಟೆಗೆ ಉತ್ತಮ ಪ್ರವೇಶ ಕಲ್ಪಿಸ್ತಕ್ಕಂಥದ್ದು ಯೋಜನೆಯ ಉದ್ದೇಶವಾಗಿದೆ. ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ನಾವು ಮೈಲುಗಲ್ಲನ್ನೇ ಸಾಧಿಸಿದ್ದೇವೆ ಅಂತ ಹೇಳಬೇಕಾಗತ್ತೆ. ಬ್ರಹ್ಮೋಸ್ ಕ್ಷಿಪಣಿ ತಯಾರಿಸುವುದರಿಂದ ಹಿಡಿದು ಯೋಧರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವ ಮೂಲಕ ದೇಶ ಸಬಲವಾಗಿದೆ, ರಕ್ಷಣಾ ಕ್ಷೇತ್ರದಲ್ಲಿ ಗಟ್ಟಿತನವನ್ನು ಪ್ರದರ್ಶಿಸಿದೆ ಎಂಬುದನ್ನು ಈ ಆಪರೇಷನ್ ಸಿಂಧೂರದಲ್ಲೇ ನಾವು ಜಗತ್ತಿಗೆ ಸಾರಿದ್ದೇವೆ. ಮತ್ತು ಔಷಧ ಕ್ಷೇತ್ರದಲ್ಲಿ ಭಾರತ ಆಮದು ಮಾಡಿಕೊಳ್ಳುತ್ತಿದ್ದ ಔಷಧ ಸ್ಥಗಿತಗೊಳಿಸಿ ಸ್ಥಳೀಯವಾಗಿ ಔಷಧವನ್ನು ಉತ್ಪಾದಿಸುವ ಮಟ್ಟದಲ್ಲಿ ಪ್ರಗತಿ ಸಾಧಿಸಿದೆ. COVID-19 ಸಂದರ್ಭದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಔಷಧಗಳನ್ನು ದೇಶೀಯವಾಗಿ ತಯಾರಿಸಿ ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ನಾವು ಸರಬರಾಜು ಮಾಡಿದ್ದನ್ನು ತಿಳಿದಿದ್ದೇವೆ. ಇದು ಭಾರತ ತನ್ನ ರಕ್ಷಣೆಗೋಸ್ಕರವಲ್ಲ ಮತ್ತು ಜಗತ್ತಿನ ಒಳಿತಿಗಾಗಿ ಮತ್ತು ವಿಶ್ವ ಗುರುವಾಗಿ ಇದೆ ಎಂಬತಕ್ಕಂಥದ್ದನ್ನು ಈ ಔಷಧಿ ಹಂಚುವಿಕೆಯಲ್ಲಿ ನಾವು ಕಂಡುಕೊಂಡಿದ್ದೇವೆ. ಮತ್ತು ಇಂಧನಗಳು, ಸೌರ ಮತ್ತು ಪವನ ಜಲವಿದ್ಯುತ್ ವಿಷಯಕ್ಕೆ ಬಂದಾಗ ಭಾರತ ತನ್ನದೇ ಆದ ಸಾರ್ವಭೌಮತೆಯನ್ನು ಮೆರೆದಿದೆ. ಸೌರಶಕ್ತಿಯನ್ನು ಸಮರ್ಥವಾಗಿ ಉಪಯೋಗಿಸಿಕೊಳ್ಳುವ ಮೂಲಕ ಭಾರತದಲ್ಲಿ ವಿದ್ಯುತ್ ಸ್ವಾವಲಂಬನೆಯನ್ನು ಸಾಧಿಸಿದೆ. ಸೂರ್ಯಘರ್ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪರಿಚಯಿಸಿದರು. ಇದರಿಂದ ವಿದ್ಯುತ್ ಕ್ಷೇತ್ರದ ಮಹತ್ವದ ಹೆಜ್ಜೆಯನ್ನು ಭಾರತ ಇಡಲು ಸಾಧ್ಯವಾಯಿತು. ಮತ್ತು ಜಲವಿದ್ಯುತ್ ಕ್ಷೇತ್ರದಲ್ಲಿಯೂ ಭಾರತ ಸ್ವಾವಲಂಬನೆಯನ್ನು ಮೆರೆದಿದೆ. ಬಹುಪಾಲು ವಿದ್ಯುತ್ತನ್ನು ಜಲವಿದ್ಯುತ್ ಯೋಜನೆಗಳ ಮೂಲಕ ನಾವು ಪಡೆಯುತ್ತಾ ಇದ್ದೇವೆ. ಪಳೆಯುಳಿಕೆ ಇಂಧನ, ಯಾಕಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಕಲ್ಲಿದ್ದಲು, ಇವುಗಳ ಅವಲಂಬನೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಇವು ಮುಗಿದು ಹೋಗುವ ಸಂಪನ್ಮೂಲಗಳಾಗಿವೆ. ಸೌರಶಕ್ತಿ ಮತ್ತು ನೈಸರ್ಗಿಕ ಇಂಧನಗಳ ಉತ್ಪಾದನೆ ಮತ್ತು ಅದನ್ನು ಭಾರತದಾದ್ಯಂತ ಪಸರಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮತ್ತು ಆತ್ಮನಿರ್ಭರ ಎಂದರೆ ಸಣ್ಣ ಕೈಗಾರಿಕೆ ಮತ್ತು ಸಣ್ಣ ವ್ಯಾಪಾರಿಗಳಿಗೂ ಕೂಡ ಅನುಕೂಲವಾಗುವ ನಿಟ್ಟಿನಲ್ಲಿ ಮುದ್ರಾ ಯೋಜನೆಯನ್ನು ನರೇಂದ್ರ ಮೋದಿಯವರು ಜಾರಿಗೆ ತಂದರು. ಮುದ್ರಾ ಯೋಜನೆ ಮುಖಾಂತರ ಸಣ್ಣ ವ್ಯಾಪಾರಿಗಳು, ಸಣ್ಣ ಉದ್ಯಮಿಗಳು ಸಾಲ ಸೌಲಭ್ಯಗಳನ್ನು ಪಡೆದು ಸ್ವಯಂ ಆಗಿ ತಾವೇ ಸ್ಥಳೀಯವಾಗಿ ಸಣ್ಣ ಕೈಗಾರಿಕೆಗಳನ್ನು, ಸಣ್ಣ ವ್ಯಾಪಾರಗಳನ್ನು ಅವಲಂಬಿಸಿ ಸ್ವಾಭಿಮಾನದಿಂದ ಬದುಕುವ ಕೆಲಸವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಈ ಆತ್ಮ ನಿರ್ಭರ ಯೋಜನೆ ತಕ್ಕಂಥದ್ದೇ ಒಂದು ಸ್ವಾವಲಂಬನೆ. ನಾವು ಸ್ವಾವಲಂಬನೆ ಸಾಧಿಸ್ತಾ ಇದ್ರೆ ನಾವು ಜಗತ್ತಿನ ವೇಗದೊಡನೆ ದಾಪುಗಾಲಿಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಭಾರತ ಕೃಷಿ ಪ್ರಾಮುಖ್ಯತೆ ಪಡೆದಿರತಕ್ಕಂಥ ದೇಶವಾದ್ದರಿಂದ ಕೃಷಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡಿದೆ. ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆ ಮತ್ತು ರಸಗೊಬ್ಬರದ ಸಬ್ಸಿಡಿ ಮತ್ತು ಇತರ ಹಲವಾರು ಯೋಜನೆಗಳನ್ನು ಕೃಷಿ ಕ್ಷೇತ್ರಕ್ಕೆ ನೀಡುವ ಮೂಲಕ ಕೃಷಿಕರನ್ನ ಪ್ರೋತ್ಸಾಹ ನೀಡ್ತಾ ಇದೆ. ಕೃಷಿಕರು ಸ್ಥಳೀಯ ಮಟ್ಟದಲ್ಲೇ ಮಾರುಕಟ್ಟೆಗಳನ್ನು ಕಂಡುಕೊಳ್ಳುವುದು, ಆ ಸ್ಥಳೀಯ ಉತ್ಪನ್ನಗಳನ್ನು ಮಾಹಿತಿ ತಂತ್ರಜ್ಞಾನದ ಮೂಲಕ ಮಾರುಕಟ್ಟೆಗಳನ್ನು ಸೃಷ್ಟಿಸಿಕೊಳ್ತಕ್ಕಂಥದ್ದು, ಹೀಗೆ ಅವರಿಗೆ ಮಾರ್ಗದರ್ಶನ ಅರಿವನ್ನು ಮೂಡಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರೈತರು ಸ್ವಾವಲಂಬನೆಯತ್ತ ದಾಪುಗಾಲು ಇಡ್ತಕ್ಕಂಥದ್ದನ್ನಾಗಿ ನಾವು ನೋಡ್ಬೋದು. ಕೃಷಿ ಕ್ಷೇತ್ರದಲ್ಲಿ ಹಲವಾರು ಯಂತ್ರೋಪಕರಣಗಳನ್ನು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು, ಸೋಲಾರ್ ಬೇಲಿಯನ್ನು ಅಳವಡಿಸಿ ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ಈ ಥರ ಹಲವಾರು ಯೋಜನೆಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಮತ್ತು ಸ್ವದೇಶಿ ನಿರ್ಮಿತ ವಸ್ತುಗಳನ್ನು ಸ್ಥಳೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಸ್ಥಳೀಯ ಕುಲಕಸುಬನ್ನ ಆಯ್ಕೆ ಮಾಡಿಕೊಂಡಿರತಕ್ಕಂತಹ ಜನತೆಗೆ ಅದರಿಂದ ಉತ್ಪಾದನೆ ಆಗುತ್ತೆ, ಸ್ಥಳೀಯ ಜನತೆಗೆ ಉದ್ಯೋಗ ಸಿಗುತ್ತೆ ಎನ್ನುವ ಕಲ್ಪನೆ ಅದಾಗಿತ್ತು. ಅದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಂತಹ ಯೋಜನೆಗಳನ್ನ ಉತ್ತೇಜನ ನೀಡುತ್ತಾ ಜನತೆಗೆ ಸ್ವಾವಲಂಬಿಯಾಗಿ ತಮ್ಮ ಸ್ಥಳೀಯ ಉತ್ಪನ್ನಗಳನ್ನೇ ಪರಿಚಯಿಸುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ರೈತರು ಮತ್ತೆ ಉದ್ಯಮಿಗಳು ಸಣ್ಣ ಕೈಗಾರಿಕೆಗಳನ್ನ ಆರಂಭಿಸಿ ಸ್ಥಳೀಯ ಉತ್ಪನ್ನಗಳನ್ನೇ ತಯಾರಿಸಿ ಸ್ಥಳೀಯವಾಗಿ ಮಾರುಕಟ್ಟೆಗಳನ್ನು ಕೊಂಡುಕೊಳ್ಳಲು ಪ್ರೋತ್ಸಾಹ ಧನ ಸಬ್ಸಿಡಿಗಳನ್ನು ನೀಡ್ತಾ ಇದ್ದಾರೆ.
4: ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡಹೊಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ, ಭದ್ರತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ನವದೆಹಲಿಗೆ ಹಿಂದಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು, ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ಪ್ರಧಾನಿಯವರು ಕಳೆದ ಶುಕ್ರವಾರದಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಈ 5 ರಾಷ್ಟಗಳ ಪ್ರವಾಸದಿಂದಾಗಿ ಭಾರತ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ದತೆಗಳನ್ನು ಸ್ವೀಕರಿಸಿದಂತಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ದಕ್ಷಿಣ ಕೊರಿಯಾದ ದೇಶಪ್ರೇಮಿಗಳು ಮತ್ತು ಮಾಜಿ ಸೈನಿಕರ ವ್ಯವಹಾರಗಳ ಸಚಿವ ಕ್ವಾನ್ ವೋ ಯುಲ್ ಸಿಯೋಲ್ನ ಇಮ್ಜಿಂಗಕ್ ಉದ್ಯಾನವನದಲ್ಲಿ ಭಾರತೀಯ ಯುದ್ದ ಸ್ಮಾರಕವನ್ನು ಉದ್ಘಾಟಿಸಿದರು. ಕೊರಿಯಾ ಯುದ್ದದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಭಾರತೀಯ ಸೇನೆಯ 60ನೇ ತುಕಡಿ ಮಾನವೀಯ ನೆಲೆಯಲ್ಲಿ ಯುದ್ದದ ಸಂದರ್ಭದಲ್ಲಿ ಮಾಡಿದ ತ್ಯಾಗ ಬಲಿದಾನದ ಸ್ಮರಣೆಯ ಸಂಕೇತ ಇದಾಗಿದೆ. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೊರಿಯಾ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮತ್ತು ಮಾನವೀಯ ನೆರವಿಗೆ ದೊಡ್ಡ ಇತಿಹಾಸವೇ ಇದೆ. ಉಭಯ ದೇಶಗಳ ನಡುವೆ ಐತಿಹಾಸಿಕ ಸಂಬಂಧವಿದ್ದು ಭಾರತ ಮತ್ತು ಕೊರಿಯಾ ಗಣರಾಜ್ಯದ ನಡುವೆ ವಿಶೇಷ ಕಾರ್ಯತಾಂತ್ರಿಕ ಪಾಲುದಾರಿಕೆ ಇದೆ. ಭಾರತೀಯ ಸೇನೆ ಜನರ ನಡುವಿನ ಸಂಬಂಧಗಳ ಬಲವರ್ಧನೆಗೆ ಹೆಚ್ಚಿನ ಸಹಕಾರ ನೀಡಿದೆ ಎಂದು ಹೇಳಿದ್ದಾರೆ.
1: यह स्मारक करेज का सिंबल है, यह स्मारक कंपैशन का सिंबल है, यह स्मारक सैक्रिफाइस का सिंबल है, यह स्मारक भारत और कोरिया की जनता के बीच सदियों की मित्रता का भी संदेश दे रहा है. जब कोरियन पेनिनसुला युद्ध की त्रासदी में घिर गया था, तब भारत ने ह्यूमैनिटी के प्रति अपना दायित्व बखूबी निभाया. शांति और सेवा के आदर्शों से प्रेरित होकर भारत ने अपनी 60 पैराफील्ड एम्बुलेंस यूनिट के माध्यम से इस बार में योगदान दिया.
0: ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಸಂಪರ್ಕವನ್ನು ಬಲವರ್ಧನೆಗೊಳಿಸಲು, ಹೆದ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಲು ಅತ್ಯಾಧುನಿಕ ಸುಸ್ಥಿರ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಸಕಾಲದಲ್ಲಿ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒತ್ತು ನೀಡಬೇಕಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೆಹಲಿಯಲ್ಲಿ ಅವರು ತ್ರಿಪುರಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಸೇರಿದಂತೆ ಹಲವು ರಾಜ್ಯಗಳ ಹೆದ್ದಾರಿ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ರಸ್ತೆಗಳು ಸುರಕ್ಷಿತವಾಗಿರಬೇಕು ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರತಿಯೊಂದು ಹಂತದಲ್ಲಿ ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸುವಂತೆ ಅವರು ಹೇಳಿದರು. 4 ದಿನಗಳ ಭಾರತ ಪ್ರವಾಸದಲ್ಲಿರುವ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲೈಟ್ಸ್ ನೇತೃತ್ವದ ನಿಯೋಗ ಇಂದು ದೆಹಲಿಗೆ ಪ್ರಯಾಣಿಸಲಿದೆ. ನಾಳೆ ಸೈಪ್ರಸ್ ಅಧ್ಯಕ್ಷರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪರಸ್ಪರ ಭೇಟಿ ಮಾಡಲಿದ್ದು, ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ಶಿಕ್ಷಣ, ಸಂಸ್ಕೃತಿ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮದಡಿಯಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಲು ದೇಶದಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣಾ ಮತ್ತು ರೋಗ ಪ್ರಕ್ರಿಯೆ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಜಿನೆವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಮಹಾಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನೆ ಮನೆ ಭೇಟಿ, ಸಂಚಾರಿ ತಪಾಸಣಾ ತಂಡಗಳು, ಸಮುದಾಯ ಅಭಿಯಾನ ಮತ್ತು ಹೆಚ್ಚು ಅಪಾಯವಿರುವ ಪ್ರದೇಶಗಳಲ್ಲಿ ನಿರ್ದಿಷ್ಟ ಆಂದೋಲನಗಳ ಮೂಲಕ ಸಕ್ರಿಯ ಪ್ರಕರಣಗಳ ಪತ್ತೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕ್ಷಯರೋಗ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯ್ದೆಗಳ ಪತ್ತೆಗೆ ಆಧುನಿಕ ರೋಗ ಪತ್ತೆ ತಂತ್ರಜ್ಞಾನಗಳನ್ನು ಭಾರತ ಗಣನೀಯ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಆಧಾರಿತ ನವೀನ ತಂತ್ರಜ್ಞಾನ ಮೂಲಕ ಕ್ಷಯರೋಗವನ್ನು ಮುಂಚಿತವಾಗಿಯೂ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜೆಪಿ ನಡ್ಡಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಇಂದು ನಡೆಯಿತು. ಕಾಂಗ್ರೆಸ್ನ ಇಬ್ಬರು ಸೇರಿದಂತೆ ಒಟ್ಟು 23 ಸದಸ್ಯರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. 1967 ನಂತರ ರಾಜ್ಯ ಸಂಪುಟದಲ್ಲಿ ಕಾಂಗ್ರೆಸ್ ಸದಸ್ಯರು ಸ್ಥಾನ ಪಡೆದಿದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ 4 ಮಹಿಳೆಯರು ಇರುವುದು ವಿಶೇಷವಾಗಿದೆ. ಲೋಕಭವನದಲ್ಲಿ ಇಂದು ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂಪುಟ ವಿಸ್ತರಣೆಯಿಂದಾಗಿ ಸರ್ಕಾರದಲ್ಲಿ ಸಚಿವರ ಸಂಖ್ಯೆ 32 ಏರಿಕೆಯಾಗಿದೆ. ಗ್ರಾಹಕರು, ವೃತ್ತಿಪರರು ಮತ್ತು ಸೌಂದರ್ಯ ಚಿಕಿತ್ಸಾಲಯಗಳು ಯಾವುದೇ ರೀತಿಯ ಸೌಂದರ್ಯ ವರ್ಧಕ ಇಂಜೆಕ್ಷನ್ಗಳನ್ನು ಬಳಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಅಲ್ಲದೆ ಮಾನವರ ದೇಹದ ಮೇಲೆ ಯಾವುದೇ ರೀತಿಯ ಸೌಂದರ್ಯ ವರ್ಧಕಗಳನ್ನು ಸುರಿಯಬಾರದು, ಸಿಂಪಡಿಸಬಾರದು ಎಂದು ಕೇಂದ್ರ ಔಷಧ ಮಾನದಂಡ ನಿಯಂತ್ರಣ ಸಂಸ್ಥೆ CDSCO ಆದೇಶ ಹೊರಡಿಸಿದೆ. 2020 ಸೌಂದರ್ಯ ವರ್ಧಕಗಳ ನಿರ್ಬಂಧ ಕಾಯ್ದೆಯಡಿ ಸೌಂದರ್ಯ ವರ್ಧಕಗಳ ಉತ್ಪಾದನೆ ಅಥವಾ ಆಮದು ಮಾಡಿಕೊಂಡು ಅವುಗಳನ್ನು ಮಾರಾಟ ಮತ್ತು ವಿತರಣೆ ಮಾಡುವುದು

ನಿಯಂತ್ರಣವಿದೆ. ಹಾಗಾಗಿ ಸುಳ್ಳು ಮಾಹಿತಿಯನ್ನು ನೀಡಿದ ಹಾಗೂ ಜನರನ್ನು ದಾರಿ ತಪ್ಪಿಸುವಂತಹ ಸೌಂದರ್ಯ ವರ್ಧಕಗಳನ್ನು ಇಂಜೆಕ್ಷನ್ ಮೂಲಕ ಬಳಕೆ ಮಾಡುವುದು ನಿಯಮದ ಉಲ್ಲಂಘನೆಯಾಗಿದೆ ಎಂದು ಸಂಸ್ಥೆ ಹೇಳಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಗುಜರಾತ್ ಟೈಟಾನ್ಸ್ ಈಗಾಗಲೇ ಪ್ಲೇ ಆಫ್ಗೆ ಅರ್ಹತೆ ಪಡೆದಿದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕಾಗಿ ಕಾತರದಿಂದ ಕಾಯುತ್ತಿದೆ. ಎಬೋಲಾ ಬಾಧಿತ ದೇಶಗಳಿಂದ ಭಾರತಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಸಲಹೆಗಳನ್ನು ಬಿಡುಗಡೆ ಮಾಡಿದೆ. ಅದರಂತೆ ಕಾಂಗೊ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ಸೇರಿದಂತೆ ಇನ್ನಿತರ ಹೆಚ್ಚಿನ ಅಪಾಯ ಎದುರಿಸುತ್ತಿರುವ ರಾಷ್ಟಗಳಿಂದ ಸ್ವದೇಶಕ್ಕೆ ಹಿಂದಿರುಗಿದವರಲ್ಲಿ ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ ಮತ್ತಿತರ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಅಂಥವರು ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕು ಎಂದು ಸೂಚಿಸಲಾಗಿದೆ. ಅಲ್ಲದೆ ಶಂಕಿತ ಎಬೋಲಾ ರೋಗಿಯೊಂದಿಗೆ ಸಂಪರ್ಕ ಹೊಂದಿದವರು ಇದ್ದರೆ ಅಂಥವರು ತಕ್ಷಣವೇ ವಿಮಾನ ನಿಲ್ದಾಣದ ಆರೋಗ್ಯಾಧಿಕಾರಿಯನ್ನು ಸಂಪರ್ಕಿಸುವಂತೆ ಸೂಚಿಸಲಾಗಿದೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಇದು ಕ್ಷೇತ್ರದಿಂದ ಕಪ್ಗೆ ಟೀ ಉತ್ಪಾದನೆಯನ್ನು ಸುಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಜನರು, ಸಂಸ್ಕೃತಿಗಳು ಮತ್ತು ಪರಿಸರಕ್ಕೆ ಚಹಾದಿಂದಾಗುವ ಪ್ರಯೋಜನಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಸುವುದನ್ನು ಖಚಿತಪಡಿಸುತ್ತದೆ. 16ನೇ ಅಸ್ಸಾಂ ವಿಧಾನಸಭೆ ಮೊದಲ ಅಧಿವೇಶನ ಇಂದು ಆರಂಭವಾಯಿತು. ಹಂಗಾಮಿ ಸ್ವೀಕರ್ ಚಂದ್ರಮೋಹನ್ ಪಟೋವರಿ ಅಧ್ಯಕ್ಷತೆಯಲ್ಲಿ ಸದನ ಆರಂಭವಾಗಿದ್ದು ಅವರು ನೂತನ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸಿದರು. ಬುಡಕಟ್ಟು ಪ್ರದೇಶಗಳನ್ನು ಪ್ರತಿನಿಧಿಸುವ ಸದಸ್ಯರು ತಮ್ಮ ಮಾತೃಭಾಷೆಯಲ್ಲೇ ಪ್ರಮಾಣವಚನ ಸ್ವೀಕರಿಸಲು ಅವಕಾಶ ನೀಡಲಾಯಿತು. ಮೊದಲಿಗೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಹಾಗೂ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ದತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 1:43 ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು. ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸುಮತೀಂದ್ರ ನಾಡಿಗ್ ಅವರ ಭಾವರಚನೆ ಹಾಡಿದ್ದಾರೆ ನರಹರಿ ದೀಕ್ಷಿತ್.

0: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶವನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂದೇಶ ಕಳುಹಿಸಲು ಸಂಖ್ಯೆ ಈಗಿದೆ 9141688637. ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿ ಯಾಂತ್ರೀಕರಣದ ಹೊಸ ಸಾಧ್ಯತೆಗಳು, ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀನಿವಾಸ್ ದೇಶಪಾಂಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಗೋರಾ ರವಿಶಂಕರ್.
1: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
0: ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಕಯ್ಯಾರ ಕಿಯಣ್ಣರೈ ಅವರ ಭಾವರಚನೆ, ಡಾ ರೋಹಿಣಿ ಮೋಹನ್ ಮತ್ತು ಶಂಕರ್ ಶಾನ್ಬಾಗ್ ಅವರ ಸ್ವರದಲ್ಲಿ.

ಇದುವರೆಗೂ ಭಾವಗೀತೆಗಳನ್ನು ಆಲಿಸಿದಿರಿ. ಈಗ ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು. ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಪೋಲಿ ಹುಡುಗ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

ಕೇಳುಗರೆ, ಇದೊಂದು ಪ್ರಕಟಣೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ನಿಲಯಗಳ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕಿ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1A, 2A, 2B, 3A, 3B ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪ್ರವರ್ಗ 1 ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಮಿತಿ 2.5 ಲಕ್ಷದೊಳಗೆ, ಪ್ರವರ್ಗ 2A, 2B, 3A, 3B ಇತರ ಹಿಂದುಳಿದ ವರ್ಗ ಹಾಗೂ ಇತರ ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ 1 ಲಕ್ಷ. ವಿದ್ಯಾರ್ಥಿಗಳು karnataka.gov.in BCWD ಅನ್ನು ಸಂಪರ್ಕಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/6/2026. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ www.bcwd.karnataka.gov.in ಅನ್ನು ನೋಡಬಹುದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ BCWD helpline@gmail.com ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ಅಥವಾ ತಾಲೂಕು ಅಧಿಕಾರಿ

0: ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಇವರನ್ನು ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸಬಹುದು. ಸಂಪರ್ಕಿಸಲು ಸಹಾಯವಾಣಿಯ ಸಂಖ್ಯೆ ಹೀಗಿದೆ: 8050770004. ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
2: ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
3: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
2: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
3: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿರುವ ಏಕಲವ್ಯ ಚಿತ್ರದ ಗೀತೆ.

ಕೇಳುಗರೆ, ಇದೊಂದು ಪ್ರಕಟಣೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ನಿಲಯದ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪ್ರವರ್ಗ 1 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಯ ಪೋಷಕರ ಆದಾಯ ಮಿತಿ 2.5 ಲಕ್ಷ ಇರತಕ್ಕದ್ದು. ಪ್ರವರ್ಗ 2A, 2B, 3A, 3B ಇತರೆ ಹಿಂದುಳಿದ ವರ್ಗಗಳು ಹಾಗೂ ಇತರೆ ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ 1 ಲಕ್ಷ. ವಿದ್ಯಾರ್ಥಿಗಳು shp.karnataka.gov.in bcwd ಅನ್ನು ಸಂಪರ್ಕಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/6/2026. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ www.bcwd.karnataka.gov.in ಅನ್ನು ನೋಡಬಹುದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ bcwdhelpline@gmail.com ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ಅಥವಾ ತಾಲೂಕು ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರನ್ನು ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸಬಹುದು. ಸಂಪರ್ಕಿಸಲು ಸಹಾಯವಾಣಿಯ ಸಂಖ್ಯೆ ಈಗಿದೆ: 8050770004. ಪ್ರಕಟಣೆ ಕೇಳಿದಿರಿ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.

ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಹಾಸನ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ವಿಶ್ವ ಪರಿಸರ ದಿನಾಚರಣೆ 2026 ಅಂಗವಾಗಿ ಹಾಸನ ಜಿಲ್ಲೆಯ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್

ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ಘೋಷವಾಕ್ಯದ ಕುರಿತು ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಾನಗರ ಪಾಲಿಕೆ, ಹಾಸನ ಮತ್ತು ಕೈಗಾರಿಕೆಗಳ ಸಹಯೋಗದೊಂದಿಗೆ ವಿವಿಧ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೆಯದು 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ, 6ರಿಂದ 8ನೇ ತರಗತಿಯವರೆಗೆ ಮತ್ತು 9ರಿಂದ 10ನೇ ತರಗತಿಯವರೆಗೆ 3 ವಿಭಾಗಗಳಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ದಿನಾಂಕ 2/6/2026 ಬೆಳಗ್ಗೆ 10 ಗಂಟೆಗೆ ಮಹಾರಾಜ ಪಾರ್ಕ್ ಹಾಸನ ಆವರಣದಲ್ಲಿ ಆಯೋಜಿಸಲಾಗಿದೆ. ಮತ್ತೊಂದು, ಹಾಸನ ಜಿಲ್ಲೆಯ ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ ಸಂಗ್ರಹಿಸಿ ಹಣ ಗಳಿಸಿ ಬಹುಮಾನ ಗೆಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಮರುಬಳಕೆ ಪ್ಲಾಸ್ಟಿಕ್ ಅನ್ನು ಸಂಗ್ರಹಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿ ಹಾಸನ ಇಲ್ಲಿಗೆ ಸಲ್ಲಿಸಲು ದಿನಾಂಕ 16/5/2026 ರಿಂದ 31/5/2026 ವರೆಗೆ ಕಾಲಾವಕಾಶ ನೀಡಲಾಗಿದೆ. ಸಲ್ಲಿಸುವ ಪ್ಲಾಸ್ಟಿಕ್ ತೂಕವು ಕನಿಷ್ಠ 5 ಕೆಜಿ ಇರಬೇಕು. ಅಧಿಕ ತೂಕದ ಮರುಬಳಕೆ ಪ್ಲಾಸ್ಟಿಕ್ ಸಲ್ಲಿಸಿದವರಿಗೆ ಸೂಕ್ತ ಬಹುಮಾನ ನೀಡಲಾಗುತ್ತದೆ. ಮತ್ತೊಂದು, ಹಾಸನ ಜಿಲ್ಲೆಯ ಸಾರ್ವಜನಿಕರಿಗೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ಘೋಷವಾಕ್ಯದ ಕುರಿತು ರೀಲ್ಸ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ರೀಲ್ಸ್ಗಳನ್ನು ಇಮೇಲ್ hasankspcb@gmail.com ಹಾಗೂ ವಾಟ್ಸ್ಆಪ್ 9972993021 ಈ ನಂಬರ್ಗೆ ದಿನಾಂಕ 16/5/2026 ರಿಂದ 31/5/2026 ವರೆಗೆ ಕಾಲಾವಕಾಶ ನೀಡಲಾಗಿದೆ. ಎಲ್ಲಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನವನ್ನು ವಿಶ್ವ ಪರಿಸರ ದಿನಾಚರಣೆಯಂದು ದಿನಾಂಕ 5/6/2025 ರಂದು ನೀಡಲಾಗುವುದು. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಚಿರಬಾಂಧವ್ಯ ಚಿತ್ರದ ಗೀತೆ. ಈ ಗೀತೆಯ ಸಾಹಿತ್ಯ ಮತ್ತು ರಾಗ ಜೋಡಣೆ ಹಂಸಲೇಖ ಅವರದು. ಕೇಳಿ ಎಸ್ಪಿಬಿ ಅವರ ಸ್ವರದಲ್ಲಿ.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಈಗ ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಮತ್ತು ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ತೆರಿಗೆ ಏರಿಸಿದರೆ ನಾವು ಕಡಿಮೆ ಮಾಡಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಪೆಟ್ರೋಲ್ 70 ರೂಪಾಯಿ, ಡೀಸೆಲ್ 48 ರೂಪಾಯಿ ಇತ್ತು. ಅಡುಗೆ ಅನಿಲ ಬೆಲೆ 414 ರೂಪಾಯಿ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯಭೂಮಿ ಎಂದು ಬಣ್ಣಿಸಿದ್ದಾರೆ. ಇಂದು ಭಯೋತ್ಪಾದನಾ ವಿರೋಧಿ ದಿನ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ಸಚಿವಾಲಯದ ಸಿಬ್ಬಂದಿ ಹಾಜರಿದ್ದರು. ದ್ವೇಷ, ಹಿಂಸಾಚಾರ ಮತ್ತು ಉಗ್ರವಾದದ ವಿರುದ್ದ ಒಗ್ಗಟ್ಟಿನಿಂದ ನಿಲ್ಲುವ ಮಹತ್ವವನ್ನು ನಾವು ಇಂದು ಒತ್ತಿ ಹೇಳಬೇಕಾದ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಶಾಂತಿ ಮತ್ತು ಸಾಮಾಜಿಕ ಸಾಮರಸ್ಯವು ಪ್ರಗತಿಪರ ಮತ್ತು ಸುರಕ್ಷಿತ ರಾಷ್ಟದ ಬಲವಾದ ಆಧಾರಸ್ತಂಭಗಳಾಗಿವೆ. ಭಾರತದ ಏಕತೆ ಮತ್ತು ಸ್ಥಿತಿಸ್ಥಾಪಕತ್ವದ ನಿರಂತರ ಮನೋಭಾವವು ಸಮಾಜವನ್ನು ವಿಭಜಿಸಲು ಪ್ರಯತ್ನಿಸುವ ಶಕ್ತಿಗಳ ಮೇಲೆ ಜಯ ಗಳಿಸುತ್ತಲೇ ಇದೆ ಎಂದು ಹೇಳಿದ್ದಾರೆ. ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಕೊಪ್ಪಳ ಜಿಲ್ಲಾಡಳಿತದ ವತಿಯಿಂದ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಪ್ರಮಾಣವಚನ ಬೋಧಿಸಿದರು. ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ, ಜಿಲ್ಲಾ ಖಜಾನಾಧಿಕಾರಿಗಳಾದ ಕೆ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ದೇಶಾದ್ಯಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಮತ್ತು ಹಗರಣಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನೀಟ್ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಯುವ ಕಾಂಗ್ರೆಸ್ ರಾಜಭವನ ಚಲೋ ಹಮ್ಮಿಕೊಂಡಿದ್ದು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ರಾಜ್ಯದ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಕರ್ನಾಟಕ ಭ್ರಷ್ಟಾಚಾರದ ಪಟ್ಟಿಯಲ್ಲಿ 5ನೇ ಸ್ಥಾನ ಪಡೆದಿದೆ. ಈ ಪಿಡುಗನ್ನು ತಡೆಯದೇ ಹೋದಲ್ಲಿ ಭವಿಷ್ಯದಲ್ಲಿ ಭೀಕರ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಪ್ರಕರಣಗಳನ್ನು ಅಧಿಕಾರಿಗಳು ವಿಲೇವಾರಿ ಮಾಡಲು ಸಾಧ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಅವರು ದೇಶಕ್ಕೆ ಬಲಿಷ್ಠವಾದ ಸಂವಿಧಾನವನ್ನು ನೀಡಿದ್ದು ಎಲ್ಲ ಅಧಿಕಾರಿಗಳು ಸಂವಿಧಾನ ಬದ್ದವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳುವ ಬದಲು ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಅಭಿವೃದ್ದಿಪಡಿಸುವಲ್ಲಿ ಹೆಚ್ಚು ಆಸಕ್ತಿ ವಹಿಸಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅಭಿವೃದ್ದಿಪಡಿಸುವಲ್ಲಿ ತೋರಿಸಿರುವ ಆಸಕ್ತಿಯನ್ನು ಸಾರ್ವಜನಿಕ ಸುರಕ್ಷತೆಗೆ ತೋರಿಸಿದ್ದರೆ ಬೆಂಗಳೂರು ಅಪರಾಧಗಳ ನಗರವಾಗುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ನಾಗರಿಕರು ಸುರಕ್ಷಿತವಾಗಿಲ್ಲ, ಬಾಲಾಪರಾಧ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಂದು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ಫಲಿತಾಂಶವನ್ನು kar.nic.in ಅಥವಾ ಕರ್ನಾಟಕ 1 ಅಪ್ಲಿಕೇಶನ್ ಮೂಲಕ ಪರಿಶೀಲಿಸಬಹುದಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಆಂತರಿಕ ದೂರು ನಿವಾರಣಾ ಸಮಿತಿಗಳನ್ನು ಕಡ್ಡಾಯವಾಗಿ ರಚಿಸಬೇಕು ಎಂದು ಬಳ್ಳಾರಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಉಪನಿರ್ದೇಶಕ ರಾಮಕೃಷ್ಣ ನಾಯಕ್ ತಿಳಿಸಿದ್ದಾರೆ. ಸಮಿತಿಗಳಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಜೂನ್ 9 ಒಳಗಾಗಿ ಈ ಕುರಿತಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶಿ ಬಾಕ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡದಿದ್ದರೆ 50,000 ರೂಪಾಯಿ ದಂಡ ವಿಧಿಸುವುದರ ಜೊತೆಗೆ ಖಾಸಗಿ ಕಚೇರಿಗಳ ಪರವಾನಗಿ ರದ್ದು ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದಲ್ಲಿ ಮನೆಗಳಿಂದ ಸಂಗ್ರಹಿಸುವ ಕಸವನ್ನು ಮೂಲದಲ್ಲೇ ವಿಂಗಡಣೆ ಮಾಡದಿದ್ದರೆ ಪೌರ ಕಾರ್ಮಿಕರು ಅಂತಹ ಕಸವನ್ನು ಸ್ವೀಕರಿಸಬಾರದು ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಘನತ್ಯಾಜ್ಯ ವಿಲೇವಾರಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ಹಾಗೂ ಸುಪ್ರೀಂಕೋರ್ಟ್ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದರೆ ತಿಂಗಳ ವೇತನವನ್ನು ತಕ್ಷಣವೇ ತಡೆಹಿಡಿಯುವುದಾಗಿ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಇನ್ನು ಮುಂದೆ ಕಡ್ಡಾಯವಾಗಿ 4 ಹಂತಗಳಲ್ಲಿ ಕಸ ವಿಂಗಡಣೆ ಮಾಡಬೇಕು. ಹಸಿ ಕಸ, ಒಣಕಸ, ಸ್ಯಾನಿಟರಿ ಕಸ ಮತ್ತು ವಿಶೇಷ ಕಾಳಜಿಯ ಕಸ ಎಂದು ಪ್ರತ್ಯೇಕಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾದ 2026-27 ಸಾಲಿನ 10ನೇ ವರ್ಷದ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗುವುದು ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಕೃಷ್ಣ ಸಿ ಉಕ್ಕುಂದ ತಿಳಿಸಿದ್ದಾರೆ. ರೈತರು ಹಾಗೂ ಗ್ರಾಹಕರ ಒತ್ತಾಯದ ಮೇರೆಗೆ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗಿದೆ. ರೈತರು ಹಾಗೂ ಜಿಲ್ಲೆಯ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಳ್ಳಾರಿ ಜಿಲ್ಲಾಡಳಿತ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ವಿಪತ್ತು ನಿರ್ವಹಣೆ ಕುರಿತು ಅಣಕು ಪ್ರದರ್ಶನ ನಡೆಯಿತು. ಗಾಯಗೊಂಡವರನ್ನು ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಪ್ರಥಮ ಚಿಕಿತ್ಸೆ ನೀಡುವುದು, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮತ್ತು ಆರೋಗ್ಯ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಯಿತು. ಈ ವೇಳೆ ಮಾತನಾಡಿದ ಬಳ್ಳಾರಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಡಿಎಸ್ಪಿ ಜಿಎಂ ತಿಪ್ಪೇಸ್ವಾಮಿ, ಕಡಿಮೆ ಸಮಯದಲ್ಲಿ ಕನಿಷ್ಠ ನಷ್ಟದೊಂದಿಗೆ ಜನರನ್ನು ರಕ್ಷಿಸುವುದು ಅಣಕು ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ. ವಿಪತ್ತು ಸಂದರ್ಭದಲ್ಲಿ ತ್ವರಿತ ಕಾರ್ಯಾಚರಣೆ ಮತ್ತು ಇಲಾಖೆಗಳ ಸಮನ್ವಯತೆಯು ಅಗತ್ಯ ಎಂದು ತಿಳಿಸಿದ್ದಾರೆ. ಇದು ಕೇವಲ ಒಂದು ತಾಲೀಮು ಅಲ್ಲ, ದೇಶದ ರಕ್ಷಣೆ ಮತ್ತು ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಈಗ ವೇಳೆ 2:40:06 ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಆಲಿಸಿ ಅಜಯ್ ಚಿತ್ರದ ಗೀತೆ, ಕುನಾಲ್ ಗಾಂಜವಾಲಾ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ. ಈ ಗೀತೆಯ ಸಾಹಿತ್ಯ ಕೆ ಕಲ್ಯಾಣ್ ಅವರದು, ರಾಗ ಸಂಯೋಜನೆ ಮಾಡಿದ್ದಾರೆ ಮಣಿ ಶರ್ಮಾ.

ಕೇಳುಗರೆ, ಇದೊಂದು ಪ್ರಕಟಣೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಹೇಮಾವತಿ ಬಡಾವಣೆ, ರಿವರ್ ಬ್ಯಾಂಕ್ ರೋಡ್, ಹೊಳೆನರಸೀಪುರ. ಹೊಳೆನರಸೀಪುರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ವ್ಯಾಪ್ತಿಯಲ್ಲಿ 18 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 44 ಅಂಗನವಾಡಿ ಸಹಾಯಕಿಯರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಆಸಕ್ತ ಸ್ಥಳೀಯ ಅಭ್ಯರ್ಥಿಗಳು ಈ ಕಚೇರಿಯಲ್ಲಿ ಅರ್ಜಿಗಳನ್ನು ಪಡೆದು ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/2026 ಸಂಜೆ 5:30 ಒಳಗೆ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹೊಳೆನರಸೀಪುರ ಇವರನ್ನು ಸಂಪರ್ಕಿಸಬಹುದಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.

ಕೃಷಿ ವಿಜ್ಞಾನಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೌರಾ ರವಿಶಂಕರ್. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಸಂಗೀತ ಕಟ್ಟಿ ಅವರು ಹಾಡಿರುವ ಈ ಗೀತೆಯ ಸ್ವರಕಲ್ಪನೆ ಉಪೇಂದ್ರ ಕುಮಾರ್ ಅವರದು. ಕೇಳಿ ನಾವಿಬ್ಬರು ನಮಗಿಬ್ಬರು ಚಿತ್ರದ ಈ ಗೀತೆ.

ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪಿಯು ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗ ನಡೆಸಿಕೊಡುತ್ತಾರೆ ಷಣ್ಮುಖ ಹೆಚ್ವಿ, ಸಹಕಾರ ಭವಿಷ್ಯ ಹೆಚ್ವೈ, ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ಮನೋಮೂರ್ತಿ. ಹರಿಹರನ್ ಮತ್ತು ಅನುರಾಧ ಪೌಡ್ವಾಲ್ ಅವರು ದನಿಯಾಗಿರುವ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆ.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಹಾಸನ ಈಗ ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ.

ಮಾತು ಹಾಡು ಕತೆ ಕವಿತೆ ನಾದ ವಿನೋದ ಈ ನಿಮ್ಮ ಹಾಸನ ಎಫ್ಎಂ ನಲ್ಲಿ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹೌದು ಸಂತೋಷಕ್ಕೆ ಮನ ವಿಕಾಸಕ್ಕೆ ನೀತಿ ಕೇಳಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್.

ಇದು ಕೇಳುಗರ ಮೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಗ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಸಮಯ 5:28. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮದನ್ ಮಾಡುವ ನಮಸ್ಕಾರಗಳು ಹಾಗೂ ನಿಲಯದ ಸಂಜೆಯ ಕಾರ್ಯಕ್ರಮಗಳಿಗೆ ಶುಭ ಸ್ವಾಗತ.

ಕೇಳುಗರೆ, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ಸಂದೇಶ ಕಳುಹಿಸಬೇಕಾದ ನಿಲಯದ ವಾಟ್ಸಪ್ ಸಂಖ್ಯೆ 9141688637. ಈ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಚಿತ್ರದ್ದು ಮತ್ತು ನಿಮ್ಮ ಹೆಸರು, ಊರಿನ ಹೆಸರು ಟೈಪ್ ಮಾಡಿ ಕಳಿಸಿಕೊಡಿ. ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಈಗ ಮೊದಲ ಸಂದೇಶವನ್ನು ಓದೋಣ. ಈ ಸಂದೇಶ ಕಿಕ್ಕೇರಿ ಹೋಬಳಿ ಗಂಗೇನಹಳ್ಳಿಯ ಮಂಜು, ಆಶಾ, ಪ್ರಥಮ್, ಪ್ರಾರ್ಥನಾ ಅವರದ್ದು. ಇವರು ಸಂಭ್ರಮ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಆಯಿತು, ನಿಮ್ಮ ಗೀತೆ ಈಗ ಪ್ರಸಾರ ಆಗ್ತಾ ಇದೆ ಕೇಳಿ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಈಗ ಹಬ್ಬ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಈ ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ. ಈ ಗೀತೆಯನ್ನ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಈ ಗೀತೆಯ ಆಕಾಂಕ್ಷಿಗಳು ಬೇಲೂರಿನ ಕುವೆಂಪು ನಗರದ ಎಂಪಿ ಮಹಾಲಿಂಗಪ್ಪ, ರೇಣುಕಮ್ಮ, ಅಮೃತ, ಶಿಲ್ಪ, ಸಂಕಲ್ಪ, ಶ್ರೀನಿವಾಸ, ದುಷ್ಯಂತ್, ಮನೀಶ್, ಮೋಹನ್, ಉಷಾ ಮತ್ತು ಅದ್ವಿಕ್ ಅವರದ್ದು. ಕೇಳಿ ನಿಮ್ಮೆಲ್ಲರ ಮೆಚ್ಚಿನ ಹಬ್ಬ ಚಿತ್ರದ ಈ ಗೀತೆಯನ್ನು.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕೇಳುಗರೆ, ಇಂದು ಸಂಜೆ 6:50 ಪ್ರಸಾರವಾಗುವ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೃಷಿ ಕಂಕಣ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಕೃಷಿ ಯಾಂತ್ರೀಕರಣದ ಹೊಸ ಸಾಧ್ಯತೆಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಗೋರಾ ರವಿಶಂಕರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದ ಒಂದಾಗಿ ಬಾಳು ಚಿತ್ರದ ಗೀತೆಯನ್ನ ಕೇಳಿದಿರಿ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರ ಸಂಗೀತ ಈ ಗೀತೆಗಿತ್ತು. ಈ ಗೀತೆಯನ್ನ ಮೆಚ್ಚಿ ನಿಲಯಕ್ಕೆ ವಾಟ್ಸಪ್ ಸಂದೇಶವನ್ನು ಕಳುಹಿಸಿದ್ದವರು ಹಳೇಬೀಡಿನಿಂದ ರಾಜು ಅವರು.

0: ವಾಹನ ಚಾಲಕರೇ, ವಾಹನ ನಿಮ್ಮದು, ರಸ್ತೆ ನಿಮ್ಮದಲ್ಲ. ಓವರ್ಟೇಕ್ ಮಾಡುವುದು ಈ ಕೂಡಲೇ ಬಿಟ್ಟು ಬಿಡಿ. ಸರ್ಕಲ್ಲುಗಳಲ್ಲಿ, ತಿರುವುಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಅತೀ ವೇಗದಿಂದ ವಾಹನ ಚಾಲನೆ ಮಾಡುವುದು ತಪ್ಪು. ವಯಸ್ಸಾದವರ ಅಕ್ಕಪಕ್ಕಕ್ಕೆ ಬಂದು ಜೋರಾಗಿ ಹಾರನ್ ಮಾಡುವುದು ತಪ್ಪು. ಸೈಲೆನ್ಸರ್ ತೆಗೆದು ಗಾಡಿಗಳನ್ನು ಓಡಿಸುವುದು ಕಾನೂನಿಗೆ ವಿರುದ್ಧ. ಎಚ್ಚರಿಕೆ ಇರಲಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಗಾಡಿಗಳನ್ನು ಓಡಿಸಲು ಕೊಡಬೇಡಿ. ಎಲ್ಲರ ಜೀವನ ಬಹುಮುಖ್ಯ. ನೀವು ಬಾಳಿ ಬದುಕಿ, ಬೇರೆಯವರನ್ನು ಬಾಳಲು ಬಿಡಿ.
1: ಕೇಳಿದರೆ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆಗಳು ಪ್ರಸಾರ ಆಗ್ತಾ ಇವೆ. ಇನ್ನು ಈ ಕಾರ್ಯಕ್ರಮದ ಮುಂದಿನ ಸಂದೇಶ ಚಿಕ್ಕಮಗಳೂರಿನ ಸುಜಾತ ದಿವ್ಯ ಭವ್ಯ ಅವರದ್ದು. ಇವರು ಕೇಳಿದ್ದಾರೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮಹಾಕ್ಷತ್ರಿಯ ಚಿತ್ರದ ಈ ಗೀತೆಯನ್ನ. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನ.

ಕಾರ್ಯಕ್ರಮದ ಮುಂದಿನ ಗೀತೆ ಗೌರಿ ಚಿತ್ರದ್ದು. ಕೆಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿಕೆ ವೆಂಕಟೇಶ್. ಈ ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಈ ಗೀತೆಯ ಕೋರಿಕೆ ಶ್ರವಣ ಬೆಳಗೊಳದ ಗೀತಾ ವಸಂತ್ ಕುಮಾರ್, ಸುಷ್ಮಾ ಮತ್ತು ಧೇನುಶ್ರೀ ಅವರದ್ದು. ಕೇಳಿ ನಿಮ್ಮೆಲ್ಲರ ಅಭಿಲಾಷೆಯ ಈ ಗೀತೆಯನ್ನು.

ಶ್ರೋತೃಗಳೇ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪಿಯು ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಷಣ್ಮುಖ ಹೆಚ್ವಿ, ಸಹಕಾರ ಭವಿಷ್ಯ ಎಚ್ವೈ, ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್. ಈ ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ಸಂಗಡಿಗರೊಂದಿಗೆ ವಾಣಿ ಜಯರಾಮ್ ಮತ್ತು ಪಿಬಿ ಶ್ರೀನಿವಾಸ್ ಅವರು ಹಾಡಿದ್ದ ಬೆಸುಗೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಜಿ ಉದಯಶಂಕರ್ ಅವರು ರಚಿಸಿದ್ದ ಈ ಗೀತೆಗೆ ಸಂಗೀತ ನೀಡಿದವರು ವಿಜಯಭಾಸ್ಕರ್. ಈ ಗೀತೆಯ ಪ್ರಸಾರಕ್ಕಾಗಿ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ರು ಹಾಸನದಿಂದ ಹೆಚ್ ಜೆ ದೇವರಾಜ್, ಎಸ್ಎಂ ಶೋಭಾ, ಶ್ರದ್ಧಾ ಮತ್ತು ಸಮರ್ಥವರು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಕೇಳುಗರೆ. ಈ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಬಂದಿದೆ. ಎನ್ಆರ್ಪುರದಿಂದ ಬಲರಾಮ, ವೆಂಕಟೇಶ್, ತರುಣ್, ಧರ್ಮೇಂದ್ರ ಅವರದ್ದು. ಇವರು ಕೋರಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸಂಯುಕ್ತ ಚಿತ್ರದ ಒಂದು ಗೀತೆಯನ್ನ. ಆಯ್ತು, ನಿಮ್ಮ ಗೀತೆ ಈಗ ಪ್ರಸಾರ ಆಗುತ್ತೆ ಕೇಳಿ.

ಇದೀಗ ನೀವು ಕೇಳಿದ ಗೀತೆ ಎಸ್ ಪಿ ಸಾಂಗ್ಲಿಯಾನ ಭಾಗ ಎರಡು ಚಿತ್ರದ್ದು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಈ ಗೀತೆಯನ್ನು ಹಾಡಿದವರು ಕೆ ಜೆ ಜೇಸುದಾಸ್ ಮತ್ತು ರತ್ನಮಾಲಾ ಪ್ರಕಾಶ್. ಈ ಗೀತೆಯನ್ನು ಕೋರಿದವರು ಮಮತಾ ಮಂಜುನಾಥ್, ಖುಷಿ ಮತ್ತು ಕುಶ್ಮಿತಾ ಹಾಸನದಿಂದ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಜಯರಾಮ್, ನಕುಲ್, ನಮಸ್ವಿ ಮತ್ತು ಯಶ್ ಅವರು ಕೋರಿರುವ ಕಾಟೇರ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಚೇತನ್ ಕುಮಾರ್ ಅವರ ಸಾಹಿತ್ಯ ಮತ್ತು ವಿ ಹರಿಕೃಷ್ಣ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಮಂಗ್ಲಿ.

ಕಾರ್ಯಕ್ರಮದ ಕೊನೆಯ ಸಂದೇಶ ಬೇಲೂರಿನ ಡಾ ನರಸೇಗೌಡ ಕ್ಲಿನಿಕ್ನ ಸಿಬ್ಬಂದಿಗಳಾದ ಎಂಪಿ ಮಹಾಲಿಂಗಪ್ಪ, ಪ್ರಭಾಕರ್, ಮಮತಾ ಹಾಗೂ ಐಶ್ವರ್ಯ ಅವರದ್ದು. ಇವರು ಕೋರಿರುವ ಗೀತೆ ಎಸ್ ಜಾನಕಿ ಅವರು ಹಾಡಿರುವ ಬಯಲುದಾರಿ ಚಿತ್ರದ್ದು. ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು. ಸಂಗೀತ ನೀಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಕೇಳಿ ನಿಮ್ಮೆಲ್ಲರ ಮೆಚ್ಚಿನ ಈ ಗೀತೆಯನ್ನು.

0: ಇದುವರೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ, ಈಗ ಕಾರ್ಯಕ್ರಮ ವಿವರಣೆ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ನಿಮಗಾಗಿ ಮೂಡಿ ಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿ ಯಾಂತ್ರೀಕರಣದ ಹೊಸ ಸಾಧ್ಯತೆಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೋರಾ ರವಿಶಂಕರ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ. ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪಿಯು ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗ ಪ್ರಸಾರವಾಗಲಿದೆ. ನಡೆಸಿಕೊಡುತ್ತಾರೆ ಷಣ್ಮುಖ ಎಚ್ವಿ, ಸಹಕಾರ ಭವಿಷ್ಯ ಎಚ್ವೈ, ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್, ಪ್ರಸ್ತುತಿ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ, ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ, 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದಲ್ಲಿ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ, 6:35 6:50 ಮತ್ತು 7:15 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಗಾಂಧಿ ಸ್ಮೃತಿ ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ, 8:45 ಸುಮಧುರ, 9:00 ಚಿತ್ರಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 10:05 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 10:30 ವಾಟ್ಸಪ್ ಗೀತೆಗಳು, 11:00 23ನೇ ಗಡಿ ಭದ್ರತಾ ಪಡೆ ಹೂಡಿಕೆ ಸಮಾರಂಭ ಮತ್ತು ರುಸ್ತುಂಜಿ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮ 2026 ದೆಹಲಿ ಕೇಂದ್ರದಿಂದ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಪಿಎಸ್ ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆ. ಇನ್ನು ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಇದರಲ್ಲಿ ಆಹಾರ ತಜ್ಞೆ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿ ಪಥ, ವಿಷಯ ಪ್ರಧಾನಮಂತ್ರಿ ಅಗ್ನಿಪಥ್ ಯೋಜನೆ. 1:20 ಭಾವಗೀತೆಗಳು, 1:30 ಮತ್ತು 7:40 ಕನ್ನಡ ಚಿತ್ರಗೀತೆಗಳು, 3:00 ಸಖಿ ಸಹೇಲಿ, 4:00 ಹಲೋ ಫರ್ಮಾಯಿಶ್, ಈ ಎರಡೂ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ. 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ಭಾಗವಹಿಸುತ್ತಾರೆ ನಿಮಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:15 ಭಾವಗೀತೆಗಳು, 6:30 ಅವಲೋಕನ, 6:50 ಕೃಷಿ ರಂಗ, ಇದರಲ್ಲಿ ಕೃಷಿಯಲ್ಲಿ ಬೇವಿನ ಬೆಳಕೆ, ಈ ಕುರಿತು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ. ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾಕ್ಟರ್ ಮುತ್ತುರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ. ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಜನಪದ ವೈವಿಧ್ಯ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ಸ್ಪಾಟ್ಲೈಟ್, 9:30 ಕರೆಂಟ್ ಅಫೈರ್ಸ್. ಬೆಂಗಳೂರು ಕೇಂದ್ರದಿಂದ 10:00 ಮಧುರ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಗೀತ್ ಗಾತಾಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ. ಈಗ ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.
2: This is Akashvani, the news read by Abhishek Mukhopadhyay. The government today reassured that India has sufficient supplies of crude, petrol, diesel, natural gas and LPG, with refineries operating at optimum capacity to meet the demand. LPG production has been ramped up and every day around 46 to 47,000 tons of LPG are produced in refineries. Addressing an interministerial briefing in New Delhi on the West Asia situation, Joint Secretary in the Ministry of Petroleum and Natural Gas, Sujata Sharma, said that supply remains stable and steps have been taken to ensure availability across all petrol pumps. Supply of LPG for cooking purposes is stable, and in the last 3 days, delivery of 1 crore 34 lakh domestic LPG cylinders has been made, while the supply of commercial LPG remained 1 lakh 32,000 tons since 1st of this month. Additional Secretary in the Ministry of Port, Shipping and Waterways, Mukesh Mangal, said they are continuously coordinating with the Ministry of External Affairs, Indian Missions and maritime stakeholders to ensure the safety of seafarers and smooth maritime operations. India and Italy have agreed to further develop the India-Middle East-Europe Economic Corridor, IMEC, to strengthen trade, investment and supply chain resilience. In a joint statement, Prime Minister Narendra Modi and his Italian counterpart Giorgia Meloni reaffirmed the commitment to cooperate on the India-Middle East-Europe Economic Corridor, IMEC, recognizing its transformational potential in reshaping and promoting global trade, connectivity and prosperity. Appreciating the preliminary discussions around the project, they encouraged the first IMEC ministerial meeting to take concrete steps for advancing this initiative in 2026. Union Minister and BJP leader Piyush Goyal today said that the world is looking towards India as a trusted partner. Addressing a press conference in New Delhi on Prime Minister Narendra Modi's five-nation visit, Mr. Goyal said that the visit guarantees advantages for every segment of the society. He said that the Prime Minister's visit reflects that India stands strongly on the global stage. He said 57 significant agreements were signed, including the commitment of UAE to invest $75 to $100 billion in India during the tour. He also hit out at Congress leader Rahul Gandhi for his alleged derogatory remarks against Prime Minister Narendra Modi. He said due to the negative politics of Mr. Gandhi, people are rejecting the Congress in elections. Agriculture and Farmers Welfare Minister Shivraj Singh Chauhan today said that India has presented a new model to the world by increasing agricultural production, strengthening food security and bringing positive changes in the lives of millions of farmers. Expressing happiness over the conferment of Food and Agriculture Organization, FAO, Agricola Medal to Prime Minister Narendra Modi in Rome, Mr. Chauhan said that this honour is a symbol of the growing prestige of New India. Commerce and Industry Minister Piyush Goyal today said that India's GDP upgraded from 6.4 to 6.5% in the middle of global crisis, demonstrating the capability of 1.4 billion Indians. Addressing the AmCham's annual leadership summit in New Delhi, the minister said that this achievement reflects the country's growing ability to engage with the world from a position of strength with confidence. Railway Minister Ashwani Vaishnav today held a high-level security review meeting in New Delhi with field officers. During the meeting, it was noted that preliminary investigations into several recent fire incidents in trains have revealed the involvement of anti-social elements. The ministry said that such incidents has been taken up seriously and the Railway Protection Force is actively probing them. The discussions during the security review meeting focused on strengthening intelligence gathering mechanisms from the field through an improved reporting system. Emphasis was also laid on enhancing technology-driven security systems, expanding CCTV coverage across the railway network, and improving operational security. The meeting also highlighted strengthening cybersecurity, upgrading camera specifications, and deploying AI-based surveillance and monitoring systems. India's call for united global efforts to combat terrorism in all its forms, including cross-border terror. Addressing the 11th annual BRICS Counter-Terrorism Working Group meeting in New Delhi today, Minister of External Affairs Secretary West C.B. George stressed the need to hold accountable those sheltering and supporting terrorism. In IPL cricket, Gujarat Titans will take on Chennai Super Kings in Ahmedabad this evening. The match is scheduled to begin at 7:30 p.m. And that is the end of this news bulletin.
3: Akashavani Hasana Seva Mahiti.

0: ಕೇಳುಗರೇ ಗಮನಿಸಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಹಾಸನ ಇವರ ಒಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ವಿಶ್ವ ಪರಿಸರ ದಿನಾಚರಣೆ 2026 ಅಂಗವಾಗಿ ಹಾಸನ ಜಿಲ್ಲೆಯ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ಘೋಷವಾಕ್ಯದ ಕುರಿತು ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಾನಗರ ಪಾಲಿಕೆ ಹಾಸನ ಮತ್ತು ಕೈಗಾರಿಕೆಗಳ ಸಹಯೋಗದೊಂದಿಗೆ ವಿವಿಧ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಅವುಗಳ ವಿವರ ಹೀಗಿದೆ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ಘೋಷವಾಕ್ಯದ ಕುರಿತು 1ನೇ ತರಗತಿಯಿಂದ 5ನೇ ತರಗತಿವರೆಗೆ, 6ರಿಂದ 8ನೇ ತರಗತಿಯವರೆಗೆ ಮತ್ತು 9 ಮತ್ತು 10ನೇ ತರಗತಿವರೆಗೆ 3 ವಿಭಾಗಗಳಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ದಿನಾಂಕ 2/6/2026 ಬೆಳಗ್ಗೆ 10 ಗಂಟೆಗೆ ಮಹಾರಾಜ ಪಾರ್ಕ್ ಹಾಸನ ಆವರಣದಲ್ಲಿ ಆಯೋಜಿಸಲಾಗಿದೆ. ಹಾಗೂ ಹಾಸನ ಜಿಲ್ಲೆಯ ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ ಸಂಗ್ರಹಿಸಿ ಹಣ ಗಳಿಸಿ ಬಹುಮಾನ ಗೆಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಮರುಬಳಕೆ ಪ್ಲಾಸ್ಟಿಕ್ ಅನ್ನು ಸಂಗ್ರಹಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿ ಹಾಸನ ಇಲ್ಲಿಗೆ ಸಲ್ಲಿಸಲು ದಿನಾಂಕ 16/5/2026 ರಿಂದ 31/5/2026 ಕಾಲಾವಕಾಶ ನೀಡಲಾಗಿದ್ದು, ಸಲ್ಲಿಸುವ ಪ್ಲಾಸ್ಟಿಕ್ ತೂಕವು ಕನಿಷ್ಠ 5 ಕೆಜಿ ಇರಬೇಕು. ಹಾಸನ ಜಿಲ್ಲೆಯ ಸಾರ್ವಜನಿಕರಿಗೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ಘೋಷವಾಕ್ಯದ ಕುರಿತು ರೀಲ್ಸ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ರೀಲ್ಸ್ಗಳನ್ನು ಇಮೇಲ್ hasankspcb@gmail.com ಹಾಗೂ ವಾಟ್ಸಪ್ ಸಂಖ್ಯೆ 9972299302 ಈ ಸಂಖ್ಯೆಯ ಮುಖಾಂತರ ಸಲ್ಲಿಸಲು ದಿನಾಂಕ 16/5/2026 ರಿಂದ 31/5/2026 ಕಾಲಾವಕಾಶವನ್ನು ನೀಡಲಾಗಿದ್ದು, ಈ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನವನ್ನು ವಿಶ್ವ ಪರಿಸರ ದಿನಾಚರಣೆಯಂದು ದಿನಾಂಕ 5/6/2026 ನೀಡಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದುವರೆಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಹಾಸನ ಇವರ ಪ್ರಕಟಣೆಯನ್ನ ಕೇಳಿದಿರಿ. ಶ್ರೋತೃಗಳೇ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಇವರ ಒಂದು ಪ್ರಕಟಣೆ. ಹೊಳೆನರಸೀಪುರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ವ್ಯಾಪ್ತಿಯಲ್ಲಿ 18 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 44 ಅಂಗನವಾಡಿ ಸಹಾಯಕಿಯರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಆಸಕ್ತ ಸ್ಥಳೀಯ ಅಭ್ಯರ್ಥಿಗಳು ಈ ಕಚೇರಿಯಲ್ಲಿ ಅರ್ಜಿಗಳನ್ನು ಪಡೆದು ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/6/2026 ಸಂಜೆ 5:30 ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹೊಳೆನರಸೀಪುರ ಇವರನ್ನು ಸಂಪರ್ಕಿಸಬಹುದಾಗಿರುತ್ತದೆ. ಇದುವರೆಗೆ ಪ್ರಕಟಣೆಯನ್ನ ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
2: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಹಿಂಗೆ ಕಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಈಗ ಸಮಯ 6:15:06. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ KS ನರಸಿಂಹಸ್ವಾಮಿ ಅವರ ಭಾವಗೀತೆ ಹಾಡಿದ್ದಾರೆ ಸ್ಮೃತಿ ಭಾಸ್ಕರ್.

0: ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
0: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
6: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9 4 4 8 7 2 0 2 3 7.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಹಾಸನ. ಈಗ ಸಮಯ 6:30 ವಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಡ್ಯ ಜಿಲ್ಲಾ ವಾರ್ತಾಪತ್ರ, ಬರೆದವರು ಎಂಕೆ ಮೋಹನ್ರಾಜ್, ಓದುತ್ತಿರುವವರು ಸುಗುಣ ಸತೀಶ್. ಬೇಸಿಗೆಯ ಅವಧಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಿ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸಕಾಲ ಯೋಜನೆಯ ಸೇವೆಗಳು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಬೇಸಿಗೆಯ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೂರೈಕೆ, ಜಲಜೀವನ್ ಮಿಷನ್ ಯೋಜನೆಗಳ ಪ್ರಗತಿ ಮತ್ತು ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ ಮಾತನಾಡಿ, ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಟ್ಟು 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದೆಂದು ಅಂದಾಜಿಸಲಾಗಿದ್ದು, ಈಗಾಗಲೇ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉಳಿದ ಗ್ರಾಮಗಳಲ್ಲಿಯೂ ಅಗತ್ಯವಿರುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವಿಮ್ಸ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವ ಮಿಡ್ ವೈಫರಿ ಆಧಾರಿತ ಆರೈಕೆ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಶಿಶು ಸಂಜೀವಿನಿ ಘಟಕಗಳ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ. ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ. ಶಿಶು ಸಂಜೀವಿನಿ ಯೋಜನೆಯಿಂದ ಮುಂಚಿತವಾಗಿ ಹೆರಿಗೆ ಆಗುವ ಮಕ್ಕಳಿಗೆ ಮತ್ತು ಪೌಷ್ಟಿಕಾಂಶ ಕೊರತೆ ಇರುವ ಮಕ್ಕಳಿಗೆ ಉಪಯುಕ್ತವಾಗುತ್ತದೆ. ತಾಯಂದರಿಗೆ ಹಾಲು ಸಂಗ್ರಹಿಸಿ ಇಟ್ಟುಕೊಳ್ಳುವುದರಿಂದ ಅನಾನುಕೂಲ ಉಂಟಾಗುತ್ತದೆ ಹಾಗೂ ಎದೆ ಹಾಲನ್ನು ಕೊಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿ ಹೇಳಬೇಕು ಎಂದು ಹೇಳಿದರು. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಹಾಗೂ ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದರು. ಮುಂಗಾರು ಬಿತ್ತನೆಗೆ ರೈತರು ಸಕಲ ರೀತಿಯಲ್ಲಿ ಸಿದ್ದತೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಬಿತ್ತನೆ ಬೀಜದ ಗುಣಮಟ್ಟ ಖಾತ್ರಿಪಡಿಸಿಕೊಂಡು ರೈತರಿಗೆ ವಿತರಿಸಬೇಕು. ಕಳಪೆ ಬೀಜ ಮತ್ತು ಗೊಬ್ಬರ ಮಾರಾಟವಾಗದಂತೆ ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸುವುದು, ಜಿಲ್ಲೆಯ ಎಲ್ಲ ರಸಗೊಬ್ಬರ ಪರಿವೀಕ್ಷಕರು ಕಡ್ಡಾಯವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ರಸಗೊಬ್ಬರ ಮಳಿಗೆಗಳಿಗೆ ಭೇಟಿ ನೀಡಿ ರಸಗೊಬ್ಬರ ದಾಸ್ತಾನು ಪರಿಶೀಲಿಸಬೇಕು ಹಾಗೂ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ತಿಳಿಸಿದರು. ಗುಣಮಟ್ಟದ ಬಿತ್ತನೆ ಬೀಜ ವಿತರಣೆ ಆಗಬೇಕು. ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಹಸಿರೆಲೆ ಗೊಬ್ಬರ ಉಪಯೋಗಿಸುವಂತೆ ರೈತರಿಗೆ ಜಾಗೃತಿ ಮೂಡಿಸಬೇಕು ಎಂದು ಅವರು ತಿಳಿಸಬೇಕು. ರೈತರಿಗೆ ಸಮಯಕ್ಕೆ ತಕ್ಕಂತೆ ಬೀಜ, ಗೊಬ್ಬರ ಮತ್ತು ಕೀಟನಾಶಕ ಸೇರಿದಂತೆ ಇತರೆ ಕೃಷಿ ಸಾಮಗ್ರಿಗಳು ದೊರಕುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಅವರು ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಗೃಹಲಕ್ಷ್ಮಿ ಹಣವನ್ನು ಫೆಬ್ರವರಿವರೆಗೆ ಫಲಾನುಭವಿಗಳಿಗೆ ಹಣವನ್ನು ಪಾವತಿಸಲಾಗಿದ್ದು, ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಪಾವತಿಗಾಗಿ ಖಜಾನೆಗೆ ಬಿಲ್ ಅನ್ನು ಸಲ್ಲಿಸಿದ್ದು, ಮುಂದಿನ 2 ದಿನಗಳ ಫಲಾನುಭವಿಗಳ ಖಾತೆಗೆ ಪಾವತಿಸಲಾಗುವುದು ಎಂದು ಮಂಡ್ಯ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ ಮಿನಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅನ್ನಭಾಗ್ಯ ಯೋಜನೆಯಡಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವವರ ಮೇಲೆ ಕ್ರಮ ವಹಿಸಬೇಕು ಹಾಗೂ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ಕಾನೂನು ಅಪರಾಧ ಎಂಬ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಈ ಸಂಬಂಧ ಕಾನೂನು ಕಾಯ್ದೆಯ ಬಗ್ಗೆ ನಾಮಫಲಕಗಳಲ್ಲಿ ಅಳವಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹೆರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರೂವಾರಿ ಅಂಕೇಗೌಡ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ದೊರೆತಿರುವ ಹಿನ್ನೆಲೆಯಲ್ಲಿ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಮೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ವಾರ್ತಾ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
2: ಇದು ಆಕಾಶವಾಣಿ ಹಾಸನ 102.2 FM.
3: ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ ಎರಡನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್ 2, ಹಾಸನ ಮೈಸೂರು ರಸ್ತೆ KIADB ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9444831389.
4: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
5: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
4: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ.
2: ಆಕಾಶವಾಣಿ ಹಾಸನ, ಸಮಯ 6:37 ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
6: ಮಗ, ನಿನ್ನೆ ನಾನು ನನ್ನ ಸೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PMSuryaghar.gov.in.
7: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
8: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
9: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
10: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
9: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
11: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
9: ಹೌದಾ?
10: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
9: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
12: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
13: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
14: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
15: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರುಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ವಾರ್ತೆಗಳ ವಿವರ. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ನಡೆಸುವ ಸಿಇಟಿ ಪರೀಕ್ಷೆಯನ್ನು ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾದ ಅವರು ಪ್ರಧಾನಿ ನೀಟ್ ವಿದ್ಯಾರ್ಥಿಗಳ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದ್ದಾರೆ. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಿಜೆಪಿಯ ಯಾವ ಸಚಿವರಿಗೂ ತಿಳಿವಳಿಕೆ ಇಲ್ಲ. ದೇಶದ ಭವಿಷ್ಯದ ಕುರಿತು ಬಿಜೆಪಿ ಗಂಭೀರವಾಗಿಲ್ಲ ಎಂದು ಅವರು ದೂರಿದ್ದಾರೆ. 2016ರಲ್ಲಿ ನೀಟ್ ವ್ಯವಸ್ಥೆ ಬಂದ ಬಳಿಕ ವೈದ್ಯಕೀಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 5 ಬಾರಿ ಸೋರಿಕೆಯಾಗಿವೆ. ಕರ್ನಾಟಕವು ಅತ್ಯುತ್ತಮವಾದ ಸಿಇಟಿ ಪರೀಕ್ಷೆ ನಡೆಸಿ ಮಕ್ಕಳನ್ನು ಮೆಡಿಕಲ್ ಕೋರ್ಸ್ಗಳಿಗೆ ಆಯ್ಕೆ ಮಾಡುತ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳುಗೆಡವಿ ನೀಟ್ ವ್ಯವಸ್ಥೆ ಜಾರಿಗೆ ತಂದಿದೆ ಎಂದು ಕೇಂದ್ರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹಗಳನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದಾಗ ಅವರಿಗೆ ಯಾವುದೇ ಅಧಿಕಾರದ ಅವಧಿಯನ್ನು ನಿಗದಿಪಡಿಸಲಾಗಿಲ್ಲ. ಹೈಕಮಾಂಡ್ ಇಲ್ಲವೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಪಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು. ಸ್ಥಳೀಯ ಪ್ರಭೇದಗಳ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ನಾಳೆಯಿಂದ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆ ಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಅರಣ್ಯ ಇಲಾಖೆಯ ಈ ನಿರ್ಧಾರಕ್ಕೆ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದು, ದೂರದಿಂದ ಆನೆಗಳನ್ನು ನೋಡಲು ಆಗಮಿಸುವವರಿಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಇಂದು ಪ್ರಕಟಿಸಿದ್ದು, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸರ್ಕಾರದ ಹಲವು ವಿದ್ಯಾರ್ಥಿ ಸ್ನೇಹಿ ಕ್ರಮಗಳ ಮೂಲಕ ರಾಜ್ಯದ ಒಟ್ಟು ಕ್ರೋಢೀಕೃತ ಫಲಿತಾಂಶವು ಶೇಕಡ 92.25ಕ್ಕೆ ಏರಿಕೆಯಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಾ ವಿಭಾಗದಲ್ಲಿ ಶೇಕಡ 83.31, ವಾಣಿಜ್ಯ ವಿಭಾಗದಲ್ಲಿ ಶೇಕಡ 92.84, ವಿಜ್ಞಾನ ವಿಭಾಗದಲ್ಲಿ ಶೇಕಡ 96.1ಕ್ಕೆ ಫಲಿತಾಂಶ ಏರಿಕೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 2 ಫಲಿತಾಂಶವನ್ನು ಇಂದು ಪ್ರಕಟಿಸಿದೆ. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಪಕ್ಷದ ಸಂಘಟನಾ ಸಭೆ ನಡೆಯಿತು. ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶಿವಪ್ರಕಾಶ್, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಮಾರ್ಗದರ್ಶನ ನೀಡಿದ್ದಾರೆ. ಸಭೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರು ಮತ್ತು ಶಾಸಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಆರಂಭ ಮಾಡುತ್ತಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಪರಿಣಾಮಗಳ ಕುರಿತು ಮರು ಪರಿಶೀಲನೆಯ ಅಗತ್ಯವಿದೆ ಎಂದು ಪ್ರಗತಿಪರ ಲೇಖಕ ನಾಡೋಜ ಬರಗು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದಂತಹ ಅನ್ನದ ಭಾಷೆಯಾಗಿ ಕನ್ನಡ ರಾಷ್ಟೀಯ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಹೊಸ ಯೋಜನೆಯಿಂದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳು ಮುಚ್ಚುವ ಗಂಭೀರ ಬಿಕ್ಕಟ್ಟು ಸೃಷ್ಟಿಯಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ 15 ದಿನಗಳ ಒಳಗೆ ಸಂಪುಟ ವಿಸ್ತರಣೆ ಕುರಿತಂತೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಆಹಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ದರಾಗಿರುವುದಾಗಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3ನೇ ವರ್ಷದ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು 5 ಗ್ಯಾರಂಟಿಗಳನ್ನು ಜಾರಿಗೆ ತರುವುದರ ಮೂಲಕ ಸರ್ಕಾರ ಜನರಿಗೆ ಮತ್ತಷ್ಟು ಹತ್ತಿರವಾಗಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಇಂಧನ ಮತ್ತು ಎಲ್ಪಿಜಿ ಕೊರತೆಯ ಬಗ್ಗೆ ಸಾರ್ವಜನಿಕರು ವದಂತಿಗಳನ್ನು ನಂಬದಂತೆ ಭಾರತದ ಪ್ರಮುಖ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಮನವಿ ಮಾಡಿವೆ. ಇಂಧನ ಕೊರತೆಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುತ್ತಿರುವಂತಹ ವದಂತಿಗಳನ್ನು ತಳ್ಳಿಹಾಕಿರುವ ಸಂಸ್ಥೆ ಕರ್ನಾಟಕದಲ್ಲಿ ಇಂಧನ ಮತ್ತು ಎಲ್ಪಿಜಿ ಸರಬರಾಜು ಸ್ಥಿರವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸರ್ಕಾರವು ಈವರೆಗೆ 1,874 ಎಲ್ಪಿಜಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದು ಪ್ರಕರಣ ದಾಖಲಿಸಿದೆ ಎಂದು ಮಾಹಿತಿ ನೀಡಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ 1 ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಜೇನು ನೊಣಗಳ ದಿನಾಚರಣೆಯನ್ನು ಜನರ ಮತ್ತು ಭೂಮಿಗ ಒಳಿತಿಗಾಗಿ ಜೇನು ನೊಣಗಳು ನಮ್ಮೆಲ್ಲರನ್ನು ಉಳಿಸಿ ಬೆಳೆಸುವ ಸಹಭಾಗಿತ್ವ ಎಂಬ ಧ್ಯೇಯ ವಾಕ್ಯದಡಿ ಆಚರಣೆ ಮಾಡಲಾಯಿತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ಮಾತನಾಡಿ, ಜೇನು ನೊಣಗಳು ಉತ್ತಮ ಪರಾಗಸ್ಪರ್ಶ ಕೀಟಗಳಾಗಿದ್ದು ಅನೇಕ ಆಹಾರ ಮತ್ತು ತೋಟಗಾರಿಕೆ ಬೆಳೆಗಳ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯಾದ್ಯಂತ ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ ಹಾಗೂ ಗುಡುಗು ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನೂತನ ಜಿಲ್ಲಾಧಿಕಾರಿಯಾಗಿ ರಾಹುಲ್ ಪಾಂಡ್ವೆ ತುಕಾರಾಮ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಹೋಮ್ಸ್ಟೇ ನಡೆಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇದು 30ರಂದು ನಗರದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು 1 ದಿನದ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 11 ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರು ಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಗಿದೆ.

0: ಈಗ ಕೇಳಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ 2026 ಪ್ರತಿಷ್ಠಿತ ಅಗ್ರಿಕೋಲಾ ಪದಕ ಪ್ರದಾನ ಮಾಡಿದ ಕುರಿತು ವರದಿ.
1: ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಇಂದು ರೋಮ್ನಲ್ಲಿರುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಮುಖ್ಯ ಕಚೇರಿಯಲ್ಲಿ 2026 ಪ್ರತಿಷ್ಠಿತ ಅಗ್ರಿಕೋಲಾ ಪದಕವನ್ನು ಪ್ರದಾನ ಮಾಡಲಾಯಿತು. ಭಾರತದಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಆಹಾರ ಭದ್ರತೆ, ಸುಸ್ಥಿರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಸಲುವಾಗಿ ತೋರಿದ ಅಸಾಧಾರಣ ನಾಯಕತ್ವವನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರಧಾನಮಂತ್ರಿಯವರು ಆಹಾರ ಮತ್ತು ಕೃಷಿ ಸಂಸ್ಥೆಯ ಮಹಾನಿರ್ದೇಶಕರಾದ ಡಾ ಕ್ಯೂ ಡೋಂಗ್ಯು ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಭಾರತೀಯರಿಗೆ ಮತ್ತು ಜಗತ್ತಿನ ಜನರಿಗೆ ಆಹಾರ ಭದ್ರತೆ ಮತ್ತು ಪೋಷಣೆಯನ್ನು ಖಚಿತಪಡಿಸಲು ಅವಿರತವಾಗಿ ದುಡಿಯುತ್ತಿರುವ ಭಾರತೀಯ ರೈತರಿಗೆ ಮತ್ತು ಭಾರತೀಯ ಕೃಷಿ ವೈಜ್ಞಾನಿಕ ಸಮುದಾಯಕ್ಕೆ ಅವರು ಈ ಗೌರವವನ್ನು ಸಮರ್ಪಿಸಿದರು. ಮಾನವ ಕಲ್ಯಾಣ, ಆಹಾರ ಭದ್ರತೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಭಾರತದ ಬದ್ಧತೆಗೆ ಈ ಮಾನ್ಯತೆ ಒಂದು ಗೌರವವಾಗಿದೆ ಎಂದು ಅವರು ಒತ್ತಿ ಹೇಳಿದರು. ಭಾರತದಲ್ಲಿ ಕೃಷಿ ಜೀವನದ ಕೇಂದ್ರೀಯತೆಯನ್ನು ಎತ್ತಿ ತೋರಿಸಿದ ಪ್ರಧಾನಮಂತ್ರಿಯವರು ಕೃಷಿಯು ಭೂಮಿ ತಾಯಿ ಮತ್ತು ಭಾರತೀಯ ಜನರ ನಡುವಿನ ಪವಿತ್ರ ಬಂಧವಾಗಿದೆ ಎಂದು ಒತ್ತಿ ಹೇಳಿದರು. ಭಾರತದ ವೈಜ್ಞಾನಿಕ ಮತ್ತು ನಾವೀನ್ಯತೆ ಆಧಾರಿತ ಕೃಷಿ ವಿಧಾನವು ಸುಸ್ಥಿರ, ಹವಾಮಾನ ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಪರಿಸರ ವ್ಯವಸ್ಥೆಯನ್ನು ಪೋಷಿಸುತ್ತಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು. ಈ ಪ್ರಯತ್ನದಲ್ಲಿ ಪ್ರತಿ ಹನಿಗೆ ಹೆಚ್ಚು ಬೆಳೆಯಂತಹ ಆಚರಣೆಗಳು ಮತ್ತು ಸೂಕ್ಷ್ಮ ನೀರಾವರಿ ಹಾಗೂ ನಿಖರ ಕೃಷಿಗೆ ಮಿಷನ್ ಆಧಾರಿತ ವಿಧಾನವು ಭಾರತದ ಕೃಷಿ ನೀತಿಗಳಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ತಂತ್ರಜ್ಞಾನ ಆಧಾರಿತ ಕೃಷಿ ಪರಿಕರಗಳನ್ನು ವಿವರಿಸುತ್ತಾ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಎಐ ಆಧಾರಿತ ಸಲಹಾ ವ್ಯವಸ್ಥೆಗಳು, ಡ್ರೋನ್ಗಳು, ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನಗಳು ಮತ್ತು ಸಂವೇದಕ ಆಧಾರಿತ ಯಂತ್ರೋಪಕರಣಗಳು ಭಾರತೀಯ ರೈತರಿಗೆ ಉತ್ತಮ ಇಳುವರಿ ಮತ್ತು ಹೆಚ್ಚಿನ ಕೃಷಿ ಆದಾಯವನ್ನು ಪಡೆಯಲು ಸಹಾಯ ಮಾಡುತ್ತಿವೆ ಎಂದು ಅವರು ಹೇಳಿದರು. ಕಳೆದ 10 ವರ್ಷಗಳಲ್ಲಿ ಭಾರತವು ಸುಮಾರು 3,000 ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಭಾರತದ ವಿಜ್ಞಾನ ಚಾಲಿತ ಕೃಷಿಯು ಜಾಗತಿಕ ಆಹಾರ ಭದ್ರತೆಯನ್ನು ವಿಶೇಷವಾಗಿ ಜಾಗತಿಕ ದಕ್ಷಿಣದ ದೇಶಗಳಿಗೆ ಬಲಪಡಿಸುತ್ತಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು. ಎಫ್ಎಒನ ಸ್ಥಾಪಕ ಸದಸ್ಯನಾಗಿ ಜಾಗತಿಕ ಆಹಾರ ಭದ್ರತೆ, ಸುಸ್ಥಿರ ಕೃಷಿ ಮತ್ತು ಹಸಿವು ಮುಕ್ತ ಜಗತ್ತನ್ನು ಬೆಳೆಸಲು ಸಂಸ್ಥೆಯೊಂದಿಗೆ ಕೆಲಸ ಮಾಡಲು ಭಾರತಕ್ಕೆ ಭಾಗ್ಯ ಲಭಿಸಿದೆ ಎಂದು ಪ್ರಧಾನಮಂತ್ರಿಯವರು ಸ್ಮರಿಸಿದರು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷದ ಆಚರಣೆಯ ಮೂಲಕ ಆರೋಗ್ಯಕರ ಆಹಾರ ಆಯ್ಕೆಗಳನ್ನು ಉತ್ತೇಜಿಸಲು ಭಾರತದೊಂದಿಗೆ ಕೆಲಸ ಮಾಡಿದ್ದಕ್ಕಾಗಿ ಕೃಷಿ ಹಾಗೂ ಆಹಾರ ಸಂಸ್ಥೆಗೆ ಧನ್ಯವಾದಗಳನ್ನು ಅರ್ಪಿಸಿದರು.
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಕೆ ಹೊಸಳ್ಳಿ, ದುದ್ದ ಹೋಬಳಿ, ಹಾಸನ ತಾಲೂಕು. ಈ ದಿನ ಮಾನ್ಯ ಪ್ರಧಾನಮಂತ್ರಿಗಳಿಗೆ, ನರೇಂದ್ರ ಮೋದಿ ಅವರಿಗೆ ಕೃಷಿ ಮತ್ತು ಆಹಾರ ಭದ್ರತಾ ಕ್ಷೇತ್ರದಲ್ಲಿ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಎಫ್ಎಒನ ಪ್ರತಿಷ್ಠಿತ ಅಗ್ರಿಕೋಲಾ ಪದಕವನ್ನು ಪ್ರದಾನ ಮಾಡಿದ್ದಾರೆ. ಹೆಮ್ಮೆಯ ವಿಚಾರ ಏನು ಅಂದರೆ, ನಮ್ಮ ರೈತರಿಗೆ ಇದು ತುಂಬ ಅತ್ಯುತ್ತಮ ಸಂತಸ ವಿಚಾರವಾಗಿದೆ. ಹಾಗೂ ಅವರ ಬದ್ಧತೆ ಮತ್ತು ಕೃಷಿ ಅಭಿವೃದ್ಧಿಗಾಗಿ ಕೈಗೊಂಡ ಕಾರ್ಯಗಳಿಗೆ ಜಾಗತಿಕ ಮಟ್ಟದಲ್ಲಿ ದೊರೆತ ಗೌರವವಾಗಿದೆ. ಈ ಸಾಧನೆಗಾಗಿ ನಾವು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.
0: ಇದುವರೆಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ 2026 ಪ್ರತಿಷ್ಠಿತ ಅಗ್ರಿಕೋಲಾ ಪದಕ

0: ಕೃಷಿ ಕಂಕಣ
1: ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು ನಮ್ಮ.
2: ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.
2: ಆಲಿಸಿ ಕೃಷಿ ಕಂಕಣ.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣದ ಹೊಸ ಸಾಧ್ಯತೆಗಳು ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಹೆಚ್ಚಿನ ವಿಚಾರಗಳನ್ನು ತಿಳಿಸಲು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀನಿವಾಸ ದೇಶಪಾಂಡೆ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಈಗಾಗಲೇ ನಮ್ಮ ರೈತ ಬಾಂಧವರು ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಅಳವಡಿಕೆ ಮಾಡಿಕೊಳ್ತಾ ಬರ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಕೆ ಆಗಬೇಕು. ಏತಕ್ಕಾಗಿ ನಮ್ಮ ರೈತ ಬಾಂಧವರು ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಅಳವಡಿಕೆ ಮಾಡಿಕೊಳ್ತಾ ಇದ್ದಾರೆ ಅಂತಂದರೆ ಬಹು ಮುಖ್ಯವಾದಂತಹ ಕಾರಣ ಅಂತಂದರೆ ಕೆಲಸಗಾರರ ಅಲಭ್ಯತೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಯಾಂತ್ರೀಕರಣದ ಮೊರೆಯನ್ನು ಹೋಗ್ತಾ ಇರತಕ್ಕಂಥ ವಿಚಾರವನ್ನು ನಾವಿಂದು ಸಾಕಷ್ಟು ವಿಭಾಗಗಳಲ್ಲಿ ಕಾಣ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕೃಷಿ ಯಾಂತ್ರೀಕರಣ ಅಂತಂದರೆ ಏನು ಸರ್?
1: ಈಗ ನೀವು ಆಗಲೇ ತಿಳಿಸ್ದಂಗೆ ನಮಗೆ ಕೃಷಿ ಕಾರ್ಮಿಕರ ಅಲಭ್ಯತೆ ಏನಿದೆ ಅಲ್ಲ, ಅದೊಂದು ನಮಗೆ ಸವಾಲಾಗಿ ಒಡ್ಡಿದೆ. ಈಗ ಅದಕ್ಕೆ ನಾವು ಯಾಂತ್ರೀಕೃತವಾಗಿ ಅಂದರೆ ಕೆಲವೊಂದು ಉಪಕರಣಗಳಾಗಿರ್ಬೋದು, ಯಂತ್ರಗಳಾಗಿರ್ಬೋದು, ಅವುಗಳನ್ನು ಬಳಸ್ಕೊಂಡು ನಮ್ಮ ದೈನಂದಿನ ಕೃಷಿ ಚಟುವಟಿಕೆಗಳು ಅಂದರೆ ಬಿತ್ತನೆಯಿಂದ ಹಿಡ್ಕೊಂಡು ಅಥವಾ ಭೂಮಿ ಸಿದ್ಧತೆಯಿಂದ ಹಿಡ್ಕೊಂಡು ಕಟಾವು ಮಾಡಿ ಒಕ್ಕಣೆ ಮಾಡೋದ್ರವರೆಗೂ ಅದರ ಮುಂದುವರೆದು ಮೌಲ್ಯವರ್ಧನೆವರೆಗೂ ಕೂಡ ನಾವು ಯಂತ್ರಗಳನ್ನು ಬಳಸಿ ಈ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೆ ನಾವು ಕೃಷಿ ಯಾಂತ್ರೀಕರಣ ಅಂತ ಹೇಳ್ತೀವಿ. ಈಗ ಸದ್ಯದಲ್ಲಿ ನಾವು ಉತ್ತರ ಭಾರತವನ್ನು ನೋಡೋದಾದರೆ ಯಾಂತ್ರೀಕರಣದ ಮಟ್ಟ ಒಂದು 74-75% ಅಷ್ಟು ಆಲ್ರೆಡಿ ಅವರು ಬಳಕೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕ ಅಥವಾ ಈಗ ನಾವು ಪರ್ಟಿಕ್ಯುಲರ್ ಆಗಿ ಹಾಸನ ಜಿಲ್ಲೆಗೆ ಅಂತಂದರೆ ಒಂದು 40-45% ಅಷ್ಟು ಮಾತ್ರ ನಾವು ಬಳಸ್ತಾ ಇದ್ದೀವಿ. ಸೊ ಹಾಗಾಗಿ ಸುಮಾರು ನಮಗೆ ಈ ಟೆಕ್ನಾಲಜಿಕಲ್ ಗ್ಯಾಪ್ ಅಂತ ಹೇಳ್ತೀವಿ, ತಂತ್ರಜ್ಞಾನದಲ್ಲಿರುವಂತಹ ಒಂದು ಅಂತರ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಕಾರಣಗಳಿಂದ ನಮ್ಮಲ್ಲಿ ಇನ್ನೂ ಕೂಡ ಯಾಂತ್ರೀಕರಣ ಬಳಕೆ ಆಗಬೇಕಾಗಿದೆ,
0: ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಾಗಿದೆ.
1: ಹೌದು ಹೌದು,
0: ಅಂದ್ರೆ ಬಳಕೆ ಕೇವಲ 40-45% ಮಾಡ್ತಾ ಇದೀವಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ರಿ.
1: ಹೌದು.
0: ಹಾಗಾದ್ರೆ ಸರ್, ಕೃಷಿಯಲ್ಲಿ ಯಾಂತ್ರೀಕರಣದ ಮಹತ್ವ ಏನು ಅಂತ ಹೇಳ್ತೀರಿ?
1: ಈಗ ನಾವು ಆವಾಗಲೇ ತಿಳಿಸಿದಂಗೆ ನಮಗೆ ಕಾರ್ಮಿಕರ ಅಲಭ್ಯತೆನೆ ಒಂದು ಸವಾಲು, ಅದರ ಜೊತೆಗೆ ಈ ಹವಾಮಾನ ವೈಪರೀತ್ಯನೂ ಕೂಡ ಒಂದು ಸವಾಲೇ. ಈಗ ನಾವು ಕೃಷಿ ಚಟುವಟಿಕೆಗಳನ್ನ ಸಕಾಲಕ್ಕೆ ಕೈಗೊಳ್ಳಬೇಕಂತಂದ್ರೆ ಒಂದು ಲೇಬರ್ಸ್ ಅನ್ನ ಬಳಸಲೇಬೇಕು, ಇಲ್ಲ ಅಂತಂದ್ರೆ ಯಾಂತ್ರೀಕರಣದ ಮೊರೆ ಹೋಗಲೇಬೇಕು. ಇಲ್ಲ ಅಂತಂದ್ರೆ ಈ ನಾವು ಕೃಷಿಯನ್ನ ಒಂದು ಕಸುಬನ್ನ ಏನು ಹೇಳ್ತೀವಿ ಅದರಲ್ಲಿ ಖಂಡಿತ ನಷ್ಟ ಬಂದೇ ಬರುತ್ತೆ. ಸೊ ಇದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ನಾವು ಯಾಂತ್ರೀಕರಣಕ್ಕೆ ಹೋಗಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ.
0: ಹಾಗಾಗಿ ಬಹುತೇಕ ಯಾಂತ್ರೀಕರಣದ ಅಗತ್ಯತೆ ಇದೆ ಅಂತ ಹೇಳ್ತೀರಿ?
1: ಹೌದು, ಖಂಡಿತ.
0: ಆದರೆ ಬಳಸ್ತಾ ಇರತಕ್ಕಂಥದ್ದು ನಮ್ಮ ಭಾಗದಲ್ಲಿ ಹಾಸನ ಭಾಗಕ್ಕೆ ಹೋಲ್ತಿದ್ರೆ ಕೇವಲ 40-45% ಬಳಕೆ ಆಗ್ತಿದೆ.
1: ಹೌದು,
0: ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಒಂದು ಬಳಕೆಯನ್ನು ಮಾಡ್ಕೋಬೇಕು. ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಸ್ವಲ್ಪ ಹೆಚ್ಚಿನ ಒತ್ತನ್ನು ನೀಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ರಿ.
1: ಖಂಡಿತ.
0: ಹಾಸನ ಜಿಲ್ಲೆಯ ವಿಚಾರದ ಜೊತೆಗೆ ನಾವು ನಮ್ಮ ದೇಶದ ವಿಚಾರವನ್ನು ಪರಿಗಣಿಸಿ ಮಾತನಾಡೋದಾದ್ರೆ ಭಾರತದಲ್ಲಿ ಕೃಷಿ ಯಾಂತ್ರೀಕರಣದ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅಂತೀರಿ?
1: ಈಗ ನಮ್ಮ ಒಂದು ಒಟ್ಟಾರೆಯಾಗಿ ನಾವು ನ್ಯಾಷನಲ್ ಲೆವೆಲ್ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದ್ರೆ ಈಗ ಸುಮಾರು ಈಗ ಸೀಡ್ ಬೆಡ್ ಪ್ರಿಪರೇಷನ್ ಅಂತ ಹೇಳ್ತೀವಿ, ಅಂದ್ರೆ ಭೂಮಿಯನ್ನ ಬಿತ್ತನೆಗೆ ಮಣ್ಣನ್ನ ಹದ ಮಾಡಿ ನಾವು ಏನು ಬಿತ್ತನೆಗೆ ಸೂಕ್ತವಾಗಿ ಮಾಡ್ತೀವಲ್ಲ ಅದಕ್ಕೆ ನಮಗೆ ಸುಮಾರು 70-75% ಅಷ್ಟು ಯಾಂತ್ರೀಕರಣ ಅಲ್ಲೇ ನಮಗೆ ಬೇಕಾಗುತ್ತೆ. ಯಾಕೆಂತಂದ್ರೆ ಮುಂಚೆ ನಾವು ಈಗ ಎತ್ತುಗಳನ್ನ ಬಳಸ್ಕೊಂಡು ನಮ್ಮ ದೇಸಿ ನೇಗಿಲುಗಳನ್ನ ಬಳಸಿ ನಾವು ಉಳುಮೆ ಮಾಡಿ ಮತ್ತೆ ಎರಡನೇ ಹಂತದ ಉಳುಮೆ ಮಾಡಿ ಮಣ್ಣನ್ನ ನಾವು ಹದಗೊಳಿಸ್ಬೇಕಂತಂದ್ರೆ ಸುಮಾರು 70-75% ಅಷ್ಟು ಶಕ್ತಿ ನಮಗೆ ಇಲ್ಲೇ ಬೇಕಾಗುತ್ತೆ. ಆದ್ರೆ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಈ ಸೀಡ್ ಬೆಡ್ ಪ್ರಿಪರೇಷನ್ ಅಂದ್ರೆ ಮಣ್ಣನ್ನ ಹದಗೊಳಿಸ್ಲಿಕ್ಕೆ ನಮ್ಮಲ್ಲಿ ಆಲ್ರೆಡಿ ಈಗ ಎಲ್ಲರೂ ಕೂಡ ಈ ಒಂದು ಯಾಂತ್ರೀಕರಣಕ್ಕೆ ಬಳಸ್ತಾ ಇದ್ದಾರೆ. ಆದ್ರೆ ಈ ಮುಂದುವರೆದು ಈ ಬಿತ್ತನೆ ಇರ್ಬೋದು ಅಥವಾ ಕಳೆ ನಿಯಂತ್ರಣಕ್ಕಿರ್ಬೋದು ಅಥವಾ ಈಗ ಕಟಾವು ಅಥವಾ ಒಕ್ಕಣೆಗಿರ್ಬೋದು ಈ ಹಂತಗಳಲ್ಲಿ ನಮಗೆ ಯಾಂತ್ರೀಕರಣದ ಬಳಕೆ ತುಂಬಾ ಕಡಿಮೆ ಆಗ್ತಾ ಇದೆ. ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ನಾವು ಬಿತ್ತನೆ ಅಥವಾ ನಾಟಿಗೆ ನಾವು ಕೇವಲ ಒಂದು 40-45% ಅಷ್ಟು ಮಾತ್ರ ಬಳಸ್ತಾ
0: ಇದ್ದೀವಿ.
1: ಹಾಗೇನೆ ನೀವು ಕಳೆ ತೆಗೆಯೋದನ್ನ ನೋಡೋದಾದ್ರೆ 20-25%
0: ಅಷ್ಟೇ.
1: ಆದ್ರೆ ಸುಮಾರು ಜನ ಕಳೆ ತೆಗೆಯೋದಕ್ಕೆ ಹೋಗ್ತಾ ಇಲ್ಲ, ಅಂದ್ರೆ ನಮ್ಗೆ ಲೇಬರ್ಸ್ ಸಿಗ್ತಾ ಇಲ್ಲ, ನಾವು ಇರೋದೇ 4 ಜನದ ಫ್ಯಾಮಿಲಿ, ಅದರಲ್ಲಿ ನಾವು ತುಂಬಾ ಕಷ್ಟ ಅಂತ ಅದು ಕೂಡ ಒಂದು ಪ್ರಾಬ್ಲಮ್. ಇನ್ನ ನಾವು ಕಟಾವು ಮತ್ತು ಒಕ್ಕಣೆ ಹೋಗೋದಾದ್ರೆ ಕೇವಲ 30%. ಸೊ ಇನ್ನೂ ಇಷ್ಟೊಂದು ಗ್ಯಾಪ್ ಇದೆ. ಸೊ ಈ ಗ್ಯಾಪ್ ಅನ್ನ ನಾವು ಫಿಲ್ ಮಾಡಲೇಬೇಕಾಗತ್ತೆ, ಅನಿವಾರ್ಯತೆ ನಮಗೆ ಇದ್ದೇ ಇದೆ.
0: ಪ್ರಸ್ತುತ ಸ್ಥಿತಿ ಈಗ ನಮ್ಮ ದೇಶದ ಮಟ್ಟದಲ್ಲಿ ಹೋಲಿಸ್ಕೊಂಡ್ರೆ ಇನ್ನೂ ಸಾಕಷ್ಟು ನಾವು ಯಂತ್ರಗಳ ಮೇಲೆ ಅವಲಂಬನೆ ಆಗಿದ್ರೂ ಕೂಡ ಬಳಸ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ.
1: ಹೌದು,
0: ಕೇವಲ ನಾವು ಆರಂಭದ ಹಂತದಲ್ಲಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಿರೋದು ಕಂಡು ಬರ್ತಾ ಇದೆ. ಈಗ ಇನ್ನು ನಮಗೆ ಇನ್ನು ಕಟಾವಿನ ಹಂತದವರೆಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು.
1: ಮುಖ್ಯವಾಗಿ ನಾವು ಕಳೆ ನಿಯಂತ್ರಣಕ್ಕೆ ಯಾರು ಕೂಡ ಅಷ್ಟೊಂದು ಒತ್ತನ್ನ ಕೊಡ್ತಾ
0: ಇಲ್ಲ.
1: ಹಾಗಾಗಿ ಕಳೆ ನಿಯಂತ್ರಣ ನಾವು ಒಂದು ನೀಟಾಗಿ ಮಾಡಿದ್ರೆ ಅರ್ಧ ನಾವು ಇಳುವರಿಯನ್ನ ಅಲ್ಲಿಗೆ ಹೆಚ್ಚಿಗೆ ಮಾಡಬಹುದು.
0: ಸರ್, ಮುಂದುವರೆದಂತೆ ಕೃಷಿ ಯಾಂತ್ರೀಕರಣದಲ್ಲಿ ಇರತಕ್ಕಂತಹ ಪ್ರಮುಖ ತಾಂತ್ರಿಕ ಅಂತರಗಳು ಯಾವ್ಯಾವ ಅಂತ ತಿಳಿಸ್ಕೊಡಿ ಸರ್.
1: ನಾನು ಮೊದಲೇ ಹೇಳ್ದಂಗೆ ತಂತ್ರಜ್ಞಾನಗಳು ನಮ್ಮ ಹತ್ರ ಆಲ್ರೆಡಿ ಇದೆ, ಆದ್ರೆ ಬಳಕೆ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಸುಮಾರು ಕಾರಣಗಳು. ಸೊ ಅದರಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಇರುವಂತಹ ಹಿಡುವಳಿದಾರರ ಒಂದು ಪ್ರಮಾಣ, ಅಂದ್ರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರೇ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದು. ಈಗ ನಾವು ದಕ್ಷಿಣ ಕರ್ನಾಟಕ ಅಂದ್ರೆ ನಾವು ಸೌತ್ ಕರ್ನಾಟಕ ಜಿಲ್ಲೆಗಳನ್ನ ನೋಡೋದಾದ್ರೆ ನಮ್ಗೆ ಸುಮಾರಾಗಿ ರೈತರು ಸಿಗೋದೇ ಅತಿ ಸಣ್ಣ ರೈತರು, ಮತ್ತೆ ಕೇವಲ ಒಂದು 10 ಕ್ವಿಂಟೆ 20 ಕ್ವಿಂಟೆ ಅಥವಾ 1 ಎಕರೆ 2 ಎಕರೆ ಈ ತರದ ಹಿಡುವಳಿದಾರರೇ ನಮಗೆ ಜಾಸ್ತಿ ಸಿಗೋದು. ಈಗ ಅವರು ಇರುವಂತಹ ಚಿಕ್ಕ ಜಮೀನಲ್ಲಿ ನಾವು ಯಂತ್ರಗಳನ್ನ ಬಳಸಿ ನಾವು ಮಾಡಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅಷ್ಟೊಂದು ಅವರು ಹಣವನ್ನ ಬಂಡವಾಳ ಹಾಕಬೇಕಾಗತ್ತೆ, ಆದ್ರೆ ಅಷ್ಟೊಂದು ಬಳಕೆಗೆ ಸಿಗಲ್ಲ ಅವರಿಗೆ. ಅದರಿಂದಾಗಿ ಸುಮಾರು ಜನ ರೈತರು ಹಿಂದೇಟಾಕ್ತಾರೆ. ಆದ್ರೆ ಕೃಷಿ ಇಲಾಖೆ ಇರ್ಬೋದು ಅಥವಾ ಘನ ಸರ್ಕಾರ ಇರ್ಬೋದು ಅಂತರೀಕರಣಕ್ಕೆ ಉತ್ತೇಜನ ನೀಡಕ್ಕೆ ಸುಮಾರು ಯೋಜನೆಗಳನ್ನ ಹಾಕೊಂಡ್ರು, ಮತ್ತೆ ಅದನ್ನ ಆಲ್ರೆಡಿ ಚಾಲ್ತಿಯಲ್ಲೂ ಕೂಡ ಇದೆ. ಆದ್ರೆ ಸುಮಾರು ಕಾರಣಗಳಿಂದ ಅದು ಅಷ್ಟೊಂದು ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ. ಅದಕ್ಕೆ ರೈತರ ಒಂದು ಭಾಗಿತ್ವನೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಒಂದು ತರಬೇತಿ ಇರಬಹುದು, ಮಾಹಿತಿ ಇರಬಹುದು, ಇವುಗಳನ್ನ ನಾವು ಕೊಟ್ಟಾಗ ಅದು ನಾವು ಹೆಚ್ಚಿನ ಒಂದು ಯಾಂತ್ರೀಕರಣಕ್ಕೆ ಉತ್ತೇಜನ ನೀಡಬಹುದು ಅಂತ ಅದು ಒಂದು ಕಾರಣ. ಮತ್ತೆ ಈ ಯಂತ್ರಗಳ ಕೆಲವೊಂದು ಕೊರತೆ ಇದೆ. ಈಗ ನಾವು ಕೃಷಿ ಯಂತ್ರಧಾರೆಯಲ್ಲಿ ಕೃಷಿ ಇಲಾಖೆಯ ಯೋಜನೆ ನೋಡೋದಾದ್ರೆ ಅದರಲ್ಲಿ ಕೆಲವೊಂದು ಏನು ಇಂಪ್ಲಿಮೆಂಟ್ಸ್ ಇರ್ಬೋದು ಅಥವಾ ಯಂತ್ರಗಳಿರ್ಬೋದು, ಅದನ್ನ ಹೊರತಾಗಿಯೂ ಕೂಡ ಸುಮಾರು ಎಷ್ಟೋ ಯಂತ್ರಗಳು ಬೇಡಿಕೆ ಇದೆ. ಆದ್ರೆ ಅಲ್ಲಿ ಅಲಭ್ಯತೆ ಇರೋದ್ರಿಂದ ಅದನ್ನ ಇನ್ನೂ ಟೆಕ್ನಾಲಜಿ ಅಕ್ಸೆಪ್ಟ್ ಮಾಡಿದ್ರು ಕೂಡ ಬಳಕೆಗೆ ಅಲ್ಲಿ ನಮಗೆ ಸಿಗ್ತಾ ಇಲ್ಲ, ಅಲಭ್ಯತೆ ಇರೋದ್ರಿಂದ ಈ ಕೆಲವೊಂದು ಯಂತ್ರಗಳು ಬಳಕೆಗೆ ಬರ್ತಾ ಇಲ್ಲ. ಇನ್ನು ನಾಲ್ಕನೇದೇನಪ್ಪ ಅಂತಂದ್ರೆ, ಈಗ ಸಾಮೂಹಿಕವಾಗಿ ಅಂದ್ರೆ ಸಮುದಾಯ ಮಟ್ಟಗಳಲ್ಲಿ ನಾವು ಈ ಯಾಂತ್ರೀಕರಣವನ್ನ ಉತ್ತೇಜನ ನೀಡಿದಾಗ ಅದನ್ನ ಇನ್ನೂ ಸಮರ್ಪಕವಾಗಿ ಬಳಕೆಗೆ ತರಬಹುದು.
0: ಹೌದು, ಮುಖ್ಯವಾಗಿ ನಮಗೆ ಇಲ್ಲಿ ತಾಂತ್ರಿಕ ಅಂತರ ಕಾಣ್ತಾ ಇರೋದೆ ಈ ಹಂತಗಳಲ್ಲಿ.
1: ಹೌದು,
0: ಹಾಗಾಗಿ ತಾವು ಒಂದು ಉತ್ತಮವಾದಂತಹ ಅಂಶವನ್ನ ಇಲ್ಲಿ ಚರ್ಚೆ ಮಾಡಿದ್ರಿ. ಸಾಮೂಹಿಕವಾಗಿ ಎಲ್ಲರೂ ಕೂಡ ತೊಡಗಿಸ್ಕೊಂಡಲ್ಲಿ ಅಥವಾ ಸಮುದಾಯ ಮಟ್ಟದಲ್ಲಿ ಇದರ ಒಂದು ಬಳಕೆಗೆ ಆಸಕ್ತಿಯನ್ನು ತೋರಿದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದರ ಒಂದು ಬಳಸುವಿಕೆಯನ್ನು ನಾವು ನಮ್ಮ ಕೃಷಿಯಲ್ಲಿ ಮಾಡಬಹುದು ಅನ್ನೋ ವಿಚಾರವನ್ನ ತಿಳಿಸಿದ್ರಿ.
1: ಖಂಡಿತ.
0: ತಾವು ಈ ಕಾರ್ಯಕ್ರಮದ ಆರಂಭದಲ್ಲೇ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರಿ, ಈ ಒಂದು ಯಂತ್ರಗಳನ್ನು ನಮ್ಮ ರೈತ ಬಾಂಧವರು 70-75% ಭೂಮಿ ಸಿದ್ಧತೆ ಹಂತದಲ್ಲೇ ಬಳಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನು.
1: ಹೌದು.
0: ಈ ಹಿನ್ನೆಲೆಯಲ್ಲಿ ಬೀಜ ಬಿತ್ತನೆಯಿಂದ ಹಿಡಿದು ಕೊಯ್ಲಿನವರೆಗೆ ಯಾಂತ್ರೀಕರಣವನ್ನು ನಾವು ಯಾವೆಲ್ಲ ರೀತಿಯಲ್ಲಿ ಬಳಕೆ ಮಾಡಬಹುದು ಅಂತ ತಿಳಿಸ್ಕೊಡಿ ಸರ್.
1: ಈಗ ಮೊದಲನೇದಾಗಿ ನಾನು ಸ್ಟಾರ್ಟ್ ಮಾಡೋದಾದ್ರೆ ಮಾಗಿ ಉಳುಮೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಮಾಗಿ ಉಳುಮೆ ಸುಮಾರು ಜನ ರೈತರು ಕೂಡ ಬಳಸ್ತಾ ಇಲ್ಲ, ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ನನಗೂ ಇನ್ನೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಬಟ್ ಅದು ಎಲ್ಲಾ ರೀತಿಯಿಂದನೂ ಒಂದು ಉತ್ತಮವಾದಂತಹ ಕೃಷಿ ಚಟುವಟಿಕೆ. ಅದರಲ್ಲಿ ನಾವು ಈ ಕೆಳಗಡೆ ಇರುವಂತಹ ಮಣ್ಣಿನ ಪದರನ್ನ ಬಿಸಿಲಿಗೆ ನಾವು ಒಡ್ಡಿದಾಗ ಅದರಲ್ಲಿರುವಂತಹ ಕೆಲವೊಂದು ಕಳೆ ಬೀಜಗಳಿರ್ಬೋದು ಅಥವಾ ಈ ಹಿಂದಿನ ಬೆಳೆಯ ಅವಶೇಷಗಳಿರ್ಬೋದು ಅಥವಾ ಹಿಂದೆ ಏನಾದರೂ ಬೆಳೆಗೆ ಕೀಟ ರೋಗ ಬಾಧೆ ಆಗಿದ್ರೆ ಅದರಿಂದನೂ ಕೂಡ ನಾವು ಅದನ್ನ ಕಂಟ್ರೋಲ್ಗೆ ತರಬಹುದು. ಅದ್ರ ಜೊತೆಗೇನೆ ನೀರು ಹಿಡಿದಿಟ್ಕೊಳ್ಳುವಂತಹ ಪ್ರಮಾಣ, ಅಂದ್ರೆ ತೇವಾಂಶವನ್ನ ಹಿಡಿದಿಟ್ಕೊಳ್ಳುವಂತಹ ಪ್ರಮಾಣ
0: ಹೆಚ್ಚಾಗುತ್ತೆ.
1: ಆದ್ರೆ ಸುಮಾರು ಜನ ರೈತರು ಇದನ್ನ ಬಳಸ್ತಾ ಇಲ್ಲ, ಮಾಡ್ತಾ ಇಲ್ಲ. ಸೊ ಅಲ್ಲಿ ನಾವು ಈಗ ಮೌಲ್ಡ್ ಬೋರ್ಡ್ ಫ್ಲೋ ಅಂತ ಬರುತ್ತೆ, MB ಫ್ಲೋ ಅಂತ ಹೇಳ್ತೀವಿ, ಅಥವಾ ಡಿಸ್ಕ್ ಫ್ಲೋ ಅಂತ ಹೇಳ್ತೀವಿ, ತವೆ ತುಂಬೆ ಅಂತ ಹೇಳ್ತೀವಿ. ಈ ತರದ ನೇಗಿಲನ್ನ ಆಲ್ರೆಡಿ ಬಳಸ್ತಾ ಇದಾರೆ. ಅದಕ್ಕೆ ಈ ಹಾಸನದಲ್ಲಿ ಅದೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಸುಮಾರು ಜನ ಭೂಮಿ ಸಿದ್ಧತೆಗೆ ಯಾಂತ್ರೀಕರಣವನ್ನ ನಾನು ನೋಡಿರೋ ಹಾಗೆ
0: ಹೆಚ್ಚಿನ
1: ಪ್ರಮಾಣದಲ್ಲಿ ಬಳಸ್ತಾ ಇದಾರೆ. ಅದಾದ ನಂತರ ಬಿತ್ತನೆಗೆ ನಮಗೆ ಸ್ವಲ್ಪ ಕಡಿಮೆ ಆಗಿದೆ. ಈಗ ನಮ್ಮಲ್ಲಿ ಆಲೂಗಡ್ಡೆ ಒಂದು ಪ್ರಮುಖ ಬೆಳೆ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಆಲೂಗಡ್ಡೆಯಲ್ಲಿ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದನೂ ಆಯ್ತು, ಕೃಷಿ ಇಲಾಖೆ ಆತ್ಮ ಯೋಜನೆ ಜೊತೆಗೂ ಕೂಡ ಸುಮಾರು ಪ್ರಾತ್ಯಕ್ಷಿಕೆಗಳನ್ನ ಮಾಡಿದೀವಿ, ಮತ್ತೆ ಕೆಲವೊಂದು ಕ್ಷೇತ್ರ ಭೇಟಿಗಳನ್ನ ಮಾಡಿದೀವಿ, ಕ್ಷೇತ್ರೋತ್ಸವಗಳನ್ನ ಮಾಡಿದೀವಿ. ಈಗ ಬಂದಾಗಿಂದನೂ ಕೂಡ ಈ ನಾಟಿ ಯಂತ್ರ ಏನಿದೆ ಸುಮಾರು ಬಳಕೆಗೆ ಬರ್ತಾ ಇದೆ. ಆದ್ರೆ ಇನ್ನೂ ಇದನ್ನ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಂಡಾಗ ನೀವು ಉತ್ಪಾದಕತೆಯಲ್ಲಿ ಹೆಚ್ಚು ಒಂದು ಗುಣಮಟ್ಟವನ್ನು ಪಡಿಬಹುದು, ಮತ್ತೆ ಇಳುವರಿಯನ್ನು ಕೂಡ ಹೆಚ್ಚಾಗಿ ಪಡಿಬಹುದು. ಇದರಲ್ಲಿ ನಿಮಗೆ ಅನುಕೂಲ ಏನಪ್ಪಾ ಅಂತಂದ್ರೆ, ನೀವು ಉಂಡೆಗಡ್ಡೆಗಳನ್ನಾದ್ರೂ ಬಿತ್ತನೆ ಮಾಡಬಹುದು, ಅಥವಾ ಅದನ್ನ ಹೋಳ್ ಮಾಡಿ ತುಂಡು ಮಾಡಿ ಅವುಗಳನ್ನಾದ್ರೂ ಬಿತ್ತನೆ ಮಾಡಬಹುದು. ಇದರಿಂದ ನಿಮಗೆ ನಾಟಿಗೆ ತಗಲುವಂತಹ ಕಾರ್ಮಿಕರ ವೆಚ್ಚವನ್ನ ಜಾಸ್ತಿ ಪ್ರಮಾಣದಲ್ಲಿ ಕಡಿಮೆ ಮಾಡಿಸಬಹುದು, ಮತ್ತೆ ಈಗ ಸಕಾಲಕ್ಕೆ ಬಿತ್ತನೆಯನ್ನ ಮಾಡಬಹುದು. ಇದು ಒಂದು ಅವಕಾಶ ಇದೆ. ಇದರ ಜೊತೆಗೆ ಈಗ ರಾಗಿನೂ ಕೂಡ ಒಂದು ಪ್ರಮುಖ ಬೆಳೆ, ಜಿಲ್ಲೆಯ ಒಂದು ಪ್ರಮುಖ ಬೆಳೆ. ಇಲ್ಲಿ ಸುಮಾರು ಜನ ರೈತರು ಕೂಡ ಎರಚುವಂತಹ ವಿಧಾನವನ್ನ ಇನ್ನೂ ಕೂಡ ಬಳಸ್ತಾ ಇದ್ದಾರೆ, ಚಲಿಕೆ ರಾಗಿ ಪದ್ಧತಿ. ಆದ್ರೆ ರೈತರಿಂದಾನೇ ನಾವು ಫೀಡ್ಬ್ಯಾಕ್ ತಗೊಂಡಾಗ ಸಾಲ್ ರಾಗಿಯಲ್ಲಿ ನಮಗೆ ಬಂದಷ್ಟು ಇಳುವರಿ ಈ ಚಲಿಕೆ ರಾಗಿಯಲ್ಲಿ ಬರಲ್ಲ ಅಂತ ಅವರೇ ಹೇಳ್ತಾರೆ. ಆದ್ರೆ ಅಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ ಸೂಕ್ತವಾದ ಬಿತ್ತನೆ ಯಂತ್ರಗಳು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಕೆಲವೊಂದು ಈಗ ನಮ್ಮ ವಿಶ್ವವಿದ್ಯಾಲಯದ ಆಯ್ತು, ಕೆಲವೊಂದು ನಮ್ಮ ಸಂಶೋಧನಾ ಸಂಸ್ಥೆಗಳಿಂದ ಆಲ್ರೆಡಿ ಅಭಿವೃದ್ಧಿ ಮಾಡಿದ್ದಾರೆ. ಆದ್ರೆ ಅದನ್ನ ಬಳಸೋದಕ್ಕೆ ರೈತರು ಕೂಡ ಮುಂದೆ ಬರಬೇಕು. ಮುಂದೆ ಬಂದಾಗ ಅದನ್ನ ಏನು ತಪ್ಪಿದೆ, ಏನ್ ಸರಿ ಇದೆ, ಅದು ಚೆನ್ನಾಗಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣಕ್ಕೆ ಪ್ರಚಾರ ಮಾಡಬಹುದು, ಅಥವಾ ಏನಾದರೂ ಲೋಪದೋಷಗಳಿದ್ರೆ ಅದನ್ನ ಸರಿಪಡಿಸ್ಕೋಬಹುದು. ಹಾಗಾಗಿ ರೈತರ ಭಾಗಿತ್ವನು ಕೂಡ ಇದರಲ್ಲಿ ಅಷ್ಟೇ ಪ್ರಮುಖವಾಗಿದೆ. ಇನ್ನ ನಾವು ಕಳೆ ನಿಯಂತ್ರಣಕ್ಕೆ ಸುಮಾರು ರೈತರು ಮುಂದೆ ಬರ್ತಾ ಇಲ್ಲ, ಎಲ್ಲರೂ ಕೂಡ ಕಳೆನಾಶಕಗಳನ್ನ ಬಳಸಿಬಿಟ್ಟು ಕಳೆ ನಿಯಂತ್ರಣ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಯಂತ್ರಗಳ ಲಭ್ಯತೆ ಇದೆ, ಆದ್ರೆ ಅಷ್ಟೊಂದು ಶ್ರಮ ವಹಿಸ್ಲಿಕ್ಕೆ ಮತ್ತೆ ಒಂದು ಖರ್ಚನ್ನ ಮಾಡ್ಲಿಕ್ಕೆ ಮುಂದ್ ಬರ್ತಾ ಇಲ್ಲ. ಕೇವಲ ನಾವೊಂದು ಕಳೆನಾಶಕಗಳನ್ನ ಸಿಂಪಡಣೆ ಮಾಡಿ ಕಂಟ್ರೋಲ್ಗೆ ತಗೋಬೇಕು ಅಂತ ಒಂದು ಮನಸ್ಥಿತಿ. ಹಾಗಾಗಿ ರೈತರು ಕೂಡ ಸ್ವಲ್ಪ ಈ ವಿಷಯಗಳಲ್ಲಿ ಬದಲಾವಣೆ ಆದಾಗ ಹೆಚ್ಚಿನ ಯಾಂತ್ರೀಕರಣವನ್ನ ನಾವು ಕ್ಷೇತ್ರ ಮಟ್ಟಕ್ಕೆ ತರಬಹುದು.
0: ಇಷ್ಟೆಲ್ಲ ವಿಚಾರಗಳನ್ನ ನಾವು ಬಿತ್ತನೆಯಿಂದ ಕೊಯ್ಲಿನವರೆಗೆ ಗಮನಿಸಬಹುದು ಈ ಯಾಂತ್ರೀಕರಣಗಳನ್ನ ಬಳಕೆ ಮಾಡೋದ್ರಿಂದ ಅಂತ ಹೇಳಿ.
1: ಹೌದು,
0: ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ, ನಾವು ಒಂದು ಬೆಳೆಯನ್ನ ಬೆಳಿತೀವಿ ಅಂತಂದ್ರೆ ಮುಖ್ಯವಾಗಿ ಅಲ್ಲಿ ಮಣ್ಣಿನ ಸಿದ್ಧತೆ ಬಹಳ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಮಣ್ಣಿನ ಸಿದ್ಧತೆಯನ್ನ ಮಾಡುವ ಸಂದರ್ಭದಲ್ಲಿ ಯಾವ ಯಂತ್ರಗಳನ್ನ ಬಳಕೆ ಮಾಡ್ತಾ ಇದ್ದೇವೆ ಈ ಒಂದು ಯಾಂತ್ರೀಕರಣದಲ್ಲಿ?
1: ಈಗ ಸದ್ಯಕ್ಕೆ ನಾನು ಹೇಳ್ದಂಗೆ ಫಸ್ಟ್ ಮಾಗಿ ಉಳುಮೆ ಅಥವಾ ಆಳವಾದ ಉಳುಮೆಗೆ ಮೌಲ್ಡ್ ಬೋಲ್ಡ್ ಪ್ಲೋಗಳನ್ನ ಬಳಸ್ತಾ ಇದ್ದಾರೆ. ಆಮೇಲೆ ರೋಟಾವೇಟರ್ನ ಬಳಸ್ತಾರೆ, ಕಲ್ಟಿವೇಟರ್ ಅಂದ್ರೆ 5 ನೇಗ್ಲು 9 ನೇಗ್ಲು ಅಂತಾರಲ್ಲ, ಕೆಲವೊಂದು ಸೆಕೆಂಡರಿ ಟಿಲೇಜ್ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ದ್ವಿತೀಯ ಹಂತದ ಉಳುಮೆ ಮಾಡುವಂತಹ ಯಂತ್ರೋಪಕರಣಗಳು, ಅವುಗಳನ್ನ ಬಳಸ್ತಾ ಇದ್ದಾರೆ. ಇದರ ಜೊತೆಗೇನೆ ಈಗ ಕೆಲವೊಂದು ಹಿಂದಿನ ಬೆಳೆ ಅವಶೇಷಗಳಲ್ಲಿ ನಾವು ನೇರವಾಗಿ ಬಿತ್ತನೆ ಮಾಡ್ಲಿಕ್ಕೂ ಕೂಡ ಸಾಧ್ಯತೆ ಇದೆ. ಅಂದ್ರೆ ಯಾವುದೇ ಒಂದು ಪ್ರಥಮ ಹಂತದ ಉಳುಮೆಯನ್ನ ಮಾಡದೇನೆ ಹಿಂದಿನ ಬೆಳೆ ಅವಶೇಷಗಳಲ್ಲೇನೆ ಕೇವಲ ಬಿತ್ತನೆಗೆ ಎಷ್ಟು ಜಾಗ ಬೇಕೋ ಅಷ್ಟನ್ನ ಮಾತ್ರ ಒಂದು ಸಾಲನ್ನ ಕೊರೆದು ಅಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಸೊ ಈ ತರ ಪದ್ಧತಿಗಳನ್ನ ಜೀರೋ ಟಿಲೇಜ್ ಸೀಡ್ ಡ್ರಿಲ್ ಅಂತ ಹೇಳ್ತೀವಿ, ಅಂದ್ರೆ ಶೂನ್ಯ ಬೇಸಾಯ ಪದ್ಧತಿ. ಅಂದ್ರೆ ಈಗ ಎಲ್ಲಿ ನಮಗೆ ಮಳೆ ಪ್ರಮಾಣ ಕಡಿಮೆ ಇದೆ, ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಂತಂದ್ರೆ ನಾವು ಅರಸೀಕೆರೆಗೆ ಈ ತಂತ್ರಜ್ಞಾನವನ್ನ ನಾವು ರೆಕಮೆಂಡ್ ಮಾಡಬಹುದು. ಅಂದ್ರೆ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇರೋದ್ರಿಂದ ಹಿಂದಿನ ಬೆಳೆಯಲ್ಲಿ ಕಟಾವ್ ಆದ ನಂತರ ಇನ್ನೂ ಕೂಡ ತೇವಾಂಶ ಇರುತ್ತೆ ಮಣ್ಣಲ್ಲಿ. ಆ ತೇವಾಂಶವನ್ನ ಬಳಸ್ಕೊಂಡು ನಾವು ಈ ತರಹದ ಒಂದು ಯಂತ್ರೋಪಕರಣಗಳಿಂದ ಡೈರೆಕ್ಟ್ ಆಗಿ ಬಿತ್ತನೆಗೆ ಹೋಗ್ಬೋದು. ಅಂದ್ರೆ ಅದನ್ನ ಸುಟ್ಟುಬಿಟ್ಟು ಮತ್ತೆ ಉಳುಮೆ ಮಾಡಿ ಭೂಮಿ ಸಿದ್ಧತೆ ಮಾಡೋದ್ರ ಬದಲು ಅಷ್ಟೊಂದು ಶಕ್ತಿಯನ್ನ ನಾವು ಉಳಿತಾಯ ಮಾಡಬಹುದು, ಜೊತೆಗೆ ಇರುವಂತಹ ತೇವಾಂಶದ ಸದ್ಬಳಕೆಯನ್ನ ಕೂಡ ಮಾಡಬಹುದು. ಈ ತರದ ತಂತ್ರಜ್ಞಾನಗಳು ಈಗ ಟಿಲೇಜ್ ಅಲ್ಲೂ ಇದೆ, ಮತ್ತೆ ಅಂದ್ರೆ ಉಳುಮೆ ಹಂತದಲ್ಲೂ ಇದೆ, ಹಾಗೇನೆ ಬಿತ್ತನೆ ಹಂತದಲ್ಲೂ ಕೂಡ ಮಾಡಬಹುದು.
0: ಈ ಸಂದರ್ಭದಲ್ಲಿ ಬಿತ್ತನೆ ಮತ್ತು ನೆಡುವ ಕಾರ್ಯಕ್ರಮಗಳಲ್ಲಿ ಯಾಂತ್ರೀಕರಣದ ಪಾತ್ರ ಏನು ಅಂತ ಹೇಳ್ತೀರಿ?
1: ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಈಗ ಭತ್ತನೂ ಕೂಡ ನಮ್ಮ ಜಿಲ್ಲೆಯ ಒಂದು ಪ್ರಮುಖ ಬೆಳೆ, ಅದರಲ್ಲೂ ರಾಜಮುಡಿ ಭತ್ತ. ಇದು ಇನ್ನು GI ಟ್ಯಾಗ್ನು ಕೂಡ ಪ್ರಪೋಸ್ ಮಾಡ್ತಾ ಇದ್ದಾರೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಭತ್ತದಲ್ಲಿ ನಾವು ಈ ಯಾಂತ್ರೀಕರಣಕ್ಕೆ ಸುಮಾರು ಅವಕಾಶಗಳಿದೆ. ಈಗ ನಾವು ಕೃಷಿ ವಿಜ್ಞಾನ ಕೇಂದ್ರದ ರೈತರ ಜೊತೆಗೆ ಹಾಗೂ ಇಲಾಖೆಯವರ ಜೊತೆಗೂ ಕೂಡ ಕೆಲವೊಂದು ಪ್ರಾತ್ಯಕ್ಷಿಕೆಗಳನ್ನು ನಾವು ಮಾಡಿದ್ವಿ. ಈಗ ಅದರಲ್ಲಿ ನಾವು ರೈತರ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಈಗ ಒಂದು ಸಸಿ ಮಡಿ ಮಾಡಿ ಅದನ್ನು ಕಿತ್ತಿ ನಾಟಿ ಮಾಡೋ ಹಂತದಲ್ಲಿ ಈಗ ನಾವು ಮಾಮೂಲಿ ಪದ್ಧತಿಗೆ ಹೋಲಿಸಿದ್ರು ಮತ್ತೆ ಯಾಂತ್ರೀಕೃತ ನಾಟಿಗೆ ಹೋಲಿಸಿದ್ರೆ 8,000-9,000 ರೂಪಾಯಿ ಕೇವಲ ನಾಟಿ ಮಾಡೋದ್ರವರೆಗೆ ಉಳಿಸ್ಬೋದು. ಈಗ ನಿಮ್ಗೆ ಇದರಲ್ಲಿ ಒಂದು 20,000-25,000 ಖರ್ಚಾಗ್ತಾ ಇತ್ತಂದ್ರೆ ಮಾಮೂಲಿ ನಾವು ಕೈಯಿಂದ ಕಿತ್ತು ಕೈಯಿಂದ ನಾಟಿ ಮಾಡೋ ಅಷ್ಟೊತ್ತಿಗೆ ಜೊತೆಗೆ ಅದನ್ನ ಕಂಪೇರ್ ಮಾಡಿದ್ರೆ ಈ ಮಷಿನ್ ಅಥವಾ ಯಾಂತ್ರೀಕೃತ ನಾಟಿಯಲ್ಲಿ ಒಂದು 8,000-9,000 ಅಷ್ಟು ಆರಾಮಾಗಿ ನಾವು ಉಳಿತಾಯ ಮಾಡಬಹುದು. ಇದ್ರ ಜೊತೆಗೆ ಇನ್ನೊಂದು ಅನುಕೂಲ ಏನಪ್ಪಾ ಅಂತಂದ್ರೆ ಬೀಜದ ಪ್ರಮಾಣ ಕಡಿಮೆ ಬೇಕಾಗತ್ತೆ ಯಂತ್ರದಿಂದ ನಾಟಿ ಮಾಡಿದಾಗ. ಆಮೇಲೆ ಕೆಲವೊಂದು ರೈತರ ಒಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ 25 ಕೆಜಿ ಬಳಸ್ತೀವಿ, ಅಲ್ಲಿ ಕೇವಲ 15-20 ಕೆಜಿ ಅಲ್ಲಿ ನೀವು ನಾಟಿ ಮಾಡ್ತೀರಿ, ನೀವು ಸಸಿ ತೆಳುವಾಗಿ ನೆಡೋದ್ರಿಂದ ಇಳುವರಿ ಬರಲ್ಲ ಅನ್ನೋಂತಹ ಒಂದು ತಪ್ಪು ಕಲ್ಪನೆ ಇದೆ. ಆ ತರ ಇಲ್ಲ. ಈಗ ಉದಾಹರಣೆಗೆ ನಿಮಗೂ ಪರಿಚಯ ಇರ್ಬೋದು, ನಮ್ಮ ದಬ್ಬೆಗದ್ದೆ ಕಾಂತರಾಜ್ ಅವರಿರ್ಬೋದು, ಈಗ ಸುಮಾರು ಪ್ರಗತಿಪರ ರೈತರು ಅವರು ಈ ಯಾಂತ್ರೀಕೃತ ಭತ್ತದ ಒಂದು ಪದ್ಧತಿಯನ್ನೇ ಮಾಡಿಸ್ತಾ ಇದ್ದಾರೆ. ಅವರು ಒಂದು ವರ್ಷಕ್ಕೆ ಸುಮಾರು ಏನಿಲ್ಲಾಂದ್ರೆ ಒಂದು 200-300 ಎಕರೆ ಅವರೇ ಸ್ವತಃ ನಾಟಿ ಮಾಡಿ ಒಂದು ಈ ಯಾಂತ್ರೀಕೃತ ಕೃಷಿಯಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ಕಂಡಿದ್ದಾರೆ. ಅಲ್ಲಿ ನಮಗೆ ಸಸಿಯಿಂದ ಸಸಿಗೆ ನಾವು ಸರಿಯಾದ ಅಂತರವನ್ನು ಕಾಯ್ಕೊಂಡಾಗ ನಮಗೆ ತೆಂಡೆ ಒಡೆಯುವಂತಹ ಪ್ರಮಾಣವನ್ನು ಕೂಡ ಚೆನ್ನಾಗಿರುತ್ತೆ, ಮತ್ತೆ ಇಳುವರಿಯಲ್ಲೂ ಕೂಡ ಒಂದು ಹೆಚ್ಚಿನ ಒಂದು ಇಳುವರಿಯನ್ನು ಕೂಡ ನಾವು ಪಡೀಲಿಕ್ಕೆ ಸಹಾಯ ಆಗುತ್ತೆ. ಇದರ ಜೊತೆಗೇನೆ ಕಳೆ ನಿಯಂತ್ರಣಕ್ಕೂ ಕೂಡ ಒಂದು ಅವಕಾಶ ಇದೆ. ಈಗ ಕೋನೋವಿಡ್ರ್ ಇರ್ಬೋದು, ಆಮೇಲೆ ಈಗ ಕೆಲವೊಂದು ಬ್ಯಾಟ್ರಿ ಚಾಲಿತ ಕಳೆ ತೆಗೆಯುವಂತಹ ಯಂತ್ರಗಳು ಬಂದಿದ್ದಾವೆ, ಎಸ್ಪೆಷಲಿ ಭತ್ತಕ್ಕೆ ಅಂತಾನೆ ಬಂದಿದ್ದಾವೆ. ಅದನ್ನು ಕೂಡ ನಾವು ಬಳಸಿದಾಗ ಕಳೆ ನಿಯಂತ್ರಣ ಮಾಡಬಹುದು, ಮತ್ತೆ ಯಾಂತ್ರೀಕೃತ ನಾಟಿಯನ್ನ ಮಾಡಬಹುದು. ಆಮೇಲೆ ಈಗ ಕಟಾವಿಗೆ ನಾವು ರೀಪರ್ ಗಳನ್ನ ಬಳಸಬಹುದು, ಅಥವಾ ಕಂಬೈನ್ ಹಾರ್ವೆಸ್ಟರ್ ಕೂಡ ಈಗ ಇತ್ತೀಚೆಗೆ ಬಳಸ್ತಾ ಇದ್ದಾರೆ, ಆಮೇಲೆ ಪ್ರಚಲಿತದಲ್ಲೂ ಇದೆ, ಆಮೇಲೆ ಜಾಸ್ತಿ ಜನ ರೈತರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಮೆಕನೈಸೇಷನ್ಗೆ ಅಥವಾ ಯಾಂತ್ರೀಕರಣಕ್ಕೆ ಈ ನಾವು ನಾಟಿಯನ್ನ ಯಂತ್ರದ ಮುಖಾಂತರ ಮಾಡಿದಾಗ ನಮಗೆ ಸಾಕಷ್ಟು ಲಾಭಗಳು ಇದಾವೆ, ಆಮೇಲೆ ವೆಚ್ಚದಲ್ಲೂ ಕೂಡ ನಾವು ಕಡಿಮೆ ಮಾಡಬಹುದು, ಉಳಿತಾಯ ಕೂಡ ಮಾಡಬಹುದು.
0: ಇನ್ನು ಮಧ್ಯಂತರ ಕೃಷಿ ಕಾರ್ಯಗಳಲ್ಲಿ ಯಂತ್ರಗಳನ್ನು ಉಪಯೋಗವನ್ನು ಹೇಗೆ ಮಾಡಬಹುದು ಅಂತ ಹೇಳ್ತೀರಿ?
1: ಸ್ಪ್ರೇಯಿಂಗ್ ಆಗಿರ್ಬೋದು, ಅಂದರೆ ಈಗ ಲಘು ಪೋಷಕಾಂಶಗಳಿರ್ಬೋದು ಅಥವಾ ಕೀಟನಾಶಕಗಳಿರ್ಬೋದು, ಇವುಗಳನ್ನು ಬಳಸಲಿಕ್ಕೆ ಸುಮಾರು ತರಹದ ಸಿಂಪಡಣಾ ಯಂತ್ರಗಳು ಬಂದಿದ್ದಾವೆ. ಈಗ ಅದರಲ್ಲಿ ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಈಗ ಡ್ರೋನ್ ಸಿಂಪಡಣೆ ಕೂಡ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ, ಮತ್ತೆ ಸುಮಾರು ಜನ ರೈತರು ಅಳವಡಿಸ್ಕೊಳ್ತಾ ಇದ್ದಾರೆ. ಸೊ ಅದು ಒಂದು ಪ್ರಮುಖ ಒಂದು ಸಂತೋಷದ ವಿಷಯ. ಅದ್ರ ಜೊತೆಗೇನೆ ಈಗ ತೊಗರಿ ಇರ್ಬೋದು, ಅಂದ್ರೆ ಏಕ ಬೆಳೆ ಪದ್ಧತಿಯಲ್ಲಿ ಮಾತಾಡ್ತಾ ಇದ್ದೀನಿ, ಅಥವಾ ಸೂರ್ಯಕಾಂತಿ ಇರ್ಬೋದು, ಈ ತರದ ಎತ್ತರದ ಬೆಳೆಗಳು ಏನ್ ಬರ್ತವೆ, ಅಥವಾ ಮೆಣಸಿನಕಾಯಿ ಇರ್ಬೋದು, ಈ ತರದ ಎತ್ತರದ ಬೆಳೆಗಳಲ್ಲಿ ಒಂದು ಹಂತದ ನಂತರ ನಾವು ಟ್ರ್ಯಾಕ್ಟರ್ಗಳನ್ನ ತಗೊಂಡು ಹೋಗೋದಕ್ಕಾಗಲ್ಲ ಆ ಬೆಳೆಯಲ್ಲಿ. ಸೊ ಅಂತಹ ವಿಷಯಗಳಲ್ಲಿ ಈಗ ನಮಗೆ ಹೈ ಕ್ಲಿಯರೆನ್ಸ್ ಸ್ಪ್ರೇಯರ್ಸ್ಗಳು ಬಂದಿದ್ದಾವೆ. ಬೇರೆ ಬೇರೆ ಕಂಪ್ನಿಗಳಲ್ಲಿ ನಾವು ಆ ಗಾಳಿಯ ಎತ್ತರವನ್ನ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಬೆಳೆ ಎಷ್ಟು ಎತ್ತರದಲ್ಲಿದೆ ಅದಕ್ಕೆ ಯಾವುದೇ ರೀತಿಯ ಹಾನಿ ಆಗದಂತೆ ಅದನ್ನ ಬೆಳೆಯ ಒಳಗಡೆ ತಗೊಂಡು ನಾವು ಸಿಂಪಡಣೆಯನ್ನ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇದು ನಿಮಗೆ ಒಂದು ಸರಿ ಮೂವ್ ಆಯ್ತು ಅಂತಂದ್ರೆ 3-4 ಮೀಟರ್ ಅಷ್ಟು ಬೆಳೆಯನ್ನ ಅದರಲ್ಲಿ ಕವರ್ ಆಗುತ್ತೆ. ಅಷ್ಟು ಏಕಕಾಲಕ್ಕೆ 3-4 ಮೀಟರ್ ಅಲ್ಲಿ ಒಂದ್ ಏನಿಲ್ಲಾಂದ್ರೆ ಒಂದು 15-20 ಸಾಲನ್ನ ನೀವು ಏಕಕಾಲಕ್ಕೆ ಸಿಂಪಡಣೆಯನ್ನ ಮಾಡಬಹುದು. ಸೊ ಇದ್ರ ಜೊತೆಗೆ ಈಗ ಇಂಜಿನ್ ಸ್ಪ್ರೇಯರ್ಸ್ ಬಂದಿದೆ, ಅಂದ್ರೆ HTP ಸ್ಪ್ರೇಯರ್ ಅಂತ ಹೇಳ್ತೀವಿ, ಹೈ ಥ್ರೋಪುಟ್ ಸ್ಪ್ರೇಯರ್ ಅಂತ ಹೇಳ್ತೀವಿ. ಸೊ ಅದು ಕೂಡ ನಿಮ್ಗೆ ಒಂದು ಒಳ್ಳೆಯ ಅವಕಾಶ ಇದೆ. ಈಗ ಸಿಂಪಡಣೆ ಅಂತ ಸಸ್ಯ ಸಂರಕ್ಷಣಾ ಚಟುವಟಿಕೆಗಳಲ್ಲಿ ಅದು ಕೂಡ ಒಂದು ನಮಗೆ ಅವಕಾಶ. ಇಲ್ಲೂ ಕೂಡ ನಾವು ಯಾಂತ್ರೀಕರಣವನ್ನು ಬಳಸಿದಾಗ ನಾವು ಇಲ್ಲಿ ಮಾನವ ಶಕ್ತಿಯನ್ನ ಕಡಿಮೆ ಮಾಡುವಂತಹ ಒಂದು ಅವಕಾಶ ಇದೆ ನಮಗೆ.
0: ಬಹಳ ಪ್ರಮುಖವಾದಂತಹ ವಿಚಾರ ನಮ್ಮ ಒಂದು ಕೃಷಿಯಲ್ಲಿ ಅಂತಂದ್ರೆ ಕೊಯ್ಲು ಸರ್. ಈ ಕೊಯ್ಲೆ ಬಹಳ ಪ್ರಮುಖವಾದಂತಹ ಪಾತ್ರ, ಹಾಗಾಗಿ ಕೊಯ್ಲು ಮತ್ತು ಮಳಿ ಕಾರ್ಯಗಳಲ್ಲಿ ಯಂತ್ರಗಳ ಪ್ರಯೋಜನ ಏನು ಅಂತ ಹೇಳ್ತೀರಿ?
1: ಈಗ ನಾನು ಅವಾಗಲೇ ಹೇಳಿದಂಗೆ ಮೊದಲು ಈ ಕಂಬೈನ್ ಹಾರ್ವೆಸ್ಟರು ಭತ್ತಕ್ಕೆ ಮತ್ತೆ ಗೋಧಿಗೆ ಅವರು ತಯಾರು ಮಾಡಿದ್ದು, ಭತ್ತ ಮತ್ತೆ ಗೋಧಿಗೆ ತಯಾರು ಮಾಡಿದ್ದು. ಆದರೆ ಇತ್ತೀಚೆಗೆ ಎಲ್ಲಾ ಬೆಳೆಗಳಿಗೂ ಕೂಡ ಬಳಸ್ತಾ ಇದ್ದೀವಿ. ಈಗ ನಾವು ರಾಗಿಗೂ ಕೂಡ ಈ ಮೆಷಿನ್ ಹಾರ್ವೆಸ್ಟ್ ಇಂದ ಅಥವಾ ಕಂಬೈನ್ ಹಾರ್ವೆಸ್ಟರ್ಗಳಿಂದ ಮಾಡ್ತಾ ಇದ್ದೀವಿ. ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳೋದಾದ್ರೆ, ಈಗ ನಾವು ಹಾರ್ವೆಸ್ಟಿಂಗ್ಗೆ ಅಥವಾ ಯಾವುದೇ ಒಂದು ಖರ್ಚನ್ನ ನೋಡೋದಾದ್ರೆ ಸುಮಾರು 1/2 ನಾವು ಯಾಂತ್ರೀಕರಣವನ್ನ ಬಳಸ್ಕೊಂಡು ಉಳಿಸ್ಕೋಬಹುದು. ಆಮೇಲೆ ಒಂದು ಗಂಟೆಯಿಂದ ಎರಡು ಗಂಟೆ ಅಷ್ಟೊತ್ತಿಗೆ ನಿಮ್ದು ಒಂದು ಎಕರೆ ಅಥವಾ ಒಂದೂವರೆ ಎಕರೆ ಜಮೀನನ್ನ
0: ಕಟಾವು
1: ಮಾಡಿ ಒಕ್ಕಣೆನು ಕೂಡ ಆಗ್ಬಿಡುತ್ತೆ. ಆಮೇಲೆ ಅದನ್ನ ಬೆಳೆಯನ್ನ ಅಲ್ಲೇ ನಮ್ಮ ಜಮೀನಲ್ಲಿ ಬಿಟ್ಟು ಒಣಗಿಸಿ ಆಮೇಲೆ ನಾವು ರಾಶಿ ಮಾಡೋದ್ರ ಬದಲು ಒಣಗಿಸೋವರೆಗೂ ಕಾಯ್ದು ಸರಿಯಾದ ಒಂದು ತೇವಾಂಶ ನಮ್ಮ ಕಾಳುಗಳಲ್ಲಿ ಇತ್ತು ಅಂತಂದ್ರೆ ಅಂತಹ ಸಮಯದಲ್ಲಿ ನಾವು ಈ ಕಂಬೈನ್ ಹಾರ್ವೆಸ್ಟರ್ಗಳನ್ನ ಬಳಸ್ಬಿಟ್ಟು ಏಕಕಾಲಕ್ಕೆ ಕಟಾವು ಮತ್ತೆ ಒಕ್ಕಣೆಯನ್ನು ಕೂಡ ಮಾಡಬಹುದು. ಆಮೇಲೆ ಇನ್ನೂ ಒಂದು ಅವಕಾಶ ಏನಪ್ಪಾ ಅಂತಂದ್ರೆ ಭತ್ತದಲ್ಲಿ ಈ ಬೇಲರ್ ಅಂತ ಬರುತ್ತೆ, ಪೆಂಡಿಕಾರಕಗಳು. ಇತ್ತೀಚೆಗೆ ನಮ್ಮಲ್ಲಿ ಸೈಲೇಜ್ ಬಳಸುವಂತಹ ಪ್ರಮಾಣ ಜಿಲ್ಲೆಯಲ್ಲಿ
0: ಹೆಚ್ಚಾಗಿದೆ.
1: ಈ ಜೋಳದ ಒಂದು ಸೈಲೇಜ್ ನಮ್ಮ ಜಾನುವಾರುಗಳಿಗೆ ಆಹಾರವಾಗಿ ಏನು ಕೊಡ್ಲಿಕ್ಕೆ ಯೂಸ್ ಮಾಡ್ತಾ ಇದಾರೆ. ಈ ಬೇಲರ್ಗಳನ್ನ ಭತ್ತದ ಕಟಾವು ನಂತರ ಏನು ಹುಲ್ಲು ಬಿದ್ದಿರುತ್ತೆ, ರಾಗಿದಿರ್ಬೋದು ಅಥವಾ ಭತ್ತದಿರ್ಬೋದು, ಅವುಗಳನ್ನ ನಾವು ಪೆಂಡಿಗಳಾಗಿ ಅಂದ್ರೆ ಬೇಲ್ಗಳಾಗಿ ಮಾರ್ಪಾಟು ಮಾಡ್ಲಿಕ್ಕೆ ಈ ಬೇಲರ್ ಅನ್ನೋ ಒಂದು ಯಂತ್ರನು ಕೂಡ ನಮಗೆ ಸಹಾಯಕಾರಿಯಾಗಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಶೇಖರಣೆಯನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಕೇವಲ ಪೆಂಡಿಗಳಲ್ಲಿ 20-25 ಕೆಜಿಯ ಒಂದೊಂದು ಬೇಲ್ಗಳು ಬರ್ತವೆ. ಅವುಗಳನ್ನ ಸ್ಟೋರೇಜ್ ಮಾಡ್ಲಿಕ್ಕೆ ಮತ್ತೆ ಹ್ಯಾಂಡಲ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕೂಡ ನಮಗೆ ಅನುಕೂಲ ಆಗುತ್ತೆ. ಈ ಭತ್ತದ ಹುಲ್ಲನ್ನ ನಾವು ಟ್ರಾಲಿಗಳಲ್ಲಿ ತುಂಬಿಸ್ಕೊಂಡು ಹೋಗೋ ಬದಲು ಈ ತರ ಪೆಂಡಿಕಾರಕಗಳನ್ನಾಗಿ ಮಾಡಿ ನಿಮಗೆ ನಿಯಂತ್ರಣಕ್ಕೂ ಕೂಡ ಅನುಕೂಲ ಆಗುತ್ತೆ.
0: ಕೊಯ್ಲು ಆಯ್ತು ಸರ್, ಕೊಯ್ಲಿನ ನಂತರದ ತಂತ್ರಜ್ಞಾನಗಳಲ್ಲಿ ಯಾಂತ್ರೀಕರಣದ ಪಾತ್ರ ಏನು ಅಂತ ಹೇಳ್ತೀರಿ?
1: ಕೊರೋನಾ ಬಂದ್ ಹೋದ ನಂತರ ನಾವು ಕ್ವಾಲಿಟಿ ಮತ್ತೆ ಹೆಲ್ತ್ ಕಾನ್ಶಿಯಸ್ನೆಸ್ಗೆ ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ದೀವಿ. ಈ ಕ್ವಾಲಿಟಿ ಗುಣಮಟ್ಟದ ಒಂದು ಮಾಪನ ಮಾಡಲಿಕ್ಕೆ ಇಲ್ಲಿ ನಮಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಮಷಿನ್ ಲರ್ನಿಂಗ್ ಇದೆ. ಸೊ ಈ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ನಾವು ಕೆಲವೊಂದು ಇಂಟರ್ವೆನ್ಷನ್ಸ್ಗಳನ್ನು ಮಾಡಬಹುದು. ಈಗ ಉದಾಹರಣೆಗೆ ನಮ್ಮ ಬೆಳೆ ಆರೋಗ್ಯಕರವಾಗಿ ಇದೆಯೋ ಇಲ್ಲೋ ಅಂತೇಳಿ ಈಗ ಸೊಫೆಸ್ಟಿಕೇಟೆಡ್ ಡ್ರೋನ್ಸ್ಗಳು ಬರ್ತಾ ಇದ್ದಾವೆ. ಸೊ ಡ್ರೋನ್ಸ್ಗಳ ಮುಖಾಂತರ ನಾವು ಬೆಳೆಯ ಒಂದು ಆರೋಗ್ಯವನ್ನು ಕಂಡುಹಿಡಿಬೋದು, ಮತ್ತೆ ಯಾವ ಒಂದು ರೋಗದ ಬಾಧೆ ಎಷ್ಟಿದೆ, ಕಡಿಮೆ ಇದೆಯಾ ಅಥವಾ ಕೀಟದ ಹಾವಳಿ ಇದೆಯಾ, ಅವುಗಳನ್ನ ನಾವು ಕೇವಲ ಡ್ರೋನ್ ಸರ್ವೈವಲೆನ್ಸ್ ಇಂದ ಮಾಡಬಹುದು. ಮತ್ತೆ ಸ್ಯಾಟಲೈಟ್ ಇಮೇಜಸ್ ಗಳನ್ನ ಬಳಸ್ಕೊಂಡು ಕೂಡ ನಾವು ಮಾಡಬಹುದು. ಹಾಗೇನೆ ಈಗ ನಮ್ಗೆ ವಾತಾವರಣ, ಈಗ ನಮ್ಗೆ ಕಳೆದ ವರ್ಷ ಮತ್ತೆ ಒಂದು ಎರಡು ವರ್ಷದಿಂದ ಕೇದಿಗೆ ರೋಗ ನಮ್ಗೆ ಜೋಳದಲ್ಲಿ ಪ್ರಮುಖವಾಗಿ ಬಾಧೆಯನ್ನ ನೀಡ್ತಾ ಇದೆ. ಇದರಲ್ಲಿ ವಾತಾವರಣದಲ್ಲಿ ಏನ್ ಚೇಂಜಸ್ ಆಗಿದೆ ಅದನ್ನ ನೀವು ಮುನ್ಸೂಚನೆಯಾಗಿ ಪಡ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಕೆಲವೊಂದು ಪ್ರಿಕಾಷನರಿ ಮೆಜರ್ಸ್ ನ ತಗೊಂಡು ಈ ಒಂದು ಕೇದಿಗೆ ರೋಗದ ಬಾಧೆಯನ್ನು ಕೂಡ ನೀವು ಹತೋಟಿ ಮಾಡ್ಲಿಕ್ಕೆ ಕೆಲವೊಂದು ಅಡ್ವೈಸರೀಸ್ ಕೂಡ ಬರ್ತಾ ಇದಾವೆ. ಅಂದ್ರೆ ವೆದರ್ ಅಡ್ವೈಸರೀಸ್ ಅಂತ ಹೇಳ್ತೇವೆ, ಅಲ್ಲೂ ಕೂಡ ನಾವು ಈ ಕೃತಕ ಬುದ್ಧಿಮತ್ತೆಯನ್ನ ನಾವು ಬಳಸ್ಕೊಂಡು ಮಾಡ್ಲಿಕ್ಕೆ ಸಹಾಯ ಇದೆ. ಅದ್ರ ಜೊತೆಗೆ ಈಗ ರೋಬೋಟ್ಸ್ ಬರ್ತಾ ಇದಾವೆ. ರೋಬೋಟ್ಸ್ ಈಗ ನಾವು ಮೋಸ್ಟ್ಲಿ ಹೋಟೆಲ್ಗಳಲ್ಲಿ ಎಲ್ಲ ನೀವು ನೋಡಿರ್ಬೋದು, ಈ ತರ ಸಪ್ಲೈ ಮಾಡೋದಕ್ಕೆ ರೋಬೋಟ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಎಸ್ಪೆಷಲಿ ಹಣ್ಣನ್ನ ಕಿತ್ತೋದಕ್ಕೆ, ಹಾಗೇನೆ ಕೆಲವೊಂದು ಆಗಿದೆಯೋ ಇಲ್ವೋ ಅಥವಾ ಮೆಚೂರ್ ಆಗಿದೆಯೋ ಇಲ್ವೋ ಅಂತ ಕ್ವಾಲಿಟಿ ಚೆಕ್ ಮಾಡೋದಕ್ಕೂ ಕೂಡ ಈ ರೋಬೋಟ್ಸ್ಗಳನ್ನ ಬಳಸ್ತಾ ಇದ್ದಾರೆ. ಆಮೇಲೆ ಕೇವಲ ಒಂದು ಫೋಟೋಗಳನ್ನ ಬಳಸ್ಬಿಟ್ಟು ಯಾವ ರೋಗ, ಯಾವ ಕೀಟಬಾಧೆ, ಅದಕ್ಕೆ ಹತೋಟಿ ಕ್ರಮಗಳು ಏನು, ಅವುಗಳನ್ನು ಕೂಡ ನಮಗೆ ತಿಳಿಸ್ಲಿಕ್ಕೆ ಈಗ ನಮ್ಮ ಈಸ್ ಆ್ಯಪ್ ಅಂತ ಒಂದು ಆ್ಯಪ್ ಕೂಡ ಇದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತೆ ಕರ್ನಾಟಕ ಸರ್ಕಾರದಿಂದ ಕೂಡ ಈಗ ಆಲ್ರೆಡಿ ಪ್ರಚಲಿತದಲ್ಲಿದೆ. ಅದ್ರ ಜೊತೆಗೇನೆ ನಾವು ಸ್ಪೆಸಿಫಿಕ್ ಆಗಿ ಪ್ರತಿಯೊಂದು ಕ್ರಾಪಿಗೂ ಕೂಡ ನಾವು ಅದರಲ್ಲಿ ಮಾಡಲಿಕ್ಕೆ ನಮಗೆ ಅವಕಾಶಗಳಿದ್ದಾವೆ. ಸೊ ಇವು ಕೆಲವೊಂದು ಈಗ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಕೆಲವೊಂದು ಪ್ರಚಲಿತ ವಿದ್ಯಮಾನಗಳು ಮತ್ತು ತಂತ್ರಜ್ಞಾನಗಳು.
0: ಈ ರೀತಿಯ ಕ್ರಮಗಳನ್ನ ಕೊಯ್ಲಿನ ನಂತರ ನಾವು ನಮ್ಮ ಕೃಷಿಯಲ್ಲಿ ಅನುಸರಿಸಬಹುದು ಅಂತ ಹೇಳ್ತೀರಿ. ನಾವು ಸಾಕಷ್ಟು ಭಾಗದಲ್ಲಿ ನೋಡ್ತೀವಿ, ತಾವು ಈಗಾಗಲೇ ಮಾತನಾಡ್ತಾ ಕೂಡ ಹೇಳಿದ್ರಿ, ಅದಕ್ಕೆ ಪೂರಕವಾಗಿ ಈ ಪ್ರಶ್ನೆಯನ್ನ ಕೇಳ್ತೀನಿ ಸರ್. ಕೃಷಿಯಲ್ಲಿ ಸ್ವಯಂ ಚಾಲಿತ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ತೀರಿ?
1: ಅದು ಒಳ್ಳೇದೇ. ಆಕ್ಚುಲಿ ಈಗ ನೀವು ಸ್ಮಾರ್ಟ್ ಫಾರ್ಮಿಂಗ್ ಅಂತ ಸುಮಾರು ನೀವು ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ನೋಡಿರ್ಬೋದು. ಅಂದ್ರೆ ಈಗ ಮಣ್ಣಿನಲ್ಲಿ ತೇವಾಂಶ ಖಾಲಿ ಆದಾಗ, ಅಂದ್ರೆ ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಡ್ರಿಪ್ ಸಿಸ್ಟಮ್ ಇರ್ಬೋದು ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ ಇರ್ಬೋದು, ಆನ್ ಆಫ್ ಆಗುವಂತಹ ಸಂವೇದಕಗಳು ಅಂದ್ರೆ ಸೆನ್ಸರ್ಸ್ ಅಂತ ಏನ್ ಹೇಳ್ತೀವಿ ಆಲ್ರೆಡಿ ಬಳಕೆಯಲ್ಲಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಸಸ್ಯಗಳಿಗೆ ಯಾವಾಗ ನೀರಿನ ಅವಶ್ಯಕತೆ ಇದೆ ನಾವು ಅದನ್ನ ಸಮರ್ಪಕವಾಗಿ ಕೊಡಬಹುದು. ಅದ್ರ ಜೊತೆಗೇನೆ ಈಗ ರಸಾವರಿ ಪದ್ಧತಿ ಅಂತ ಇದೆ, ಫರ್ಟಿಗೇಷನ್. ಅಲ್ಲಿ ನಿಮ್ಗೆ ಎಷ್ಟು ಪ್ರಮಾಣದ ಪೋಷಕಾಂಶಗಳು ಬೇಕಾಗಿದೆ ಅಂತ ನೀವು ಕುತ್ತಲ್ಲೇನೆ ಕಂಟ್ರೋಲ್ ಮಾಡಿ ಅಷ್ಟೇ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಈ ಫರ್ಟಿಗೇಷನ್ ಯೂನಿಟ್ ಅಂದ್ರೆ ರಸಾವರಿ ಪದ್ಧತಿಗಳ ಮುಖಾಂತರ ಕೊಡ್ಲಿಕ್ಕೆ ಕೂಡ ಅವಕಾಶಗಳು ಇದೆ. ಆಲ್ರೆಡಿ ಪ್ರಚಲಿತದಲ್ಲೂ ಇದೆ, ಸುಮಾರು ಜನ ರೈತರು ಅದನ್ನ ಅಳವಡಿಸ್ತಾ ಇದ್ದಾರೆ ಆಲ್ರೆಡಿ, ಅದು ಒಂದು ಇದೆ. ಆಮೇಲೆ ಇನ್ನ ಈಗ ಡ್ರೋನ್ ದೀದಿ ಅಂತಾನು ಕೂಡ ನಮ್ಮ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಈಗ ಯುವಕರಿಗೆ ಸಾಕಷ್ಟು ವಿಪುಲ ಅವಕಾಶಗಳಿದಾವೆ. ಅಂದ್ರೆ ಈಗ ಬರೀ ಡ್ರೋನ್ ಅಂತಲ್ಲ, ಈ ಯಂತ್ರೋಪಕರಣಗಳನ್ನ ತಾವೇ ಖರೀದಿ ಮಾಡಿ ಬಾಡಿಗೆ ಆಧಾರದ ಮೇಲೆ ನಿಮ್ಮ ಸಮುದಾಯ ಮಟ್ಟದಲ್ಲೇನೆ ನೀವೇ ಒಂದು ಆದಾಯ ತರುವಂತಹ ಒಂದು ಕೆಲಸಕ್ಕೆ ನೀವೇ ಶುರು ಮಾಡಬಹುದು. ಯುವಕರಿಗೂ ಕೂಡ ಅವಕಾಶ ಇದೆ, ಯುವತಿಯರಿಗೂ ಕೂಡ ಅಥವಾ ಮಹಿಳೆಯರಿಗೂ ಕೂಡ ಈ ಒಂದು ಅವಕಾಶಗಳು ಇದೆ. ಇನ್ನು ನಾನು ಅವಾಗಲೇ ಸ್ಟಾರ್ಟಿಂಗ್ ಹೇಳಿದಂಗೆ ಸಮುದಾಯದ ಒಂದು ಭಾಗಿತ್ವ, ಈಗ ಎಫ್ ಪಿ ಒಗಳು ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಎಫ್ ಪಿ ಒಗಳು ಏನಾದರೂ ಕೈ ಜೋಡಿಸಿದ್ರೆ ಸ್ಥಳೀಯ ಮಟ್ಟದಲ್ಲಿ ಅವರೇ ಕೆಲವೊಂದಿಷ್ಟು ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಿ ಸಮರ್ಪಕವಾಗಿ ಬೇಕಾಗಿರುವಂತಹ ಯಂತ್ರೋಪಕರಣಗಳನ್ನು ಬಾಡಿಗೆ ಮುಖಾಂತರ ಕೊಡಬಹುದು.
0: ಈ ರೀತಿಯ ಅಂಶಗಳು ಸ್ವಯಂಚಾಲಿತ ತಂತ್ರಜ್ಞಾನಗಳನ್ನು ನಮ್ಮ ಕೃಷಿಯಲ್ಲಿ ಬಳಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿದೆ ಅನ್ನೋ ವಿಚಾರವನ್ನು ಹೇಳಿದೆ. ಯಾಂತ್ರೀಕರಣದಿಂದ ಕಾರ್ಮಿಕರ ಮೇಲಿನ ಅವಲಂಬನೆಯನ್ನು ಯಾವ ರೀತಿ ಕಡಿಮೆ ಮಾಡಬಹುದು ಅಂತ ಹೇಳ್ತೀರಾ ಸರ್?
1: ಈಗ ನಾವು ಮ್ಯಾನುವಲ್ ಆಗಿ ಅಂದ್ರೆ ಲೇಬರ್ಸ್ಗಳನ್ನ ಬಳಸ್ಕೊಂಡು ನಾವು ಕೆಲಸ ಮಾಡಿದ್ರೆ ಮತ್ತೆ ಯಂತ್ರಗಳನ್ನ ಬಳಸ್ಕೊಂಡು ಕೆಲಸ ಮಾಡಿದ್ರೆ ಕೃಷಿ ಚಟುವಟಿಕೆಗಳನ್ನ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಕೇವಲ ಒಂದು ಈಗ ನಮ್ದು ಆಲೂಗಡ್ಡೆ ಅಂತಾನೆ ತಗೊಳ್ಳಿ, ಆಲೂಗಡ್ಡೆಯಲ್ಲಿ ನೀವು ಲೇಬರ್ಸ್ನ ಬಳಸಿ ಕೆಲಸ ಮಾಡಿಸೋದ್ರಿಂದ ಒಂದು 25,000 ಖರ್ಚಾದ್ರೆ
0: ಒಂದು ಎಕರೆಗೆ
1: ನೀವು ಇಲ್ಲಿ ಮೆಕನೈಸ್ಡ್ ಅಂದ್ರೆ ಯಾಂತ್ರೀಕೃತವಾಗಿ 12,000-13,000 ಮುಗಿಸಬಹುದು.
0: ಅರ್ಧದಷ್ಟು
1: ನಮಗೆ ಉಳಿತಾಯ ಆಗುತ್ತೆ. ಇನ್ನ ಬೇರೆ ಕೆಲಸಗಳಿಗೆ ನಾವು ಸಕಾಲಕ್ಕೆ ನಾವು ಕೈಗೊಂಡ್ರೆ ಅದರಲ್ಲಿ ಆಗುವಂತಹ ನಷ್ಟದ ಪ್ರಮಾಣವನ್ನ ನಾವು ಕಡಿಮೆ ಮಾಡಬಹುದು. ಸೊ ಹಾಗಾಗಿ ನಮಗೆ ಕಾರ್ಮಿಕರ ಮೇಲೆ ಅವಲಂಬನೆಯನ್ನ ಈ ಯಾಂತ್ರೀಕರಣ ನಮಗೆ ಕಡಿತಗೊಳಿಸುತ್ತೆ.
0: ಸರ್, ಈ ಒಂದು ವಿಚಾರಕ್ಕೆ ಪೂರಕವಾಗಿ ಅಂತಿಮವಾಗಿ ನಮ್ಮ ರೈತ ಬಾಂಧವರಿಗೆ ತಮ್ಮ ಕಿವಿ ಮಾತು ಏನು ಸರ್?
1: ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ವಿವಿಧ ಬೆಳೆಗಳಿದಾವೆ, ವಿವಿಧ ವಲಯಗಳಿದಾವೆ, ಅವುಗಳಿಗೆ ತಕ್ಕಂತೆ ವಿವಿಧ ಬೆಳೆಗಳಿದಾವೆ. ಎಲ್ಲದರಲ್ಲೂ ಕೂಡ ಯಾಂತ್ರೀಕರಣಕ್ಕೆ ವಿಪುಲ ಅವಕಾಶ ಇದೆ. ಮಾಹಿತಿ ಬೇಕಿದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅಂದ್ರೆ ಆಸಕ್ತ ರೈತರು ಒಂದು 30-35 ಜನ ಏನಾದರೂ
0: ಒಟ್ಟಿಗೆ
1: ಬಂದ್ರೆ ನಾವು ತರಬೇತಿಗಳನ್ನು ಕೊಡಬಹುದು, ಮಾಹಿತಿ ಕೊಡಬಹುದು. ಕೃಷಿ ಇಲಾಖೆ ಇದೆ, ಹಾಗೆ ಸುಮಾರು ನಮ್ಮ ಕೃಷಿ ಮಹಾವಿದ್ಯಾಲಯ ಇದೆ. ಸೊ ಎಲ್ಲರೂ ಕೂಡ ಇದಕ್ಕೆ ನಾವು ಬದ್ಧರಾಗಿದ್ದೀವಿ. ಆದರೆ ರೈತರನ್ನು ಕೂಡ ಅಷ್ಟೇ ಮುಂದೆ ಬಂದು
0: ಆಸಕ್ತಿಯಿಂದ
1: ಈ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಹಾಗಾಗಿ ಎಲ್ಲ ರೈತರಿಗೆ ಒಂದು ಏನು ವಿನಂತಿ ಏನಪ್ಪ ಅಂತಂದರೆ ಇರುವಂತಹ ತಂತ್ರಜ್ಞಾನಗಳನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ನನ್ನ ಒಂದು ಅನಿಸಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ.
0: ಒಳ್ಳೇದು ಸರ್. ಇದುವರೆಗೆ ಕೃಷಿ ಯಾಂತ್ರೀಕರಣದ ಹೊಸ ಸಾಧ್ಯತೆಗಳ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ತಮ್ಮನ್ನ ನಮ್ಮ ರೈತ ಬಾಂಧವರು ಸಂಪರ್ಕಿಸೋದು ಹೇಗೆ ಸರ್?
1: ನಾನು ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿಯಲ್ಲಿ ಏನಿದೆ ಅಲ್ಲಿ ಕೃಷಿ ಇಂಜಿನಿಯರಿಂಗ್ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಕಚೇರಿ ಅವಧಿಗಳಲ್ಲಿ 9-4:30 ಕೂಡ ಯಾವಾಗಲಾದರೂ ಭೇಟಿ ನೀಡಬಹುದು. ಅಂದರೆ ಸಾರ್ವತ್ರಿಕ ರಜೆ ಬಿಟ್ಟು ಶನಿವಾರ 9-12:30 ಇರುತ್ತೆ. ಮತ್ತು ನನ್ನ ಮೊಬೈಲ್ ಸಂಖ್ಯೆ 7-8-2-9-2-0-6-1-3-8.
0: ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸರ್.
1: 7-8-2-9-2-0-6-1-3-8.
0: ಒಳ್ಳೇದು ಸರ್. ಇದುವರೆಗೆ ಕೃಷಿ ಯಾಂತ್ರೀಕರಣದ ಹೊಸ ಸಾಧ್ಯತೆಗಳ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಕೃಷಿ ಯಾಂತ್ರೀಕರಣದ ಹೊಸ ಸಾಧ್ಯತೆಗಳು ಈ ಕುರಿತು ಹಾಸನ ತಾಲೂಕಿನ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಗೋರಾ ರವಿಶಂಕರ್. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಈ ಕುರಿತು ಚನ್ನರಾಯಪಟ್ಟಣದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಕೆ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
0: ರೈತ ಬಾಂಧವರೇ, ಕೃಷಿ ಕಂಕಣ ಪ್ರಾಯೋಜಿತ ಸರಣಿಯ 9ನೇ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕೇಳಿದಂತಹ ಪ್ರಶ್ನೆ, ಬೆಳೆ ಉತ್ಪಾದನೆಯಲ್ಲಿ ಗ್ರಾಮೀಣ ಮಹಿಳೆಯರ ಕೊಡುಗೆ ಎಷ್ಟು? ಇದಕ್ಕೆ ಸರಿಯಾದಂತಹ ಉತ್ತರ 70-75%. ಪ್ರಶ್ನೆ ಹಾಗೂ ಉತ್ತರವನ್ನು ಗಮನಿಸಿಕೊಳ್ಳಿ. ಬೆಳೆ ಉತ್ಪಾದನೆಯಲ್ಲಿ ಗ್ರಾಮೀಣ ಮಹಿಳೆಯರ ಕೊಡುಗೆ ಎಷ್ಟು ಎನ್ನುವುದು ನಮ್ಮ ಕಳೆದ ಸಂಚಿಕೆಯ ಪ್ರಶ್ನೆ. ಅದಕ್ಕೆ ಸರಿಯಾದಂತಹ ಉತ್ತರ 70%-75%. ತುಂಬ ಜನ ಪತ್ರಗಳನ್ನು ಬರೆದಿದ್ರಿ. ಅದರಲ್ಲಿ ನಿಗದಿತ ದಿನದ ಒಳಗಾಗಿ ಸರಿಯಾದಂತಹ ಉತ್ತರವನ್ನು ಬರೆದಿರುವ ಶ್ರೋತೃಗಳು ಬೇಲೂರು ತಾಲೂಕು ಪಡವಳಲು ಗ್ರಾಮದ ಕೆಎಸ್ ರೂಪಾಕುಮಾರ್, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯ ಟಿಸಿ ಬಸವರಾಜು, ಚನ್ನರಾಯಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಎಸ್ಎಂ ಶೋಭಾ, ಬೇಲೂರು ತಾಲೂಕು ಹೆಬ್ಬಾಳು ಗ್ರಾಮದ ಅನ್ನಪೂರ್ಣ, ಬೇಲೂರು ತಾಲೂಕು ಅಡಗೂರಿನ ಧರಣೇಂದ್ರ, ಬೇಲೂರು ತಾಲೂಕು ತೆಂಡೇಕೆರೆಯ ಟಿಡಿ ತಮ್ಮಣ್ಣಗೌಡ, ಮಂಡ್ಯ ಜಿಲ್ಲೆ ಅಗಚಹಳ್ಳಿಯ ಎಟಿ ಅನಂತಕುಮಾರ್ ಹಾಗೂ ಬೇಲೂರು ತಾಲೂಕು ಗೊರೂರು ಗ್ರಾಮದ ಜಿಬಿ ಈಶ್ವರಪ್ಪ. ಸರಿಯಾದಂತಹ ಉತ್ತರವನ್ನು ನಮಗೆ ಬರೆದು ಕಳುಹಿಸಿದ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ವಾರದ ವಿಜೇತರು ಬೇಲೂರು ತಾಲೂಕು ಹೆಬ್ಬಾಳು ಗ್ರಾಮದ ಅನ್ನಪೂರ್ಣ ಹಾಗೂ ಮಂಡ್ಯ ಜಿಲ್ಲೆ ಅಗಚಹಳ್ಳಿಯ ಎಟಿ ಅನಂತಕುಮಾರ್. ಅನ್ನಪೂರ್ಣ ಹಾಗೂ ಎಟಿ ಅನಂತಕುಮಾರ್ ಅವರಿಗೆ ಅಭಿನಂದನೆಗಳು. ರೈತ ಬಂಧವರೇ, ಇನ್ನು ಇಂದಿನ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಪ್ರಶ್ನೆ: ಹಾಸನ ಜಿಲ್ಲೆಯಲ್ಲಿನ ರೈತರು ಕೃಷಿಯಲ್ಲಿ ಯಾಂತ್ರೀಕರಣವನ್ನು 100% ಬಳಸುತ್ತಿದ್ದಾರೆ? ಈ ಕುರಿತಂತೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀನಿವಾಸ ದೇಶಪಾಂಡೆ ಅವರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ತಾವು ಕಾರ್ಯಕ್ರಮವನ್ನು ಆಲಿಸಿದಿರಿ, ಉತ್ತರ ತಮಗೆ ತಿಳಿದಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ. ಹಾಸನ ಜಿಲ್ಲೆಯಲ್ಲಿನ ರೈತರು ಕೃಷಿಯಲ್ಲಿ ಯಾಂತ್ರೀಕರಣವನ್ನು 100% ಬಳಸುತ್ತಿದ್ದಾರೆ? ನಿಮ್ಮ ಸರಿಯಾದಂತಹ ಉತ್ತರಗಳು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಕೃಷಿ ಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಮೆ ರಸ್ತೆ, ಹಾಸನ 573-202. ರೈತ ಬಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
3: ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ.
4: ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ.
2: ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.
5: ಜೈ ಭೂಸಿರಿಯ, ಜೈ ಮಳೆ ಹನಿಯ, ಜೈ ಎನ್ನುವುದು ಜೀವರುಣ, ಜೈ ರೈತನಿಗೆ ಜೈ.
4: ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ಕೃಷಿ ಇಲಾಖೆ ಹಾಸನ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬೋರ್ಡ್, ಸಿಬಿಎಸ್ಇ ಹಾಗೂ ಐಸಿಎಸ್ಇ ಬೋರ್ಡ್ನಲ್ಲಿ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಐಎಸ್ಸಿ ಪಠ್ಯಕ್ರಮದಲ್ಲಿ 11ನೇ ತರಗತಿಗಳನ್ನ ಹಾಸನ ನಗರದ ಹೃದಯ ಭಾಗದಲ್ಲಿ ಪ್ರಾರಂಭ ಮಾಡಿರುತ್ತಾರೆ. ಐಎಸ್ಸಿ ಪಠ್ಯಕ್ರಮದ ವಿಶೇಷತೆ ಏನೆಂದರೆ 12ನೇ ತರಗತಿಯ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಡಬ್ಲ್ಯೂ, ಕೆಸಿಇಟಿ, ಎನ್ಡಿಎ, ನಾಟಾ ಪರೀಕ್ಷೆಗಳಿಗೆ ಈ ಪಠ್ಯಕ್ರಮವು ತೀರಾ ಹತ್ತಿರವಾಗಿದ್ದು ನಿಮ್ಮ ಮಕ್ಕಳು ಸುಲಭ ರೀತಿಯಲ್ಲಿ ಉತ್ತಮ ರ್ಯಾಂಕಿಂಗ್ ಗಳಿಸಿ ಡಾಕ್ಟರ್, ಇಂಜಿನಿಯರ್, ಆರ್ಕಿಟೆಕ್ಟ್ ಇತರೆ ಅವರಿಗಿಷ್ಟವಾದ ಕೋರ್ಸ್ಗಳನ್ನ ಓದಬಹುದಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕ ತಂಡದಿಂದ ವಿಶೇಷ ತರಬೇತಿ ನೀಡುತ್ತಾರೆ. ಇದಲ್ಲದೆ ಗಣಿತ ಅಥವಾ ಜೀವಶಾಸ್ತ್ರ ವಿಷಯಗಳ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಷನ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9444831389.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
5: ಇದಾಗಿತ್ತು ಇಂದಿನ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ.

0: ಕೇಳುಗರೆ, ನಾಳೆ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಬೇವಿನ ಬಳಕೆ ಈ ಕುರಿತು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಬಿಎಸ್ ಬಸವರಾಜು ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ನಂತರ ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾ ಮುತ್ತುರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಹಾಗೂ ಹಾಸನದ ಕಾರೇಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ 2 ದಿವಸಗಳ ರಾಜ್ಯ ಮಟ್ಟದ ವೈಜ್ಞಾನಿಕ ಜೇನು ಸಾಕಾಣಿಕೆ ಕುರಿತ ವಿಚಾರಣ ಸಂಕಿರಣವನ್ನು ಮೇ ತಿಂಗಳ 26 ಹಾಗೂ 27 ಮಂಗಳವಾರ ಹಾಗೂ ಬುಧವಾರ ಆಯೋಜನೆಯನ್ನು ಮಾಡಲಾಗಿದೆ. ವೈಜ್ಞಾನಿಕ ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆಯಿಂದ ದೊರೆಯುವ ಉಪಯೋಗಗಳು, ಜೇನು ಸಾಕಾಣಿಕೆಯಿಂದ ದೊರೆಯುವ ಪ್ರತ್ಯಕ್ಷ ಹಾಗೂ ಪರೋಕ್ಷ ಅನುಕೂಲಗಳ ಕುರಿತು ಈ 2 ದಿವಸಗಳ ವಿಚಾರಣಾ ಸಂಕಿರಣದಲ್ಲಿ ತರಬೇತಿಯನ್ನು ನೀಡಲಾಗುವುದು. ಆಸಕ್ತ ಕೃಷಿಕರು 2 ದಿವಸಗಳ ಕಾಲದ ರಾಜ್ಯ ಮಟ್ಟದ ವಿಚಾರಣಾ ಸಂಕಿರಣದಲ್ಲಿ ಭಾಗವಹಿಸಿ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆ ತಿಳಿಸಿದೆ. ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 7829470707. ಇದು ಆಕಾಶವಾಣಿ ಹಾಸನ. ಈಗ ಸಮಯ 7:34 ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡಾ 6.5 ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್. ಗುಜರಾತ್ ಟೈಟಾನ್ಸ್ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್. ವಾರ್ತೆಗಳ ವಿವರ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಶೇಕಡಾ 6.4 ಶೇಕಡಾ 6.5 ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಇದು 1.4 ಶತಕೋಟಿ ಭಾರತೀಯರ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಅಮೆರಿಕ ಚೇಂಬರ್ ಆಫ್ ಕಾಮರ್ಸ್ನ ವಾರ್ಷಿಕ ನಾಯಕತ್ವ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತವು ವಿಶ್ವದೊಂದಿಗೆ ಆತ್ಮವಿಶ್ವಾಸದಿಂದ ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತಿರುವುದನ್ನು ಈ ಸಾಧನೆಯು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಚಾಲ್ತಿ ಖಾತೆ ಕೊರತೆಯ ಕುರಿತು ಮಾತನಾಡಿದ ಅವರು, ಸರ್ಕಾರವು ಈ ನಿಟ್ಟಿನಲ್ಲಿ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳು ಪರಿಸ್ಥಿತಿಯನ್ನು ನಿಭಾಯಿಸಲು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಯುರೋಪ್, ಪೂರ್ವ ಮೆಡಿಟರಿಯನ್, ಗಲ್ಫ್ ಮತ್ತು ಉತ್ತರ ಆಫ್ರಿಕಾದ ಮಾರುಕಟ್ಟೆಗಳಿಗೆ ಪ್ರವೇಶ ಬಯಸುವ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ಮತ್ತು ಸ್ಪರ್ಧಾತ್ಮಕ ಲಾಂಚ್ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸೈಪ್ರಸ್ ಸಿದ್ದವಾಗಿದೆ ಎಂದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಡಸ್ ಇಂದು ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಸೈಪ್ರಸ್ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ವರ್ಷ ಸೆಪ್ಟೆಂಬರ್ 1 ಮುಂಬೈನಲ್ಲಿ ಸೈಪ್ರಸ್ ವ್ಯಾಪಾರ ಕೇಂದ್ರ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ಇಂತಹ ಪಾಲುದಾರಿಕೆಯು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಹೂಡಿಕೆ, ವ್ಯಾಪಾರ ಮತ್ತು ಜಂಟಿ ವ್ಯಾಪಾರ ಅವಕಾಶಗಳ ಮೂಲಕ ಬಲವಾದ ರಾಜಕೀಯ ಸಂಬಂಧಗಳನ್ನು ಆಳವಾದ ಆರ್ಥಿಕ ಸಹಕಾರವಾಗಿ ಪರಿವರ್ತಿಸುವ ಅಗತ್ಯವನ್ನು ಮತ್ತು ಉಭಯ ದೇಶಗಳ ನಡುವಿನ ಆರ್ಥಿಕ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸುವಲ್ಲಿ ಖಾಸಗಿ ವಲಯದ ಪಾತ್ರವನ್ನು ಅವರು ಇದೇ ವೇಳೆ ಪ್ರತಿಪಾದಿಸಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ವ್ಯಾಪಾರ, ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸಹಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಪ್ರಮುಖ ಉದ್ಯಮ ಸಂಸ್ಥೆಗಳು ಮತ್ತು ಕಂಪನಿಗಳ ನಡುವೆ 6 ತಿಳಿವಳಿಕಾ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಜಗತ್ತು ಇಂದು ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರರನ್ನಾಗಿ ನೋಡುತ್ತಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 5 ರಾಷ್ಟಗಳ ಭೇಟಿಯ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಭೇಟಿಯು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಅನುಕೂಲಗಳನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿಯವರ ಭೇಟಿಯು ಜಾಗತಿಕ ವೇದಿಕೆಯಲ್ಲಿ ಭಾರತದ ಬಲವಾದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಪ್ರವಾಸದ ಸಮಯದಲ್ಲಿ ಭಾರತದಲ್ಲಿ 75-100 ಬಿಲಿಯನ್ ಡಾಲರ್ ಹೂಡಿಕೆ ಮಾಡುವ ಯುಎಇಯ ಬದ್ದತೆ ಸೇರಿದಂತೆ 57 ಮಹತ್ವದ ಒಪ್ಪಂದಗಳಿಗೆ ಈ ಸಂದರ್ಭದಲ್ಲಿ ಸಹಿ ಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ, ಆಹಾರ ಭದ್ರತೆಯನ್ನು ಬಲಪಡಿಸುವ ಮತ್ತು ಲಕ್ಷಾಂತರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಜಗತ್ತಿಗೆ ಹೊಸ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒ ಅಗ್ರಿಕೋಲಾ ಪದಕವನ್ನು ನೀಡಲಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಅವರು, ಈ ಗೌರವವು ನವಭಾರತದ ಬೆಳೆಯುತ್ತಿರುವಂತಹ ಪ್ರತಿಷ್ಠೆಯ ಸಂಕೇತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಸರ್ಕಾರವು ಸುಮಾರು 80 ಕೋಟಿ ಜನರಿಗೆ ವಿಶ್ವದ ಅತಿದೊಡ್ಡ ಆಹಾರ ಭದ್ರತೆಯನ್ನು ಒದಗಿಸಿದೆ. ಪ್ರಧಾನಿ ಮೋದಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ರೈತರನ್ನು ಸರ್ಕಾರ ಬೆಂಬಲಿಸುತ್ತಿದೆ ಎಂದು ಸಚಿವರು ಒತ್ತಿ ಹೇಳಿದ್ದಾರೆ. ಶಾಲಾ ನಿರ್ವಹಣಾ ಸಮಿತಿ ಮಾರ್ಗಸೂಚಿಗಳು 2026 ಖಾಸಗಿ ಅನುದಾನರಹಿತ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಶಿಕ್ಷಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ಏಕೆಂದರೆ ಇಂತಹ ಸಂಸ್ಥೆಗಳು ತಮ್ಮ ವೆಚ್ಚಗಳನ್ನು ಭರಿಸಲು ಸರ್ಕಾರದಿಂದ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ ಎಂದು ತಿಳಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ವೊಂದರಲ್ಲಿ ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವಾಲಯ, ಶಿಕ್ಷಣ ಎಂಬುದು ಸರ್ಕಾರ, ಶಾಲೆಗಳು, ಪೋಷಕರು ಮತ್ತು ಸಮುದಾಯದ ಜಂಟಿ ಜವಾಬ್ದಾರಿಯಾಗಿದೆ ಎಂದು ಹೇಳಿದೆ. ಪೋಷಕರು ಶಾಲೆಗಳು ಮತ್ತು ಇತರ ಪಾಲುದಾರರ ನಡುವಿನ ಸಹಯೋಗವನ್ನು ಬಲಪಡಿಸುವುದು ಶಾಲೆಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಮತ್ತು ಮಕ್ಕಳಲ್ಲಿ ಉತ್ತಮ ಕಲಿಕೆಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಆರಂಭಗೊಂಡು 80 ಹೆಚ್ಚು ದಿನಗಳಾಗಿದ್ದು ದೇಶದ ಸಾಮಾನ್ಯ ನಾಗರಿಕರಿಗೆ ತೈಲ ಸಂಬಂಧಿತ ತೊಂದರೆಗಳನ್ನು ಅತಿ ಕನಿಷ್ಠ ಮಟ್ಟಕ್ಕೆ ಇಳಿಸಲು ಸರ್ಕಾರ ಸಕಲ ಕ್ರಮ ಕೈಗೊಂಡಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ

0: ರಾಷ್ಟದಲ್ಲಿ ಕಚ್ಚಾತೈಲ, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲ ಸಂಪರ್ಕ ಪ್ರಮಾಣದಲ್ಲಿದ್ದು ಯಾವುದೇ ಕೊರತೆ ಇಲ್ಲ ಎಂದು ಹೇಳಿದ್ದಾರೆ. ತೈಲಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲಾಗಿದ್ದು ದೇಶಾದ್ಯಂತ ಬೇಡಿಕೆ ಅನುಸಾರ ಇಂಧನ ಪೂರೈಕೆ ಮಾಡಲಾಗುತ್ತಿದೆ. ಗೃಹ ಬಳಕೆ ಅಡುಗೆ ಅನಿಲ ಬೇಡಿಕೆಯ 96% ಪೂರೈಕೆ ಮಾಡಲಾಗಿದೆ. ಕಳೆದ 3 ದಿನಗಳಲ್ಲಿ 23,588 ಟನ್ ವಾಣಿಜ್ಯ ಸಿಲಿಂಡರ್ ಮತ್ತು 968 ಟನ್ ಇಂಧನ ಮಾರಾಟ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ತೈಲ ಲಭ್ಯತೆ ಬಗ್ಗೆ ಯಾವುದೇ ವದಂತಿ ಅಥವಾ ತಪ್ಪು ವದಂತಿಗಳನ್ನು ನಾಗರಿಕರು ಸ್ವೀಕರಿಸಬಾರದು ಮತ್ತು ವಿಚಲಿತರೂ ಕೂಡ ಆಗಬಾರದು ಎಂದು ಅವರು ಮನವಿ ಮಾಡಿದ್ದು, ಅವಶ್ಯಕತೆಗೆ ಅನುಸಾರವಾಗಿ ಮಾತ್ರ ಸಿಲಿಂಡರ್ ಬುಕಿಂಗ್ ಮಾಡುವಂತೆ ಹಾಗೂ ಸಾಧ್ಯವಾದಷ್ಟು ಮಿತವ್ಯಯ ಮಾಡುವಂತೆ ಅವರು ಕೋರಿದ್ದಾರೆ. ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಆರೋಗ್ಯ ಪರಿಸ್ಥಿತಿ ಬದಲಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇದೇ 28-31ರವರೆಗೆ ನಡೆಯಬೇಕಿದ್ದಂತಹ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದೂಡಲಾಗಿದೆ. ಭಾರತ ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕನ್ ಒಕ್ಕೂಟದ ಕಮಿಷನ್ ನಡುವೆ ಸಮಾಲೋಚನೆಗಳನ್ನು ನಡೆಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಸಮಾಲೋಚನೆಗಳ ನಂತರ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಾಂಕದಂದು ಆಯೋಜನೆ ಮಾಡಲಾಗುವುದು ಸೂಕ್ತ ಎಂಬ ನಿರ್ಧಾರಕ್ಕೆ ಬರಲಾಯಿತು. ಶೃಂಗಸಭೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಭೆಗಳ ನೂತನ ದಿನಾಂಕಗಳನ್ನು ಪರಸ್ಪರ ಸಮಾಲೋಚನೆಗಳ ಮೂಲಕ ಅಂತಿಮಗೊಳಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ 2026ರ ಯಾತ್ರಿಕರ ಆಯ್ಕೆಗಾಗಿ ಗಣಕೀಕೃತ ಡ್ರಾವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಡೆಸಿದರು. 2026ರ ಈ ವರ್ಷದ ಯಾತ್ರೆಯು ಜೂನ್ನಲ್ಲಿ ಪ್ರಾರಂಭವಾಗಿ ಆಗಸ್ಟ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಮುಕ್ತ, ಕಂಪ್ಯೂಟರ್ ಆಧಾರಿತ ಮತ್ತು ಲಿಂಗ ಸಮಾನತೆಯ ಸಮತೋಲನವನ್ನು ಒಳಗೊಂಡ ಆಯ್ಕೆ ಪ್ರಕ್ರಿಯೆ ಮೂಲಕ ಒಟ್ಟು 1,000 ಯಾತ್ರಿಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಯ್ಕೆಯಾದ ಯಾತ್ರಿಕರು ಲಿಪುಲೇಖ್ ಮತ್ತು ನಾಥೂಲಾ ಪಾಸ್ಗಳ ಮೂಲಕ ತಲಾ 50 ಯಾತ್ರಿಕರನ್ನು ಒಳಗೊಂಡಂತಹ 20 ಬ್ಯಾಚ್ಗಳಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಈ ಎರಡು ಮಾರ್ಗಗಳು ಈಗ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದ್ದು ಅತ್ಯಂತ ಕಡಿಮೆ ನಡಿಗೆಯನ್ನು ಒಳಗೊಂಡಿವೆ. ಮಾರ್ಗ ಮತ್ತು ಬ್ಯಾಚ್ಗಳ ವಿವರಗಳು ಯಾತ್ರೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಲಭ್ಯವಿವೆ. ಆಯ್ಕೆಯಾಗಿರುವ ಕುರಿತಾದಂತಹ ಅಧಿಸೂಚನೆಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾದ ಯಾತ್ರಿಕರಿಗೆ ಎಸ್ಎಂಎಸ್ ಮತ್ತು ಇಮೇಲ್ ಮೂಲಕ ಕಳುಹಿಸಲಾಗಿದೆ. ಯಾತ್ರಿಕರು ತಮ್ಮ ಆಯ್ಕೆಯ ಸ್ಥಿತಿಯನ್ನು ಪರಿಶೀಲಿಸಲು ಯಾತ್ರೆಯ ವೆಬ್ಸೈಟ್ಗೆ ಲಾಗಿನ್ ಮಾಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 011-230-88-214ಕ್ಕೆ ಕರೆಯನ್ನು ಕೂಡ ಮಾಡಬಹುದಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಟಾಸ್ ಗೆದ್ದ ಚೆನ್ನೈ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಸಮಾರಂಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅನುವಂಶಿಕ ಅಸ್ವಸ್ಥತೆಗಳ ನಿರ್ವಹಣೆಯ ವಿಶಿಷ್ಟ ವಿಧಾನಗಳ ನೆಟ್ವರ್ಕ್ ಉಮೀದನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಇದು ಅನುವಂಶಿಕ ಜೀನ್ ಅಸ್ತವ್ಯಸ್ತಗಳನ್ನು ಎದುರಿಸಲು ಜೈವಿಕ ತಂತ್ರಜ್ಞಾನ ಇಲಾಖೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಒಂದು ರಾಷ್ಟೀಯ ಉಪಕ್ರಮವಾಗಿದೆ. ಅನುವಂಶಿಕ ಜೀನ್ ಅಸ್ವಸ್ಥತೆಗಳನ್ನು ರೋಗ ನಿರ್ಣಯ, ಆಪ್ತ ಸಮಾಲೋಚನೆ, ತಡೆಗಟ್ಟುವಿಕೆ, ತರಬೇತಿ ಮತ್ತು ಸಾರ್ವಜನಿಕ ಆರೋಗ್ಯ ಜಾಗೃತಿಯನ್ನು ಒಳಗೊಂಡ ಒಂದು ಸಮಗ್ರ ವಿಧಾನದ ಮೂಲಕ ಪರಿಹರಿಸಲು ಭಾರತ ಕೈಗೊಂಡ ಮೊದಲ ರಾಷ್ಟೀಯ ಪ್ರಯತ್ನವನ್ನು ಈ ಉಪಕ್ರಮ ಪ್ರತಿನಿಧಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಜನರಿಗೆ ಕೈಗೆಟುಕುವ ದರದಲ್ಲಿ ಮತ್ತು ಸುಲಭವಾಗಿ ಆರೋಗ್ಯ ಸೇವೆಯನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಉಮೀದ್ ಯೋಜನೆಯು ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಮತ್ತು ಇದರ ಚೌಕಟ್ಟಿನಲ್ಲಿ ಜೀನ್ ರೋಗ ನಿರ್ಣಯ, ಪ್ರಸವ ಪೂರ್ವ ತಪಾಸಣೆ, ಜೀನ್ ಆಪ್ತ ಸಮಾಲೋಚನೆ ಮತ್ತು ವೈದ್ಯರ ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಹೂಡಿಕೆದಾರರಿಂದ ಒಟ್ಟಾರೆ 49 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 7 ರಾಜ್ಯಗಳಲ್ಲಿ ಬಾಕಿ ಇರುವ 53 ಎಫ್ಐಆರ್ಗಳನ್ನು ಒಂದೇ ಕಡೆ ಸೇರಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ 6.5% ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷರಾದಂಥ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಂತಹ ಚೆನ್ನೈ ಸೂಪರ್ ಕಿಂಗ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಈಗ 7:45:30. ಇನ್ನೀಗ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಮರ್ಯಾದೆ ಮಹಾಲ್ ಚಿತ್ರದ ಗೀತೆಯನ್ನು ಕೇಳಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿ. ಈ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದ್ದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಹಾಸನದ ಕಾರ್ಯಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ 2 ದಿವಸಗಳ ರಾಜ್ಯ ಮಟ್ಟದ ವೈಜ್ಞಾನಿಕ ಜೇನು ಸಾಕಾಣಿಕೆ ಕುರಿತ ವಿಚಾರ ಸಂಕಿರಣವನ್ನು ಮೇ ತಿಂಗಳ 26 ಹಾಗೂ 27 ಮಂಗಳವಾರ ಹಾಗೂ ಬುಧವಾರ ಆಯೋಜನೆಯನ್ನ ಮಾಡಲಾಗಿದೆ. ವೈಜ್ಞಾನಿಕ ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆಯಿಂದ ದೊರೆಯುವ ಉಪಯೋಗಗಳು, ಜೇನು ಸಾಕಾಣಿಕೆಯಿಂದ ದೊರೆಯುವ ಪ್ರತ್ಯಕ್ಷ ಹಾಗೂ ಪರೋಕ್ಷ ಅನುಕೂಲಗಳನ್ನು ಕುರಿತು ಈ 2 ದಿವಸಗಳ ವಿಚಾರಣಾ ಸಂಕಿರಣದಲ್ಲಿ ತರಬೇತಿಯನ್ನ ನೀಡಲಾಗುವುದು. ಆಸಕ್ತ ಕೃಷಿಕರು 2 ದಿವಸಗಳ ಕಾಲದ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆ ತಿಳಿಸಿದೆ. ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 7829470347. ಮತ್ತೊಮ್ಮೆ ಸಂಪರ್ಕ ಸಂಖ್ಯೆ 7829470347. ಪ್ರಕಟಣೆಯನ್ನ ಕೇಳಿದಿರಿ.

ಜಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮಂಜುಳಾ ಗುರುರಾಜ್ ಅವರು ಹಾಡಿದ್ದ ಹೃದಯ ಹಾಡಿತು ಚಿತ್ರದ ಗೀತೆಯನ್ನ ಕೇಳಿದಿರಿ. ಈ ಗೀತೆಯೊಂದಿಗೆ ಈ ಹೊತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗವನ್ನ ಕೇಳೋಣ. ಕಾರ್ಯಕ್ರಮದ ಪ್ರಸ್ತುತಿ ಷಣ್ಮುಖ ಹೆಚ್ವಿ, ಸಹಕಾರ ಭವಿಷ್ಯ ಹೆಚ್ವೈ, ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ಈಗ 4ನೇ ಸುತ್ತು ಗಣಿತ ಸುತ್ತು, ಇದಕ್ಕೂ ಅದೇ ನಿಯಮಗಳು, 30 ಸೆಕೆಂಡ್ಗಳ ಕಾಲಾವಕಾಶ. ನೇರ ಪ್ರಶ್ನೆಗೆ ಹತ್ತೋಂಕ, ನೀವೆಲ್ಲರೂ ಪೆನ್ ಮತ್ತೆ ಶೀಟ್ ನ ಹಿಡ್ಕೊಂಬಹುದು. ಕೆಲವೊಂದು ಬರ್ಕೊಂಡು ಸಾಲ್ವ್ ಮಾಡುವಂತ ಪ್ರಶ್ನೆ ಇರುತ್ತೆ. ಇದಕ್ಕೆ ಒಂದು ಬದಲಾವಣೆ, ಇದಕ್ಕೆ ಕಾಲಾವಕಾಶ 50 ಸೆಕೆಂಡ್ಸ್ ಬರ್ಕೊಂಡು ಮಾಡೋದಿರುತ್ತೆ. ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ ಸುತ್ತಿನ ಮೊದಲ ಪ್ರಶ್ನೆ ಆರ್ಯಭಟ ತಂಡಕ್ಕೆ. ಇದೇನ್ ಬರ್ಕೊಳ್ಳೋದು ಬೇಡ, ಹಂಗೆ ಕೇಳಿಸ್ಕೊಳ್ಳಿ. ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನ ಎಂದು ಆಚರಿಸುತ್ತಾರೆ? ಅಯ್ಯೋ, ಕೇಳಿದ್ದೆ ಓದಿದ್ದೆ, ಈಗ ನೆನಪಿಗೆ ಬರ್ತಾ ಇಲ್ಲ. ನಿಮ್ ಸ್ಕೂಲ್ನಲ್ಲಿ ಸೆಲೆಬ್ರೇಟ್ ಮಾಡ್ಲಿಲ್ವಾ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ? ಸಮಯ ಆಗ್ತಾ ಇದೆ. ಪಾಸ್ ಪಾಸ್ ನಿಮಗೆ
2: December 21.
1: ಅಯ್ಯೋ, ಹತ್ರ ಬಂದ್ರಿ ಆಡಿಯನ್ಸ್. ಹೇಳಿದ್ರು December 22, 22 ಹತ್ರ ಬಂದ್ರೆ, 21 ಬಂದ್ರೆ, ಇನ್ನು ಒಂದ್ ದಿನ ಮುಂದಕ್ಕೆ ಹಾಕ್ಬಿಟ್ಟಿದ್ರೆ ಸಿಗ್ತಾ ಇತ್ತು. ಈಗ ವರಾಹ ಮಿಹಿರ ತಂಡಕ್ಕೆ ನೇರವಾದಂತ ಪ್ರಶ್ನೆ. ಈ ರಾಷ್ಟ್ರೀಯ ಗಣಿತ ದಿನವನ್ನ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞರಾದ ಶ್ರೀನಿವಾಸ ರಾಮಾನುಜನ್ ಅವರ ಹುಟ್ಟುಹಬ್ಬ ದಿನ ಆಚರಿಸ್ತಾರೆ. ಹಾಗಾದ್ರೆ ರಾಮಾನುಜನ್ ಸಂಖ್ಯೆ ಅಂತ ಯಾವುದನ್ನ ಕರೀತಾರೆ? ಇದು ಪ್ರಸಿದ್ಧವಾದಂತ ಸಂಖ್ಯೆ, ಅದರಲ್ಲೊಂದು ಟ್ರಿಕ್ ಇದೆ, ಅದಕ್ಕೆ ಅದನ್ನ ರಾಮಾನುಜನ್ ಸಂಖ್ಯೆ ಅಂತ ಹೇಳಿ ಕರೀತಾರೆ. ಒಂದು ಟ್ಯಾಕ್ಸಿ ನಂಬರ್ ನೋಡಿ ಹೇಳ್ತಾರೆ ಅವರು, ಇದು ಡಲ್ ನಂಬರ್ ಅಂತ. ಅವ್ರು ಇನ್ನೊಬ್ರು ಹೇಳಿದ್ರೆ ಇಟ್ಸ್ ನಾಟ್ ಎ ಡಲ್ ನಂಬರ್, ಅದ್ರಲ್ಲಿ ಸ್ಪೆಷಲ್ ಇದೆ ಅಂತ ಹೇಳಿ ನೋಡಿದ ತಕ್ಷಣ ಹೇಳ್ತಾರೆ. ಹೇಳಿ, ಟ್ರೈ ಮಾಡಿ. ಸಮಯ ಆಗ್ತಾ ಇದೆ. ಸೈನ್ಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಪಾಸ್
2: 2428.
1: ಪಾಸ್
3: 1729.
1: ಸರಿಯಾದಂತಹ ಉತ್ತರ. ಆರ್ಯಭಟ ತಂಡಕ್ಕೆ 5 ಬೋನಸ್ ಅಂಕ ಬರ್ಲಿ ಚಪ್ಪಳೆ. 1729. ಏನಿದ್ರ ಸ್ಪೆಷಾಲಿಟಿ ಗೊತ್ತಾ? ಇದು ಸ್ಮಾಲೆಸ್ಟ್ ಪಾಸಿಟಿವ್ ಇಂಟಿಜರ್, ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಸಮ್ ಆಫ್ 2 cubes. 1 cube ಮತ್ತೆ 12 cube ಮಾಡಿದ್ರೆ ನಿಮ್ಗೆ ಅಷ್ಟು ಬರುತ್ತೆ. 9 cube ಮತ್ತೆ 10 cube ಮಾಡಿದ್ರೆ ಅಷ್ಟು ಬರುತ್ತೆ. ಸ್ಮಾಲೆಸ್ಟ್ ನಂಬರ್, 2 cubeಗಳ ಮೊತ್ತ, ಇದೊಂದೇ ಬರೋದಂತದ್ದು. ಸ್ಪೆಷಲ್ ಇದೆ ತುಂಬಾ. 5 ಬೋನಸ್ ಅಂಕ. ಈಗ ನೇರ ಪ್ರಶ್ನೆ ಆರ್ಯಭಟ ತಂಡಕ್ಕೆ. ಪಂಚಭುಜಾಕೃತಿ ಪೆಂಟಗಾನ್ ಎಷ್ಟು ಸೈಡ್ ಇರುತ್ತೆ? 5. ಪ್ರಶ್ನೆ ಅದಲ್ಲ, ಇದರ ಎಲ್ಲಾ ಒಳಕೋನಗಳ ಮೊತ್ತ ಎಷ್ಟು? ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಪೆಂಟಗಾನ್.
2: 540 degrees.
1: 540 ಸರಿಯಾದಂತಹ ಉತ್ತರ ಸರ್. ಬ್ರಹ್ಮಗುಪ್ತ ತಂಡಕ್ಕೆ 10 ಪೂರ್ತಿ ಅಂಕ. ಹೇಗೆ ಆಗುತ್ತಾ? ಒಂದ್ ಫಾರ್ಮುಲಾ ಇದೆ, n-2 × 180 ಮಾಡಿದ್ರೆ 5-2 × 180 ಅಲ್ಲಿಗೆ 3 × 180 540 ಸರಿಯಾದಂತಹ ಉತ್ತರ. ಚರಕ ತಂಡಕ್ಕೆ ನೇರವಾದಂತ ಪ್ರಶ್ನೆ, ಎಲ್ಲರೂ ಬರ್ಕೊಳ್ಳಿ. ಒಂದು ಸೀರೀಸ್ ಹೇಳ್ತೀನಿ, ಅದರಲ್ಲಿ ನಾನು ಕೇಳುವಂತ ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಬೇಕು. 2, 5, 10, 17, 26. ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? ಅದನ್ನು ನೀವೇ ಹೇಳ್ಬಿಡಿ ಸರ್. ಅಂತ 38 ತಪ್ಪಾಗಿದೆ. 37 ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ. ಸುಶ್ರುತ ತಂಡಕ್ಕೆ ಆಡ್ ಮಾಡೋ ಸ್ವಲ್ಪ ಕನ್ಫ್ಯೂಷನ್ ಆದ್ರ ಬಹಳಷ್ಟು ವಿಧಾನದಲ್ಲಿ ಹೇಳ್ಬೋದು. 1+1 = 2, 2 square 4, 4+1 = 5, 3 square 9, ಹಾಗೆ 10. ಒಂದೊಂದು ಆಡ್ ಮಾಡ್ತೀವಿ ಸ್ಕ್ವೇರ್ ನಂಬರ್ಸ್. ಈಗ ಸುಶ್ರುತ ತಂಡಕ್ಕೆ ನೇರವಾದಂತ ಪ್ರಶ್ನೆ, ಇದನ್ನ ಬರ್ಕೊಳ್ಳೋದು ಬೇಡ ನೋಡಿ, ಯೋಚನೆ ಮಾಡಿ. a+b whole cube ನ ಎಕ್ಸ್ಪಾನ್ಷನ್ ಫಾರ್ಮ್.
2: a+b³ + 3ab of a+b.
1: ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಸುಶ್ರುತ ತಂಡಕ್ಕೆ. a³ + b³ + 3ab of a+b. ಈಗ ಸುಶ್ರುತ ತಂಡಕ್ಕೆ ನೇರವಾದಂತಹ ಪ್ರಶ್ನೆ, ಇದನ್ನು ಬರ್ಕೊಳ್ಳಿ. 2 × 8 / 2 + 4 - 3 ಇದರ ಬೆಲೆ ಎಷ್ಟು? ಮಾಡ್ತಾರೆ ಮ್ಯಾಥ್ಸ್.
2: 9
1: ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಸುಶ್ರುತ ತಂಡಕ್ಕೆ. ಫಸ್ಟ್ ಡಿವಿಷನ್ ಮಾಡ್ಕೋತೀವಲ್ಲ ಬಾಡ್ ಮಾಸ್ ಪ್ರಕಾರ, 8/2 = 4 ಆಗುತ್ತೆ. ಮತ್ತೆ ನೆಕ್ಸ್ಟ್ × 4 × 2 = 8, ಮತ್ತೆ +4 = 12, 12 - 3 9 ಸರಿಯಾದಂತಹ ಉತ್ತರ. ಚರಕ ತಂಡಕ್ಕೆ ನೇರವಾದಂತಹ ಪ್ರಶ್ನೆ, ತುಂಬಾ ಸುಲಭ ಇದೆ. 500 ರ ಶೇಕಡ 25 ಎಷ್ಟು? ವಾಟ್ ಇಸ್ ದ 25% of 500?
2: 125.
1: ಸರಿಯಾದಂತಹ ಉತ್ತರ. ಚರಕ ತಂಡಕ್ಕೆ ಪೂರ್ತಿ 10 ಅಂಕ. ಬ್ರಹ್ಮಗುಪ್ತ ತಂಡಕ್ಕೆ ಸ್ವಲ್ಪ ಯೋಚನೆ ಮಾಡಿ, ನಗ್ಬೇಡಿ, ಹಿಂಗೆಲ್ಲ ಕೇಳ್ತಲ್ ಸರ್ ಅಂತ. 1 ಗಂಟೆಗೆ ಎಷ್ಟು ದಿನ? ನನಗೆ ಫ್ರ್ಯಾಕ್ಷನ್ ಹೇಳಿದ್ರೆ ಸಾಕು.
2: 1/24.
1: ಸರಿಯಾದಂತಹ ಉತ್ತರ. 1 ಗಂಟೆಗೆ 1/24 days. ನಿಮಗೂ ಸುಲಭವಾಗಿ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. 2, 3 ಮತ್ತು 5 ರ ಲಾಸಾಹ ಎಷ್ಟು? ಎಲ್ಸಿಎಂ ಆಫ್ ಟೂ ತ್ರೀ ಅಂಡ್ ಫೈವ್
3: ಥರ್ಟಿ
1: ಥರ್ಟಿ ಸರಿಯಾದಂತಹ ಉತ್ತರ. ವರಾಹ ಮೇಹರ ತಂಡಕ್ಕೆ 10 ಪೂರ್ತಿ ಅಂಕ. ಇದು ಯಾವೂ ಕೂಡ ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ, ಸೊ ಮಲ್ಟಿಪ್ಲೈ ಮಾಡಿದ್ರೆ 2 3 6 6 5 30. ಆರ್ಯಭಟ ತಂಡಕ್ಕೆ, ಒಬ್ಬ ವ್ಯಕ್ತಿಯು ತಾನು ನಿಂತ ಜಾಗದಿಂದ ಪೂರ್ವಕ್ಕೆ 12 ಕಿಲೋಮೀಟರ್ ಚಲಿಸಿ ನಂತರ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಚಲಿಸುತ್ತಾನೆ. ಆತ ಈಗ ತನ್ನ ಆರಂಭಿಕ ಬಿಂದುವಿನಿಂದ ಕನಿಷ್ಠ ಎಷ್ಟು ದೂರದಲ್ಲಿದ್ದಾನೆ?
3: 17.
1: ತಪ್ಪಾದಂತಹ ಉತ್ತರ. ಕನಿಷ್ಠ ದೂರ ಮೊದಲು 12, ಆಮೇಲೆ ಬಲಕ್ಕೆ 5 ಕಿಲೋಮೀಟರ್. ಆರಂಭದಿಂದ ಕನಿಷ್ಠ ದೂರ ನನಗೆ ಹೇಳಬೇಕಾಗಿರೋದು. ಡಿಸ್ಪ್ಲೇಸ್ಮೆಂಟ್ ಅಂತಾರೆ, ಗೊತ್ತಿದ್ಯಾ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೇರೆ, ಡಿಸ್ಪ್ಲೇಸ್ಮೆಂಟ್ ಬೇರೆ.
3: 7
1: ತಪ್ಪಾದಂತಹ ಉತ್ತರ. ಕಾಯ್ತಾ ಇದ್ರೆ ಹೇಳಲಿಕ್ಕೆ ಅವರು.
2: 13
1: ಸರಿಯಾದಂತಹ ಉತ್ತರ. ಇದಕ್ಕೆ ನೀವು ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡ್ಬೇಕಲ್ವಾ? ಏನ್ ಪೈಥಾಗೋರಸ್ ಥಿಯರಂ? ಸ್ಕ್ವೇರ್ ಆನ್ ದ ಹೈಪೋಟನಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ ಟೂ ಸೈಡ್ಸ್. ಈ ಸುತ್ತಿನ ಎಲ್ಲಾ ಪ್ರಶ್ನೆಗಳು ಮುಗಿದಿದೆ. ಈಗ ಕೊನೆಯ ಸುತ್ತು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್. ಸ್ವಲ್ಪ ಡೇಂಜರ್ ಆಗ್ಬೋದು, ಯಾಕೆಂದ್ರೆ ಇದು ನೆಗೆಟಿವ್ ಸುತ್ತು ಸರ್. ನೀವು ಒಂದೇ ಒಂದು ಉತ್ತರ ತಪ್ಪು ಹೇಳಿದ್ರು ನಿಮ್ದು ಈಗಾಗಲೇ ತಗೊಂಡಿರೋದ್ರಲ್ಲ 5 ಮಾರ್ಕ್ಸ್ ಹೋಗುತ್ತೆ. ಏನು ತಗೊಂಡಿಲ್ಲ ಸರ್ ನಾನು ಅಂದ್ರೆ -5 ಮಾಡ್ತೀವಿ ಅಷ್ಟೇ. ನಿಮ್ಗೆ ಕಾನ್ಫಿಡೆಂಟ್ ಇದ್ರೆ ಹೇಳ್ಬೇಕು, ಇಲ್ವಾ ಪಾಸ್ ಅಷ್ಟೇ. ನಿಮಗೆ ಗೊತ್ತಿಲ್ಲ ಅಂದ್ರೆ ಪಾಸ್ ಅಂತ ಹೇಳ್ಬೋದು. ಇಲ್ಲಿ ಪಾಸ್ಗೆ ಏನೋ ಮಾರ್ಕ್ಸ್ ಇಲ್ಲ, ಬಟ್ ನೀವು ಹೇಳ್ಬೋದು ಅಷ್ಟೇ ಉತ್ತರನ. ನಿಮ್ ಪ್ರಶ್ನೆ ನಿಮಗೆ ಅಷ್ಟೇ, ಪಾಸ್ ಆದ್ರೆ ಆಡಿಯನ್ಸ್ ಅಥವಾ ನೀವು ಹೇಳ್ಬೋದು. ಬೋನಸ್ ಇಲ್ಲ. ಇದು 30 ಸೆಕೆಂಡ್. ಮೊದಲ ಪ್ರಶ್ನೆ, ಕದಂಬ ವಂಶದ ಸ್ಥಾಪಕರು ಯಾರು? ನಿಮ್ಮ ಸಮಯ ಆರಂಭ ಆಗಿದೆ. ಕದಂಬರು ಕೇಳಿದ್ರ? ಹಿಸ್ಟ್ರಿ ಎಲ್ಲ ಗೊತ್ತೇ ಇಲ್ಲ ಸರ್ ಅಂತೀರ. ಸಮಯ ಓಡ್ತಾ ಇದೆ, ಯೋಚನೆ ಮಾಡಿ. ಪಾಸ್ ನಿಮ್ದು ಯಾರು ಇಲ್ಲ ಸರ್ರೆ. ಮತ್ತೆ ಮಯೂರ ವರ್ಮ. ಯಾರಿಗೂ ಅಂಕ ಇಲ್ಲ. ಚನ್ನರಾಯಪಟ್ಟಣ ಅಂದ್ರೆ ಗೊಮ್ಮಟೇಶ್ವರ ವಿಗ್ರಹ ಹೌದಾ? ಗೊಮ್ಮಟೇಶ್ವರ ವಿಗ್ರಹದ ಎತ್ತರ ಎಷ್ಟು? ಫೀಟ್ ಅಲ್ಲಿ ಹೇಳ್ಬೇಕು. ಸುಲಭವಾದಂತ ಪ್ರಶ್ನೆ, ನೀವು ಹೋಗಿ ನೋಡಿಲ್ವಾ? ಇಲ್ಲ ಅಂದ್ರೆ ಟ್ರಿಪ್ ಕರ್ಕೊಂಡು ಹೋಗಿ ಹೇಳ್ತೀನಿ ಶ್ರೀಕಂಠ ಸರಿಗೆ. ಗೊತ್ತಿಲ್ಲ ಹೇಳಿ, ಉತ್ತರ ಹೇಳಿ. ಗೊತ್ತಿದ್ರೆ 57 feet. ಬೋನಸ್ ಇಲ್ಲದೆ ಇರೋದ್ರಿಂದ ನಿಮಗೆ ಅಂಕ ಇಲ್ಲ. ನೇರವಾದಂತ ಪ್ರಶ್ನೆ. ಈಗ ಬ್ರಹ್ಮಗುಪ್ತ ತಂಡಕ್ಕೆ ನೇರವಾದಂತ ಪ್ರಶ್ನೆ, ಹಾಸನ ಜಿಲ್ಲಾ ಪಂಚಾಯತ್ನ ನೂತನ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು? ಈಗಾಗಿದ್ದು ಮೊನ್ನೆ ಮೊನ್ನೆ, ಒಂದು ಸ್ಪೆಷಾಲಿಟಿನೂ ಇದೆ, ಕ್ಲೂನು ಕೊಡ್ತೀನಿ. ಹಾಸನ್ ಎಸ್ ಪಿ ಯಾರು ಗೊತ್ತಾ? ಪೊಲೀಸ್ ವರಿಷ್ಠಾಧಿಕಾರಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಅದು ಗೊತ್ತಿಲ್ಲ. ಅವರ ಪತಿ ಇವರು. ತಪ್ಪು ಉತ್ತರ ಬಂದ್ರೆ 5 ಮಾರ್ಕ್ಸ್ ಕಟ್ ಆಗುತ್ತೆ. ಇಲ್ಲಿ ಗೊತ್ತಿಲ್ಲ ಯಾರಿಗೂ. ಬೆಳಿಗ್ಗೆ ಅಷ್ಟೇ ಮಾತಾಡೋದು. ಮೇಡಮ್ ಹೇಳ್ತಾರೆ, ಶ್ವೇತಾ ಮೇಡಮ್ ಹೇಳಿ. ಮೇಡಮ್ ಶುಭಂ ಶುಕ್ಲ. ಬೆಳಿಗ್ಗೆ ಅಷ್ಟೇ ಮಾತಾಡ್ತಾ ಇದ್ವಿ. ಇವರು ಮತ್ತೆ ಶುಭಾನ್ವಿತ ಎಸ್ ಪಿ ಇಬ್ರು ದಂಪತಿಗಳು. ಇದು ವಿಶೇಷವಾದಂತಹ ಪ್ರಕರಣ ಅಂತೇಳಿ. ನೇರ ಪ್ರಶ್ನೆ ಚರಕ ತಂಡಕ್ಕೆ, ಕರ್ನಾಟಕ ಸರ್ಕಾರದ ಪ್ರಸ್ತುತ ಕಾನೂನು ಸಚಿವರು ಯಾರು? ತಪ್ಪು ಹೇಳಿದ್ರೆ 5 ಮಾರ್ಕ್ಸ್ ಕಟ್ ಆಗುತ್ತೆ. ಇಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ಬಿಡಿ ಅಷ್ಟೇ. ನೋಡಿ ಈ ಸುತ್ತಲೆಲ್ಲ ಸೈಲೆಂಟ್ ಆಗ್ಬಿಟ್ರು. ಗೊತ್ತಿಲ್ಲ ಆಡಿಯನ್ಸ್ ಇಲ್ಲಿ. ಓ, ಯಾವ ಸಚಿವರುಗಳು ಗೊತ್ತಿಲ್ಲ. ಎಚ್ ಕೆ ಪಾಟೀಲ್ ತಿಳ್ಕೋಬೇಕು. ಮುಖ್ಯಮಂತ್ರಿ ಯಾರು ಗೊತ್ತಾಗ್ಲಿ? ಅವರೊಬ್ಬರೇ ಗೊತ್ತಿಲ್ಲ. ಸುಶ್ರುತ ತಂಡಕ್ಕೆ ನೋಡೋಣ. ಇದು ನಿಮ್ಮ ಪ್ರಶ್ನೆ. ನಿಮ್ಮ ಕಾಲೇಜ್ ಸಂಸ್ಥೆ ಎಲ್ಲ ಕಟ್ಟು ಬೆಳೆಸಿದ್ದಾರೆ ಗಂಗಾಧರ್ ಸರ್, ಹೌದಾ? ಗಂಗಾಧರ್ ಬಿ ಕೆ. ಏನ್ ಬಿ ಕೆ ಅಂದ್ರೆ? ಬಿ ಮತ್ತೆ ಕೆ. ಬಿ ಅಂದ್ರೆ ಊರ ಹೆಸರು ಇರುತ್ತೆ, ಕೆ ಅಂದ್ರೆ ತಂದೆ ಹೆಸರು. ಎರಡನ್ನ ಹೇಳ್ಬೇಕು, ತಿಳ್ಕೊಂಡಿರ್ಬೇಕು ನೋಡೋಣ ಅಂತ. ಪಾಪ ಸರ್ ಹೇಳಿರ್ತಾರ ಕಂಡ್ರೆ ಭಾಷಣ ಇಷ್ಟ ಮಾಡ್ಬೇಕಾರೆ. ನಮ್ ತಂದೆಯವರು, ನಾನು ಇಲ್ಲಿ ಹುಟ್ಟು ಬೆಳೆದಿದ್ದೀನಿ ಅಂತ ಹೇಳಿರ್ತಾರಲ್ವಾ? ಹೇಳಿರ್ತಾರೆ. ಇಷ್ಟೆಲ್ಲ ಕಾಲೇಜ್ ಎಲ್ಲ ಕಟ್ಟಿ ಮಾಡಿದ್ದಾರೆ ಅಂತ ತಿಳ್ಕೋಬೇಕಲ್ವಾ? ಗೊತ್ತಿಲ್ಲ. ಅಲ್ಲಿ ಯಾರಾದ್ರು ಮೇಡಮ್ ನೀವೇನಾರು ಹೇಳ್ತೀರಾ? ಸರ್ ನಿಮ್ ತಂದೆ ಹೆಸರು ಕೃಷ್ಣೇಗೌಡ, ಅವರೂರು ಬಳ್ಳೇಕೆರೆ ಅಂತ ಹೇಳಿ. ಇದೆ ಒಡಿಸ್ಸಾ ರಾಜ್ಯದ ರಾಜಧಾನಿ ಯಾವುದು? ಕ್ಯಾಪಿಟಲ್ ಸಿಟಿ ಆಫ್ ಒಡಿಸ್ಸಾ. ಸಮಯ ಓಡ್ತಾ ಇದೆ.
2: ಪಾಂಡಿಚೇರಿ.
1: ತಪ್ಪಾದಂತ ಉತ್ತರ ಸರ್. 5 ಅಂಕನ ಕಟ್ ಮಾಡಿ. ಅದಕ್ಕೆ ಹೇಳೋದು, ಗೊತ್ತಿದ್ರೆ ಮಾತ್ರ ಹೇಳ್ಬೇಕು. ನೆಕ್ಸ್ಟ್ ಭುವನೇಶ್ವರ್, ಬಟ್ ಅಂಕ ಇಲ್ಲ. ತಮಿಳುನಾಡಿನಲ್ಲಿ ಬಹುಮತದೊಂದಿಗೆ ಅಧಿಕಾರ ಪಡೆದ ಪಕ್ಷ ಯಾವುದು?
2: ಟಿವಿಕೆ.
1: ಟಿವಿಕೆ ಸರಿಯಾದಂತಹ ಉತ್ತರ. ತಮಿಳಿಗ ವೆಟ್ರಿ ಕಝಗಾಮ್, ತಮಿಳ್ನಾಡು ವಿಕ್ಟ್ರಿ ಪಾರ್ಟಿ ಅಥವಾ ತಮಿಳ್ನಾಡು ವಿಜಯ ಪಕ್ಷ. ನಿಮ್ಗೆ ಸ್ವಲ್ಪ ರಾಮಾಯಣ ಮಹಾಭಾರತ ತಿಳ್ಕೋಬೇಕಲ್ವಾ? ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋಗ್ತಿರ್ತಾನಂತೆ, ಒಂದು ಪಕ್ಷಿ ಬಂದು ಅವನ ಜೊತೆ ಯುದ್ಧ ಮಾಡ್ತಾರೆ.
4: ಜಟಾಯು.
1: ಓ, ಜಟಾಯು ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕ ಬ್ರಹ್ಮಗುಪ್ತ ತಂಡಕ್ಕೆ. ವರಾಹಮಿಹಿರ ತಂಡಕ್ಕೆ, ಭಾರತ ಕ್ರಿಕೆಟ್ ತಂಡ ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ ಅನ್ನ ಗೆಲ್ತೆ, 50 ಓವರ್ಗಳ ವಿಶ್ವಕಪ್, ಗೆದ್ದ ವರ್ಷ ಯಾವುದು? ಮೂವಿ ಇದೆ, ತುಂಬಾ ತಿಳ್ಕೋಬೇಕಾದಂತಹ ವಿಷಯ ಸ್ಪೋರ್ಟ್ಸ್ ಅಲ್ಲಿ. ತಪ್ಪು ಹೇಳಿದ್ರೆ ಮಾರ್ಕ್ಸ್ ಹೋಗುತ್ತೆ, ಗೊತ್ತಿದ್ರೆ ಮಾತ್ರ ಹೇಳಿ. 1983. ಯಾರು ಕ್ಯಾಪ್ಟನ್ ಇದ್ದವರು? ಯಾವ ತಂಡದ ವಿರುದ್ಧ ಗೆಲ್ತೆ ಫೈನಲ್? ವೆಸ್ಟ್ ಇಂಡೀಸ್. ಸರಿಯಾದಂತಹ ಉತ್ತರ. ಕೊನೆಯ ಪ್ರಶ್ನೆ, ಸೈನ್ಸ್ ತಗೊಂಡಿದ್ರಲ್ಲ, ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತ ಬಯಸ್ತೀರ, ಎಂ ಬಿ ಬಿ ಎಸ್ ಫುಲ್ ಫಾರ್ಮ್ ಏನು? ಡಾಕ್ಟರ್ ಆಗ್ಬೇಕು ಅಂತಿರಲ್ಲ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಎಂ ಬಿ ಬಿ ಎಸ್? ಸಮಯ ಹೋಗ್ತಾ ಇದೆ. ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂಡ್ ಬ್ಯಾಚುಲರ್ ಆಫ್ ಸರ್ಜರಿ. ಇಲ್ಲಿಗೆ ಐದು ಸುತ್ತುಗಳು ಮುಗಿದಿದೆ. ಐದು ಸುತ್ತುಗಳ ನಂತರ ಯಾವ ತಂಡ ಎಷ್ಟು ಅಂಕ ಗಳಿಸಿ ಯಾವುದು ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಗಳಿಸಿದೆ ಅಂತ ನೋಡುವಂತ ಸಮಯ ಅವ್ರು ಸ್ವಲ್ಪ ಕೌಂಟ್ ಮಾಡ್ಲಿಕ್ಕೆ ಸಮಯ ಕೊಡೋಣ. ಇದಾಗಿತ್ತು ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಸ್ಪರ್ಧೆಯನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಟೈಮ್ಸ್ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣದ ಆಡಳಿತ ಮಂಡಳಿಯ ಪಿ ಕೆ ಗಂಗಾಧರ್ ಅವರಿಗೆ ಹಾಗೂ ಪ್ರಾಂಶುಪಾಲರು ಉಪಪ್ರಾಂಶುಪಾಲರಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಹೊರಬರಲಿದೆ. ಯಾವ ತಂಡ ಪ್ರಥಮ, ಯಾವ ತಂಡ ದ್ವಿತೀಯ, ಯಾವ ತಂಡ ತೃತೀಯ ಸ್ಥಾನ ಗಳಿಸಿದೆ ಅಂತ ಹೇಳಿ ತಿಳ್ಕೊಳ್ಳೋಣ.
4: ಅದಕ್ಕಿಂತ ಮೊದಲು ಕ್ವಿಜ್ ಆದ್ಮೇಲೆ ಏನು ಅಂತ ಕುತೂಹಲ ಇರಬಹುದು ನಿಮ್ಗೆ. ಸರ್ಟಿಫಿಕೇಟ್ ಸಿಗುತ್ತೆ ಆಕಾಶವಾಣಿ ಕಡೆಯಿಂದ, ಮತ್ತೆ ಎಲ್ಲರಿಗೂ ಒಂದು ಗೌರವಧನ ಇರುತ್ತೆ.
5: ಎಲ್ಲಾ ಸುತ್ತಿನ ನಂತರ ಒಟ್ಟು ಅಂಕಗಳು ಆರ್ಯಭಟ 30, ವರಹಮೀರ 60 ಅಂಕಗಳು, ಬ್ರಹ್ಮಗುತ್ತ 70 ಅಂಕಗಳು, ಚರಕ 85 ಅಂಕಗಳು, ಶುಶ್ರುತ 80 ಅಂಕಗಳು. ಪ್ರಥಮ ಸ್ಥಾನ ಚರಕ, ದ್ವಿತೀಯ ಸ್ಥಾನ ಶುಶ್ರುತ, ತೃತೀಯ ಸ್ಥಾನ ಬ್ರಹ್ಮಗುತ್ತ, 4ನೇ ಸ್ಥಾನ ವರಹಮೀರ, 5ನೇ ಸ್ಥಾನ ಆರ್ಯಭಟ.
1: ಎಲ್ಲ ವಿಜೇತರಿಗೆ ಅಭಿನಂದನೆಗಳು, ಹಾಗೆ ಭಾಗವಹಿಸಿದ ಎಲ್ರಿಗೂ ಕೂಡ ಧನ್ಯವಾದ. ಎಲ್ಲರೂ ಕೂಡ ಮುಖ್ಯನೇ ಇಲ್ಲಿ, ಹಾಗೆ ಆಲಿಸಿದಂತಹ ಎಲ್ಲ ನಿಮ್ಮ ವೀಕ್ಷಕ ಕೇಳುಗರಾದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.
0: ಯುವವಾಣಿಯಲ್ಲಿ ಇದುವರೆಗೆ ಆಕಾಶವಾಣಿ ಹಾಸನ ಮತ್ತು ಟೈಮ್ಸ್ ಪದವಿ ಪೂರ್ವ ಕಾಲೇಜು ಚನ್ನರಾಯಪಟ್ಟಣ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಅಂತಿಮ ಭಾಗವನ್ನ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಷಣ್ಮುಖ HV, ಸಹಕಾರ ಭವಿಷ್ಯ HY, ತಾಂತ್ರಿಕ ಸಹಕಾರ RK ಲೋಕೇಶ್. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ F. ತಳವಾರ್. ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕುವೆಂಪುರವರು ರಚಿಸಿರುವ ಸಿ ಅಶ್ವಥ್ರವರ ಧ್ವನಿಯಲ್ಲಿರುವ ಈ ಒಂದು ಭಾವಗೀತೆ.

ಇನ್ನು ಮುಂದೆ ಕೇಳಿ ಜಿಎಸ್ ಶಿವರುದ್ರಪ್ಪ ರವರು ರಚಿಸಿರುವ ಸಿ ಅಶ್ವಥ್ ರವರ ಧ್ವನಿಯಲ್ಲಿರುವ ಒಂದು ಭಾವಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ದರಾ ಬೇಂದ್ರೆಯವರ ರಚನೆ, ಸಿ ಅಶ್ವಥ್ ಮತ್ತು ಸಂಗಡಿಗರು ಹಾಡಿರುವ ಒಂದು ಭಾವಗೀತೆಯನ್ನ ಕೇಳುತ್ತಾ ಇಂದಿನ ಯುವವಾಣಿ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಯುವವಾಣಿ ಕೇಳಿದಿರಿ.
1: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಇದು ಆಕಾಶವಾಣಿ ಹಾಸನ. ಇನ್ನೀಗ ಗಜಲ್ಗಳ ಕಾರ್ಯಕ್ರಮ. ಮೊದಲಿಗೆ ಪಂಕಜ್ ಉದಾಸ್ ಅವರ ಸ್ವರದಲ್ಲಿ ಕೇಳೋಣ ಕಾಟಿಲ್ ಶಿಫಾಯಿ ಅವರ ಒಂದು ಗಜಲ್.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಗಜಲ್ಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಸಂತ ದರ್ಶನ್ ಸಿಂಗ್ ಅವರ ಒಂದು ಗಜಲ್ ಆಲಿಸಿ ಗುಲಾಂ ಅಲಿ ಅವರ ಸ್ವರದಲ್ಲಿ.

ಇದುವರೆಗೆ ಗಜಲ್ಗಳ ಕಾರ್ಯಕ್ರಮ ಮೂಡಿಬಂತು. ಕೇಳುಗರೇ, ಇಂದು ರಾತ್ರಿ 10 ಗಂಟೆಗೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನವನ್ನು ಕೇಳಬಹುದು.

ಇದು ಆಕಾಶವಾಣಿ ಹಾಸನ. ಈಗ ವೇಳೆ 8:45 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಅಧ್ಯಯನ, ಅಧ್ಯಾಪನ, ಸಾಹಿತ್ಯ, ಜಾನಪದ, ಭಾಷಣ, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮದೇ ಆದಂತ ಛಾಪನ್ನ ಮೂಡಿಸಿದವರು ಹೊನ್ನಾವರದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರು. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನ ನೀಡಿ ಹಲವಾರು ಪುಸ್ತಕಗಳ ಮೂಲಕ ಅವರು ಚಿರಪರಿಚಿತರಾಗ್ಯಾರ. ಅವರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ಕೃತಿಗಳನ್ನ ರಚಿಸ್ಯಾರ. ಕವನ ಸಂಕಲನಗಳು, ವಿಮರ್ಶಾ ಗ್ರಂಥಗಳು, ಹೀಗೆ ಹಲವಾರು ರೀತಿಯಲ್ಲಿ ಅವರು ತಮ್ಮದೇ ಆದ ಕೊಡುಗೆಯನ್ನ ನೀಡ್ಯಾರ. ಅದರಲ್ಲೂ ವಿಶೇಷವಾಗಿ ಅಂಕೋಲಾದ ಚುಟುಕು ಬ್ರಹ್ಮ ಅಂತಾನೆ ಹೇಳಬೇಕು. ದಿನಕರ ದೇಸಾಯಿ ಅವರ ಮೇಲೆ ತಮ್ಮ ಮಹಾಪ್ರಬಂಧವನ್ನ ಮಂಡಿಸಿ PhD ಪದವಿಯನ್ನು ಕೂಡ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರು ಪಡೆದಿದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ.
3: ನಮಸ್ಕಾರ ಮೇಡಮ್.
2: ಶ್ರೀಪಾದ್ ಶೆಟ್ಟಿ ಅವರ, ತಾವು ಮೂಲತಃ ಹೊನ್ನಾವರದವರು. ತಮ್ಮ ಓದು, ವಿದ್ಯಾಭ್ಯಾಸ, ಬಾಲ್ಯ ಎಲ್ಲಾ ಕಳೆದದ್ದು ಹೊನ್ನಾವರದಲ್ಲಿನೆ. ಈ ಸಾಹಿತ್ಯದಲ್ಲಿ ಆಸಕ್ತಿ ಯಾವಾಗಿಂದ ತಮಗೆ ಮೂಡ್ತು? ಒಂದು ಸಾಹಿತ್ಯಿಕ ಬರವಣಿಗೆಗಳನ್ನ ಬರೀಬೇಕು ಅಂತ ಯಾವಾಗ ಅನಿಸ್ಲಿಕ್ಕೆ ಶುರು ಆಯ್ತು?
3: ನಾನು PUC ಓದ್ತಾ ಇರುವಾಗ ಈ ಪತ್ರಿಕೆಗಳನ್ನೆಲ್ಲ ಹೆಚ್ಚು ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮಗೆ PUC ಇಂಗ್ಲಿಷ್ ಕಲಿಸ್ಲಿಕ್ಕೆ ಜಯರಾಮ್ ಹೆಗ್ಡೆ ಅಂತ ಒಬ್ರು ಸಿದ್ದಾಪುರದವರು, ಅವ್ರಿಗೆ ಸಿರ್ಸಿಯಲ್ಲಿ ನೆಲೆಗೊಂಡಿದ್ದಾರೆ, ಅವರು ನಮಗೆ ಪಾಠ ಮಾಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವರು ಬಹಳ ಹೊಸ ಹುರುಪಿನ ಕವಿ, ಇಲ್ಲಿ ಸಿದ್ಲಿಂಗ್ ದೇಸಾಯಿ ಅಂತ ನನ್ನ ಗೆಳೆಯರೊಬ್ರು ಇದ್ರು, ಅವ್ರ ಕ್ಲಾಸ್ಮೇಟ್ ಅವರು. ಅವರು ನಮಗೆ ಪಾಠ ಮಾಡ್ತಾ ಇರುವಾಗ ಕೆಲವು ಕವಿತೆಗಳ ಪರಿಚಯ ಮಾಡ್ತಿದ್ರು. ಅವ್ರದ್ದೊಂದು ಮುಕ್ತ ಅಂತ ಒಂದು ಕವನ ಸಂಕಲನ ಮೊದಲು ಬಿಡುಗಡೆ ಆಗಿತ್ತು. ಅದು ತಗೊಳ್ಳಿ ಅಂತ ಹೇಳಿದ್ರು, ನಾನು 5 ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡಿದ್ದೆ. ಆಮೇಲೆ ಸಾಹಿತ್ಯದ ಒಂದು ಹುಚ್ಚು ಹಿಡಿತು, ಎಲ್ಲ ಬರೆಯುವುದು, ಹೋಗುದು, ಮನಸ್ಸಿಗೆ ಬಂದದ್ದು ಗೀಚುದು, ಬರೆಯುವುದು, ಆಮೇಲೆ ಆ ಮೂಲಕವಾಗಿ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳೋದು, ಹೀಗೆಲ್ಲ. ಹಾಗಾಗಿ ಒಂದು ಪಂಜ್ ಹಚ್ಚಿದವರು ನಮ್ಮ ಗುರುಗಳು ಜಯರಾಮ್ ಹೆಗ್ಡೆ. ಆ ನಂತರ ಅದು ಮುಂದುವರಿತಾ ಹೋಯ್ತು. ನಾನು ಅದಕ್ಕೂ ಮೊದಲೇನೆ ಸ್ವಲ್ಪ ಬರೀತಾ ಇದ್ದೆ ಎಲ್ಲ ಕೂತ್ಕೊಂಡಾಗ. ನಾನು ಬಿಡದೆ ಕವಿತೆಗಳನ್ನ, ದಾಸರ ಹಾಡುಗಳನ್ನ, ವಚನಗಳನ್ನ ಎಲ್ಲ ಓದ್ತಾ ಬಂದವನು. ಈ ಓದು ನನ್ನೊಳಗೆ ಎಲ್ಲೋ ಒಂದು ರೀತಿಯಲ್ಲಿ ಒಳಸುಳಿಯಾಗಿ, ಆಮೇಲೆ ಅದೆಲ್ಲೋ ಬುದ್ಧುಬುದ್ಧವಾಗಿ, ತೆರೆಯಾಗಿ, ತೊರೆಯಾಗಿ, ಸಾವಕಾಶವಾಗಿ ಉಕ್ಕಲಿಕ್ಕೆ ಶುರುವಾಯಿತು. ಆ ಉಕ್ಕಂದ ನನಗೆ ಒಂದು ಕವಿತೆಯ ಚಕ್ಕಂದಕ್ಕೆ ಕಾರಣ.
2: ಇದನ್ನು ಕೂಡ ಒಂದು ಬಹಳ ಕಾವ್ಯಾತ್ಮಕವಾಗಿ ತಾವು ಹೇಳಿದ್ರಿ. ಈ ಶ್ರೀಪಾದ್ ಶೆಟ್ಟಿ ಅವರ ಅಂದ್ರೆ ಕೌಟುಂಬಿಕ ಹಿನ್ನೆಲೆ ಏನಿರಲಿಲ್ಲ ತಮ್ಮ?
3: ಆದ್ರೆ ನನ್ನ ದೊಡ್ಡಪ್ಪ ಯಕ್ಷಗಾನ ಕಲಾವಿದ ಆಗಿದ್ದ. ಅವನು ಬಹಳ ಮೇಳಗಳಲ್ಲೆಲ್ಲ ಗುಂಡುಬಾಳದಲ್ಲಿ ಒಂದು 40 ವರ್ಷ ಕೆಲಸ ಮಾಡಿದ್ದ. ಹಾಗಾಗಿ ಅವನು ಕೆಲವೊಮ್ಮೆ ಊಟ ಮಾಡಾದ್ಮೇಲೆ ಈ ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ನನಗೆ ಹೇಳ್ಕೊಡ್ತಿದ್ದ. ಹಾಗಾಗಿ ಎಲ್ಲೋ ಪುರಾಣ ಪ್ರಜ್ಞೆ ಮತ್ತು ಅದು ಮತ್ತೆ ಅವನು ಯಕ್ಷಗಾನದಲ್ಲಿ ಅರ್ಥ ಹೇಳುವಾಗ ಈ ಸಮಯ ಸೂಚಕತೆ ಅಂತೂ ಯಾವಾಗ ಹೇಗೆ ಉತ್ತರಿಸಬೇಕು, ಅರ್ಥಕ್ಕೆ ಪ್ರತಿ ಅರ್ಥ ಕೊಡಬೇಕು ಅನ್ನೋದೆಲ್ಲ ತಿಳಿಸಿದ. ಹಾಗಾಗಿ ನನಗೆ ತಿಳಿದೇನೆ ಅದು ಒಂದು ಆ ಕುತೂಹಲದಿಂದ ಅದು ನನ್ನೊಳಗೆ ಸೇರ್ಕೊಂಡ್ತು.
2: ಈಗ ನಿಮ್ಮ ಒಂದು ಪ್ರಕಟಣೆಗಳತ್ತ ನಾವು ಗಮನ ಹರಿಸಿದ್ರೆ ಪ್ರಿಯ ಶರಾವತಿ ಅನ್ನೋದು ತಮ್ಮ ಕವನ ಸಂಕಲನ.
3: ಹೌದು, ಮೊದಲ ಕವನ ಸಂಕಲನ.
2: ನಿಸರ್ಗ ಜಲಪಾತಗಳು,
3: ಅದೊಂದು ಇದು ನವಸಾಕ್ಷರಿಗೆ ಬರೆದಂತ ಒಂದು ಅಧ್ಯಯನ ಗ್ರಂಥ.
2: ಕಡಲ ಒಡಲಲ್ಲಿ
3: ಬಿತ್ತು
2: ಮೌನ ಕಣಿವೆಯ ಒಡಲು. ಅಂದ್ರೆ ಈ ಒಂದು ಟೈಟಲ್ ಗಳನ್ನ, ನಿಮ್ಮ ಪುಸ್ತಕದ ಟೈಟಲ್ ಗಳನ್ನ ನೋಡಿದ್ರೆ ತಾವು ಒಬ್ಬ ಅಪ್ಪಟ ನಿಸರ್ಗ ಪ್ರೇಮಿ, ಪ್ರಕೃತಿಯ ಆರಾಧಕರು, ಮತ್ತೆ ತಮ್ಮ ಹೊನ್ನಾವರ ಇರುವುದು ಕೂಡ ಅತ್ಯಂತ ಸುಂದರವಾದ, ಅದಕ್ಕೆ ಭೂಲೋಕದ ಸ್ವರ್ಗ ಅಂತ ಕೂಡ ಹೇಳ್ತಾರೆ. ಅಂದ್ರೆ ನಿಮ್ಮ ಈ ಕವನಗಳ ಮೇಲೆ ಒಂದು ಪ್ರಕೃತಿ, ನಮ್ಮ ಒಂದು ಪರಿಸರ, ಇದು ಕೂಡ ಪ್ರಭಾವ ಬೀರ.
3: ಖಂಡಿತ ಹೌದು, ಯಾಕಂದ್ರೆ ಪ್ರಕೃತಿ ನಮ್ಮ ಬದುಕಿನ ಒಂದು ಅಂಗ, ಅಥವಾ ಪ್ರಕೃತಿಯ ಕೂಸು ನಾವು. ಆ ಪ್ರಕೃತಿಯ ಒಳಗಿದ್ದೆ ಅದರ ಒಳಗನ್ನು ಕಾಣುವ ಒಂದು ಪ್ರಯತ್ನ ಇದೆಯಲ್ಲ, ಅದು ಬಹಳ ದೊಡ್ಡದಾದದ್ದು. ಯಾಕಂದ್ರೆ ಪ್ರಿಯ ಶರಾವತಿ ಹಾಗೆ. ಒಂದ್ಸಲ ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಮತ್ತು ನಾನು ನಮ್ಮ ಶರಾವತಿಯ ಬ್ರಿಡ್ಜ್ ಮೇಲೆ ಸಂಜೆ ಮುಂದೆ ಒಂದು ನಡೆದಾಡ್ಲಿಕ್ಕೆ ಹೋಗ್ತಿದ್ವಿ. ಆಗ ಅವ್ರು ಕೇಳಿ, ಶ್ರೀಪಾದ, ಇಂಥ ಶರಾವತಿ ಮಡ್ಲಲ್ಲಿದ್ಯಾ ನೀನು? ನಿನ್ನೂರಿನಲ್ಲಿ ಇಷ್ಟು ದುಮ್ಮಾನಗಳಿವೆ, ದುಃಖಗಳಿವೆ, ಇದ್ಯಾವುದು ನಿನ್ನನ್ನು ತಟ್ಟುದಿಲ್ವೇನೋ ಅಂತ ಕೇಳಿದ್ರು. ನನಗೆ ಕೆನ್ನೆ ಮೇಲೆ ಹೊಡೆದಂಗಾಯ್ತು. ಆ ಕ್ಷಣದಲ್ಲೇ ಆ ಶರಾವತಿಗೆ ಮಹಾಪುರ ಬರುವುದು, ಬಡವರು ಮನೆಗಳು ಕೊಚ್ಚಿಕೊಂಡು ಹೋಗುದು, ಆಮೇಲೆ ಪರಿಹಾರದ ನಾಟಕ ನಡೆಯುವುದು, ಆಮೇಲೆ ಏನಾಗುತ್ತೆ, ಈ ಯಾರಿಗೆ ಈಗ ಒಂದು ಬ್ರಿಡ್ಜ್ ಅಥವಾ ಒಂದು ಡ್ಯಾಮ್ ಕಟ್ಟಿದ್ರೆ ಅದರಲ್ಲಿ ಕಷ್ಟಪಡೋರು ಬಡವರು, ಬಳ್ಕೊಂಡೋಗೋರು ಅವರು, ಶ್ರೀಮಂತರೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಮಹಲ್ಗಳಲ್ಲಿ ಇರ್ತಾರೆ, ಕಾರ್ನಲ್ಲೇ ತಿರುಗಾಡ್ತಾರೆ, ಅವ್ರಿಗೆ ಯಾವ ಅಪಾಯ ಇರೋದಿಲ್ಲ. ಅವರ ಕರುಳು ಕೂಗುವ ಆಕ್ರಂದವನ್ನು ಕಂಡು ನಾನು ಬರೆದೆ, ಶರಾವತಿ ನಿನ್ನೊಡಲಿನಲ್ಲಿ ಮೀನುಗಳು ಮಿಡುಕಾಡಿದಾಗ ಕಾವ್ಯದ ಗರಿ ಮುರಿದು ಬೀಳುತ್ತದೆ ಅಂತಲೇ ಬರೆದವನು, ನಿನ್ನ ನೊರೆ ತೆರೆಯಾಗಿ ಹೆಣಗಳೆಲ್ಲ ಬುರುಗಾಗಿ ಬಟ್ಟೆಗಳು ಕೊಚ್ಚಿಕೊಂಡು ಹೋದಾಗ ಶರಾವತಿ ನಿನ್ನ ಹೆಂಡತನ ಅರಳುವುದಿಲ್ಲವೇನು ಅಂತಲೇ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತೇನೆ. ಹೀಗೆ ಒಂದು ಶರಾವತಿ ನಮ್ಮ ತಾಯಿ, ಅವಳ ಮಡಿಲಲ್ಲಿ ಅವಳ ಉಡಿಯಲ್ಲಿ ಬೆಳೆದವರು ನಾವು. ಅವಳು ಹಾಗೆ ಮಾಡೋದಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಶರಾವತಿ ನದಿಯನ್ನು ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ಮಾಡಿಕೊಂಡು ಯಾವ್ಯಾವನೋ ತನ್ನ ತೆಂಗಿನ ಗಿಡ ಇಲ್ಲ ನೆಟ್ಟುಕೊಂಡು ಆ ನದಿ ವಿಸ್ತಾರವಾಗಿ ಹರಿತಾ ಇದ್ರೆ ಎಲ್ಲರಿಗೂ ಸುಖ. ಈ ನಮ್ಮ ಸ್ವಾರ್ಥ ಏನಿದೆ ಅಂದ್ರೆ ಈ ಅಡವಿಯಂತೂ ಅತಿಕ್ರಮಣ ಮಾಡಿ ಒಂದು ಮರಗಳು ಉಳಿಲಿಲ್ಲ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಎನಿ ಫೂಲ್ ಕ್ಯಾನ್ ರೈಟ್ ಪೊಯಿಟ್ರಿ ಬಟ್ ನೋ ಒನ್ ಮೇಕ್ಸ್ ಎ ಟ್ರೀ ಅಂತ. ಯಾವ ಮೂರ್ಖನೂ ಕಾವ್ಯ ಬರೆಯಬಲ್ಲ, ಆದ್ರೆ ಯಾರು ಮರವನ್ನು ಮಾಡಲಾರ ಅಂತ. ಆ ಮರಗಳನ್ನೆಲ್ಲ ಮಾರಣ ಹೋಮ ಮಾಡಿದ್ದಾರೆ. ಹಾಗೇನೆ ನದಿಗಳಲ್ಲಿಯೂ ಸಹ ಎಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರೆ ಅಲ್ಲಿ ಸ್ವಲ್ಪ

0: ಏನೋ ಕೃತಕ ಮಣ್ಣು ಹಾಕಿ ಇದು ಮಾಡಿ ಒಂದಿಷ್ಟು ಸಸಿ ನೆಟ್ಕೊಂಡ್ಬಿಡು, ಒಂದಿಷ್ಟು ತೆಂಗೋ ಅಡಿಕೆನೋ ಹಾಕಿ. ಇವನು ಸ್ವಾರ್ಥ ಅದು, ಅವನು ಒಬ್ಬನಿಗೆ ನಾಲ್ಕು ತೆಂಗಿನಕಾಯಿ ಒಂದಿಷ್ಟು ಅಡಿಕೆ ಸಿಕ್ಬಹುದು, ಆದ್ರೆ ಬಡವರಿಗೆ ಎಷ್ಟು ಕಷ್ಟ, ಅಲ್ಲಿ ನೀರು ನಿಲ್ತದೆ, ಪ್ರವಾಹ ಬರ್ತದೆ, ಕಷ್ಟ ಆಗ್ತದೆ. ಈ ಪ್ರಕೃತಿಯ ಒಳಗೆ ಇಂಥದ್ದೆಲ್ಲ ಇದೆ ಮೇಡಮ್.
1: ಹೌದು, ಈಗ ಅಂದ್ರೆ ನಿಮ್ಮ ಕಾವ್ಯಕ್ಕೆ ಸ್ಫೂರ್ತಿ ನೀಡಿದ್ದು ನಿಮ್ಮ ಸುತ್ತಮುತ್ತಲಿನ ಪರಿಸರ, ಪ್ರಕೃತಿ, ಇದು ಕೂಡ ಒಂದು ಹೆಚ್ಚಿನ ಒಂದು ಪ್ರಭಾವ ಬೀರಿದೆ ಅಂತ ಹೇಳಿ. ಅಂದ್ರೆ ಒಬ್ಬ ಕವಿಗೆ ಅವನ ಲೇಖನಿಯಿಂದ ಕಾವ್ಯ ಹೊರಹೊಮ್ಮಬೇಕಾದಾಗ ಒಂದು ಕಲ್ಪನಾ ಶಕ್ತಿ ಗರಿಗೆದಿರುತ್ತದೆ. ಆ ಕಲ್ಪನಾ ಶಕ್ತಿ ಅಂದ್ರೆ ನಿಮಗೆ ನಿಮ್ಮ ಒಂದು ಇರುವಂತ ಪರಿಸರ ಅಂತ ಹೇಳ್ಬಹುದು.
0: ಅದರ ಜೊತೆಗೆ ನನ್ನ ಓದು ನನಗೆ ಜಾಗೃತಿ ಮೂಡಿಸಿದೆ ಸರ್ವಜ್ಞಂದು. ಈ ಸರ್ವಜ್ಞ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯೇನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳಿದ್ನಲ್ಲ, ಜಾತಿಹೀನನ ಮನೆಯ ಜ್ಯೋತಿ ಅದು ಹೀನ ಅಲ್ಲ, ಅದು ನಮ್ಮಲ್ಲಿ ಜಾತಿಯನ್ನು ಮಾಡಿದ್ರು. ನಮ್ಮಲ್ಲೊಂದು ಮಾತಿದೆ, ಅಲ್ಪರು ಜಾತಿಯನ್ನು ಕಟ್ಟುತ್ತಾರೆ, ಮಹಾತ್ಮರು ಸಮಾಜವನ್ನು ಕಟ್ಟುತ್ತಾರೆ. ನಾವ್ ಇಷ್ಟು ಸಣ್ಣವರಾಗಿದ್ದೀವಿ ಅಂದ್ರೆ ಒಂದು ಏನೋ ಒಂದು ಆಕ್ಸಿಡೆಂಟ್ ಆಗಿ ಯಾರು ಸತ್ತೋ, ನಮ್ ಜಾತಿಯವರು ಸತ್ತೋದ್ರ ಕೇಳ್ತಾರೆ. ಸಾಯುವರೆಲ್ಲ ಮನುಷ್ಯರು, ಮಾನವೀಯತೆ ದೊಡ್ಡದು. ನನಗೆ ವಚನಕಾರರು ನನಗೆ ಬಹಳ ಗಾಢವಾದ ಪ್ರಭ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನು ಹೊಗಳುವ ಕುನ್ನಿಗಳ ನೇನೆಂಬೆ ಕಾಣ ರಾಮನಾಥ ಅಂತ ಜೇಡರದಾಸಿಮಯ್ಯ ಕೇಳ್ತಾರೆ. ಯಾರ್ಯಾರನು ಹೊಗಳ್ತಾರೆ ಒಂದೊಂದು ಸಣ್ಣ ಸಣ್ಣ ಲಾಭಕ್ಕಾಗಿ. ಅದಕ್ಕೆ ನನಗೆ ದಿನಕರ್ ದೇಸಾಯಿ ನನಗೆ ನನ್ನ ಬರವಣಿಗೆ ಪಂಜು ಹಚ್ಚಿದವರು. ಅವ್ರ ಬಗ್ಗೆ PhD ಮಾಡು ಅಂತ ಹೇಳಿ ನನ್ನ ಗುರುಗಳಾದ MB ಕೊಟ್ರ ಶೆಟ್ಟಿ ಅವರು, ಮಹಾದೇವ್ ಕೊಟ್ರ ಶೆಟ್ಟಿ ಅವರು ಬಹಳ ಎಳೆ ವಯಸ್ಸಿನಲ್ಲಿ ತೀರೋದ್ರು, ಬಹಳ ದೊಡ್ಡ ಪುಣ್ಯವಂತರು. ಅವರು ನನಗೆ ದಿನಕರ್ ದೇಸಾಯಿ ಬದುಕು ಬರ PhDಗೆ ಟೈಟ್ಲ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ನನಗೆ ಇಲ್ಲಿ ಬಂದು ನಂದೆಲ್ಲ ಬರವಣಿಗೆ ಓದ್ತಾ ಇದ್ರು. ಏ ನೀ ಇಲ್ಲಿ ಇರಬಾರ್ದು, ನೀನ್ ವಿಶ್ವವಿದ್ಯಾಲಯದಲ್ಲಿ ಇರಬೇಕಾದವನು, ನಿಮ್ಗೆ ವ್ಯವಸ್ಥೆ ಮಾಡ್ತೇನೆ ಅಲ್ಲೋರಿಗೆ ವಿಧಿ, ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ಬಿಟ್ಟೆ. ನನಗೆ ಬಹಳ ಅಂತ ಈಗ GK ರವೀಂದ್ರ ಕುಮಾರ್ ನನ್ನ ಗೆಳೆಯರಾಗಿದ್ರು, ಕಳ್ಕೊಂಡ್ವಿ. LG ಶಿವಕುಮಾರ್ ಅಂತ ದೂರದರ್ಶನದಲ್ಲಿ ಮೋಡಿ ಮೋಡಿ ಮಾತಿನ ಮೋಡಿ ಅಂತ ಒಂದು ಕಾರ್ಯಕ್ರಮವನ್ನು ನಮಗಾಗಿ ಸೃಷ್ಟಿ ಮಾಡಿದಾರೆ. 6 ತಿಂಗಳು ಅವರೆಲ್ಲ 50 ತುಂಬುವ ಮೊದಲು ಹೊರಟೋದ್ರು ಮೇಡಮ್. ಈಗ ಅವರೆಲ್ಲ ಕೊಟ್ರ ಶೆಟ್ಟಿ ಅವರು ಇರ್ಬೋದು, GK ರವೀಂದ್ರ ಕುಮಾರ್ ಜಸ್ಟ್ ಇನ್ನೇನು ನಿವೃತ್ತಿ ಅಂಚಿನಲ್ಲಿ ಬಂದಾಗಲೂ ಅನಾಯಾಸವಾಗಿ ಅಂದ್ರೆ ಮರಣ ಅದೆಲ್ಲ ನೋವು ಎಲ್ಲೋ ಗಾಯವಾಗಿ ಉಳ್ಕೊಂಡ್ಬಿಟ್ಟಿವಿ ಮೇಡಮ್. ಆದ್ರೆ ದಿನಕರ್ ದೇಸಾಯಿ ಮಾತ್ರ ನನಗೆ ಪಂಜು ಹಚ್ಚಿದವರು, ಬದುಕಿದಂತೆ ಬರೆದವರು. ಅವರು ಹೇಳ್ತಾರೆ ನನ್ನ ಚುಟುಕದ ನನ್ನದೇ ಇವನು ಅಂಕೋಲೆಯವ ಮುದುಕಾಗಿ ಸತ್ತ, ಇವನ ಕೈಯೊಳಗಿತ್ತು ಚೌಪದಿಯ ಬೆತ್ತ. ಆ ಬೆತ್ತದ ಮೂಲಕವಾಗಿ ಎಲ್ಲರನ್ನ ಎಚ್ಚರಿಸ್ತಾ ಇದ್ರು. ಅಂದ್ರೆ ಈ ರೀತಿಯಲ್ಲಿ ಯಾರಿಗೂ ಅವರು ಮುಲಾಜ್ ಮಾಡೋದಿಲ್ಲಾಗಿತ್ತು. ಅವರು ಎಷ್ಟು ನೇರ ಅಂದ್ರೆ ಅಷ್ಟೇ ನೇರ, ಅಷ್ಟೇ ಸರಳ, ಅಷ್ಟೇ ಸಹಜ. ಬಡವರು ಕಂಡ್ರೆ ಅವ್ರ ಕರುಳು ಮಿಡಿತಾ ಇತ್ತು ಅಂತ ಅಪರೂಪದ ವ್ಯಕ್ತಿ.
1: ಅಂದ್ರೆ ಬರೀ 4 ಸಾಲಿನ ಚೌಪದಿಯ ಮೂಲಕ ಅವರು ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ರು. ಅಂದ್ರೆ ಎಲ್ಲಾ ಸ್ತರದಲ್ಲೂ ಅವರು ಚೌಪದಿಗಳನ್ನ ರಚನೆ ಮಾಡಿದ್ದಾರೆ. ಒಂದು ಸ್ವಾತಂತ್ರ್ಯಕ್ಕಾಗಿ ಇರಬಹುದು, ಸಬಲೀಕರಣಕ್ಕಾಗಿ ಇರಬಹುದು, ಸಾಕ್ಷರತೆಗಾಗಿ ಇರಬಹುದು, ಎಲ್ಲದರಲ್ಲೂ ಚೌಪದಿಗಳು.
0: ಬಾಪೂಜಿ ನಿನ್ನ ಕೈಯೊಳಗಿತ್ತು ಕಾಂಚನದ ಸೂಚಿ, ಚಿಂದಿಯಾದರೂ ಪೃಥ್ವಿ ಹೋರಾಟದಿಂದ ಅದನ್ನು ಹೊಲಿಯುವ ಶಕ್ತಿ ನಿನಗಿತ್ತು ತಂದೆ ಅಂತ ಹೇಳ್ತಾರೆ ಗಾಂಧಿ ಬಗ್ಗೆ. ಆಮೇಲೆ ಗಾಂಧಿ ಬಗ್ಗೆ ಒಂದು ಕವನ, ನಿನ್ನ ಪ್ರತಿಮೆ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ, ನಿನ್ನ ಮರಣದೊಳಗಿರಲಿ ಅದರ ಅರ್ಥ, ನಿನ್ನ ಭಸ್ಮಕ್ಕೆ ಬೇಕಿಲ್ಲ ಕಾಶಿ ಗೋಕರ್ಣ, ಲೋಕವನೆ ಬೆಳಗುತ್ತಿದೆ ನಿನ್ನ ಎಲುಬಿನ ಜ್ವಾಲೆ.
1: ನೋಡ್ರಿ
0: ಎಂತ ಮಾತು ಗಾಂಧಿ ಬಗ್ಗೆ ಅವರು ಬರೆದಿರುವಂತ ಒಂದು.
1: ನಿಜವಾಗ್ಲು
0: ಹೌದು.
1: ಈಗ ತಾವು ದಿನಕರ್ ದೇಸಾಯಿ ಅವರ ಒಂದು ಬದುಕು ಬರಹ, ಅದರ ಮೇಲೆ ತಾವು ಮಹಾಪ್ರಬಂಧವನ್ನು ಕೂಡ ಬರೆದಿದ್ದೀರಿ. ಅದರ ಜೊತೆಗೆ ದಿನಕರ ದೇಸಾಯಿ ಅವರ ಚೌಪದಿಗಳಲ್ಲಿ ಏನೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಅದ, ಒಂದು ಸಾಮಾಜಿಕ ಬದಲಾವಣೆ ಆಗಬಹುದು, ಈ ತರದಲ್ಲಿ ಹಲವಾರು ಪ್ರಕಟಣೆಗಳನ್ನ ತಾವು ತಗೊಂಡ್ ಬಂದಿದ್ದೀರಿ.
0: ತೋರಣ ಅಂತ ನಾನು ರವೀಂದ್ರ ಕುಮಾರ್ ಅವರೇ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ನನಗೆ ಬೆಂಗಳೂರು ಆಕಾಶವಾಣಿ ವೃತ್ತಿಯಿಂದ ಚುಟುಕ ಚಿಂತನ ಅಂತಲೇ ಒಂದು ಕಾರ್ಯಕ್ರಮ ಕೊಟ್ಟು ದಿನಕರ್ನ ಚುಟುಕುಗಳ ಬಗ್ಗೆ ಮಾತನಾಡಿಸಿದ್ರು. ಅದರಲ್ಲಿಯೂ ಸಹ ಒಂದೊಂದು ಚುಟುಕ ಹೇಗಿದೆ ಅಂತ ಅದರ ಅರ್ಥವನ್ನು ಹುಡುಕ್ತಾ ಹೋಗಿದ್ದೆ. ಅದು ಹೇಗೆ ಅಂದ್ರೆ, ಕಿರಿದರೊಳು ಪಿರಿದರ್ಥದ ಚಳಕ ಅಂತೇಳಿ, ಅತ್ಯಂತ ಸಣ್ಣ ವಾಕ್ಯದಲ್ಲಿ ಗಹನವಾದ ಗಂಭೀರವಾದ ಬದುಕಿಗೆ ಪೂರಕವಾದ ಸತ್ಯವನ್ನ ಸಾತತ್ಯವಾಗಿ ನುಡಿದವರು ದಿನಕರ್ ದೇಸಾಯಿ. ಯಾಕಂದ್ರೆ ಅವ್ರ ರೀತಿನೇ ಹಾಗೆ. ಅದಕ್ಕೆ ಅವರು ಚುಟುಕ, ಅವ್ರು ಬರೆದ ಕವಿತೆಗಳು ಸಹ ಚುಟುಕದ ರೀತಿಯಲ್ಲೇ ಇರ್ತವೆ. ನನ್ನ ದೇಹದ ಬೂದಿ ಗಾಳಿಯನ್ನು ತೂರಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಅಂದ್ರೆ ತನ್ನ ಬದುಕನ್ನ ಸಾವು ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಅನ್ನುವ ಇದನ್ನ ಇಟ್ಕೊಂಡವರು.
1: ಈಗ ಶ್ರೀಪಾದ್ ಶೆಟ್ಟಿ ಅವರ ನಿಮ್ಮ ಈ ಒಂದು ಪ್ರಕಟಣೆಗಳನ್ನ ನಾವು ನೋಡ್ತಾ ಹೋದ್ರೆ ನಿಮ್ಮ ಓದುವಿಕೆಯ ಬಗ್ಗೆ ನನಗೆ ಬಹಳಷ್ಟು ಅಗಾಧತೆ ಅನ್ನಿಸ್ತದೆ. ಅಂದ್ರೆ

0: ವ್ಯಕ್ತಿ ನಿರಂತರ ಓದುಗ ಆಗಿರ್ತಾರೆ, ಅವರ ಲೇಖನಿಯಿಂದ ಮಾತ್ರ ಪುಸ್ತಕಗಳು ಹೊರಗೆ ಬರಲಿಕ್ಕೆ ಸಾಧ್ಯ.
1: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಂಜುಳಾ ಮೇಡಮ್ ಅವರೇ. ಯಾಕಂದ್ರೆ ಜನ್ನ ಕಾವ್ಯದಲ್ಲಿ ಒಂದು ಮಾತು ಕೇಳ್ತಾನೆ, ಕಟ್ಟಿಯು ಮೇನೋ ಮಾಲೆಗಾರನು ಪೊಸ ಬಾಸಿಂಗಮಂ, ಮುಡಿಯುವ ಬೋಗಿಗಳಿಲ್ಲದೆ ಪೋಕುಮೆ ಅಂತ. ಒಬ್ಬ ಮಾಲೆಗಾರ ಮಾಲೆ ಕಟ್ಟೋನು, ಹೊಸ ಹೊಸ ಹೂ ಮಾಲೆ ಕಟ್ತಾನೆ, ಮುಡಿಯೋರು ಇಲ್ದ ಹೋದ್ರೆ ಹೇಗೆ? ಆ ಹೂ ಮಾಲೆ ಕಟ್ಟುವ ಕೆಲಸ ಮಾಡಿದೀವಿ ಹೇಗಾಗಿದೆ ಅಂದ್ರೆ ನನ್ನ ಓದು. ನಾನು ಬಾಲ್ಯದಿಂದಲೂ ನನಗೆ ಪುರುಷೋತ್ತಿದ್ರೆ ನಾನು ಓದ್ನಲ್ಲೆ, ನಾನು ಕೆಲವೊಮ್ಮೆ ಪುಸ್ತಕ ಹಿಡ್ಕೊಂಡೇ ನಿದ್ದೆ ಮಾಡ್ಬಿಡ್ತೀನಿ, ಮತ್ತೆ ಕೆಲವೊಮ್ಮೆ ಪುಸ್ತಕ ಎದ್ದಾಗ್ಲೂ ಪುಸ್ತಕ ಜೊತೆಗೆ ಇರ್ತದೆ. ಜಿ ಎಫ್ ಅಥರ್ಟನ್ ಅಂತ ಒಬ್ಬ ಮೇಧಾವಿ ಹೇಳ್ತಾನೆ, ಮೈ ಮೇಲೆ ಹರಕು ಬಟ್ಟೆ ಇದ್ರೂ ಚಿಂತೆ ಇಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇರ್ಲಿ ಅಂತ. ನಾವು ಪುಸ್ತಕವನ್ನು ಓದ್ತಾ ಇದ್ರೆ ಅದೊಂದು ಧ್ಯಾನ, ಅದು ನಾವು ಮತ್ತೇನು ನೋಡ್ಲಿಕ್ಕೆ ಆಗೋದಿಲ್ಲ, ಆ ಪುಟಗಳಲ್ಲೇ ಸೇರ್ ಹೋಗ್ತೀವಿ, ಅಲ್ಲಿ ಸೃಷ್ಟಿಯಾಗುವಂತ ಜಗತ್ನಲ್ಲಿ ನಾವು ಒಂದಾಗ್ಬಿಡ್ತೀವಿ, ಅದು ದೊಡ್ಡದು. ಉದಾಹರಣೆಗೆ ಒಮ್ಮೆ ತಿಪ್ಪೇರುದ್ರಸ್ವಾಮಿ ಅವರು ನಮ್ಮ ಶಿಕ್ಷಕರ ಶಿಬಿರ ಉದ್ಘಾಟನೆ ಮಾಡ್ತಾ ಹೇಳಿದ್ರು, ಶಿಕ್ಷಕ ವೃತ್ತಿ ಅಂದ್ರೆ ಕಬ್ಬು ಕೊಟ್ಟು ದುಡ್ಡು ಕೊಟ್ಟಂಗೆ ಅಂತ. ಅವ್ನು ಪಾಠ ಮಾಡುದು ಅಂದ್ರೆ ಅವನಿಗೆ ಕಬ್ಬು ತಿನ್ನಂಗೆ, ಅವನಿಗೆ ತಿಂಗಳ ವೇತನ ಇದೆಯಲ್ಲ, ಆ ಕಬ್ಬು ತಿಂದದಕ್ಕೆ ಸಿಕ್ಕ ಪಗಾರ ಅದೊಂದು ರೀತಿ. ಅದೇ ರೀತಿ ನಾನು ದಿನಕರ್ ದೇಸಾಯರ ಬಗ್ಗೆ ಬರಿತಾ ಹೋದಾಗ ನನ್ನನ್ನ ನಾನು ಕಳ್ಕೊಂಡೆ, ನಾನು ಅವರ ಬೆಳವಣಿಗೆಯಲ್ಲಿ ನಾನು ಒಂದು ಅವರ ಜೊತೆಗೂಡಿದೆ. ಅವರ ಆದರ್ಶಗಳು, ಅವರ ಆಶಯಗಳು, ಅವರ ಬದುಕಿನ ರೀತಿಗಳು, ಅವರ ನೀತಿಗಳು, ಇವೆಲ್ಲವೂ ನನ್ನನ್ನ ದಿನದಿಂದ ದಿನಕ್ಕೆ ಬೆಳೆಸಿದೆ. ಕೆಲವೊಮ್ಮೆ ಪಿ ಎಚ್ ಡಿ ಬಗ್ಗೆ ಹಾಮಿ ನಾಯಕರು ಒಂದ್ಸಲ ಹೇಳಿದ್ರು, ಪಿ ಎಚ್ ಡಿ ಅಂದ್ರೆ ಪೀಕ್ ಅವರ್ ಡಿಗ್ರಿ ಅಂತ. ಆ ಡಿಗ್ರಿ ನಮ್ ಗರೀಶ್ ಕಾಕಿಣಿ ಅವರು ನನ್ನ ಥೀಸಿಸ್ಗೆ ಚಂದ ಬೆನ್ನುಡಿ ಬರ್ದಾರ. ಆ ಸಂದರ್ಭದಲ್ಲಿ ಒಂದು ಮಾತನ್ನ ಅವ್ರು ಹೇಳಿದ್ರು, ಶ್ರೀಪಾ ಶೆಟ್ಟರ್ ಇಷ್ಟೆಲ್ಲ ನೀವ್ ಹೆಂಗ್ ಬರೀತೀರಿ, ಇಷ್ಟ ಹೆಂಗ್ ಓದ್ತೀರಿ? ನಂಗೆ ಆಶ್ಚರ್ಯ, ನಮ್ ಬಹಳ ಜನ ಲೆಕ್ಚರ್ಸ್ ಪಾಸ್ಬುಕ್ ಓದ್ತಾರೆ, ಮತ್ ಚೆಕ್ ಬುಕ್ ಮಾತ್ರ ಬರೀತಾರೆ. ಅವ್ರು ಹೇಳದ ಮಾತು ಕಾಯ್ಕಿಣಿಯನು ಹಂಗೆ, ಅವ್ರು ಇಡೀ ದಿನ ಓದ್ತಾ ಇದ್ರು. ನಿಜವಾಗ ಅವ್ರಿಗೆ ಪಂಪ ಪ್ರಶಸ್ತಿ ಸಿಗ್ಲಿಲ್ಲ, ಅವ್ರಿಗೆ ಏನೇನೆಲ್ಲ ಸಿಗ್ಬೇಕಿತ್ತರಿ, ಆ ಮನುಷ್ಯ ಉತ್ತರ ಕನ್ನಡದಲ್ಲಿ ಹುಟ್ಟು ಕಾರಣಕ್ಕಾಗೇ ಸಿಗ್ಲಿಲ್ವೇನೆ. ನಮ್ಗೆಲ್ಲರ ಕತೆ ಅದೇ. ಈಗ ನಮ್ ಜಯಂತ ಈಗ ಬೆಂಗಳೂರಿಗೆ ಹೋಗಿ ಅವಷ್ಟು ಸುದ್ದಿ ಆದ, ಮತ್ತೆ ಆತ ಒಂದು ರೀತಿಯಲ್ಲಿ ಶೈನ್ ಆದ, ಅದು ಇಲ್ಲೇ ಉತ್ತರ ಕನ್ನಡದಲ್ಲಿ ಇದ್ರೆ. ನಮ್ಮ ನಾಗೇಶ್ ಹೆಗಡೆ ಬಕ್ಕೆ ಮನೆ ಬಾಳ ಚಂದ ಹೇಳ್ತಿದ್ರು, ದೊರೆಸ್ವಾಮಿ, ವ್ಯಾಸರಾವ್ ನಿಂಜೂರು ಮತ್ತು ಮಾಧವ್ ಗಾಡುವಿಲ ಎಲ್ಲ 84ರಲ್ಲಿ ಅಂಕೋಲೆಗೆ ಬಂದಿದ್ರು, ಅವರಿಗೆಲ್ಲ ಆತಿಥ್ಯ ನೋಡ್ಲಿಕ್ಕೆ ಕಾಲೇಜಿನ ಆಡಳಿತ ನನಗೆ ಒದಗಿಸಿತ್ತು. ಆವತ್ತು ನಾಗೇಶ್ ಹೆಗಡೆ, ಶ್ರೀಪಾ ಶೆಟ್ಟರೆ, ನಮ್ದು ಉತ್ತರ ಕನ್ನಡ ಜಿಲ್ಲೆ ಅಲ್ರ, ನಮ್ದು ಉತ್ತರ ಕನ್ನಡ ಜಿಲ್ಲೆ ಅದು. ಈಗ ಯಾವ್ದ್ರಲ್ಲಿ ಬಂದ್ರು ಕೊನೆಗೆ ಬರುವ ಹೆಸರೇ ಅದೇ, ನಮ್ ಜಿಲ್ಲೆ ಹೆಸರೇ ಅದು, ಮೊದ್ಲು ಬರುವುದಿಲ್ಲ. ಆಮೇಲೆ ನಮ್ಮಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಈಗ ನೋಡ್ರಿ, ಕೆಲವರು ಯಾವ್ದೊಂದು ಪುಸ್ತಕ ಬರೆದ್ರೆ ಅದಕ್ಕೆ ಯಾವ ಪ್ರಶಸ್ತಿಗೆ ಎಲ್ಲಿಗೆ ಯಾವಾಗ ಯಾರಿಗೆ ಕಳಿಸ್ಬೇಕು ಅಂತ ಮಾಡಿರ್ತಾರೆ, ಅದಕ್ಕೆ ಎಲ್ಲಿ ಸೆಮಿನಾರ್ ಮಾಡಿಸ್ಬೇಕು ಅಂತ ಮಾಡಿರ್ತಾರೆ, ಅದಕ್ಕೆ ಯಾವ ಕಮ್ಮಟ ಮಾಡಿಸ್ಬೇಕು ಮಾಡ್ತಾರೆ, ಅದು ಯಾರಿಂದ ಎಲ್ಲಿ ಪ್ರಶಸ್ತಿ ಬರ್ತಾ ಅಂತ ಅಲ್ಲಿ ಮೊದ್ಲು ಅವ್ರ ಜನ ಕಳ್ಸ್ ಮಾಡಿಸ್ತಾರೆ. ನಾವು ಅಂತದ್ದೇನು ಮಾಡ್ಲೇ ಇಲ್ಲ ಮೇಡಮ್. ಅದು ಬಹಳ ಚಂದವಾಗಿ ಕುವೆಂಪು ಹೇಳುದು, ಕವಿ ಗರಸು ಗಿರಸುಗಳ ಋಣವಿಲ್ಲ, ಅವನ ಅಗ್ನಿ ಮುಖಿ ಯಾವ್ದು ಯಾರೇನು ಕೊಡುದು ಬೇಡ, ನಂಗೆ ಈ ಪ್ರಕೃತಿ ಕೊಟ್ಟಿದೆ, ನಿಮ್ಮಂತವ್ರ ಪ್ರೀತಿ ನನಗೆ ಕೊಟ್ಟಿದೆ. ಯಾರೋ ಓದ್ತಾರಲ್ಲ ಓದಗ್ರು ಒಂದು ಪ್ರೀತಿಯಿಂದ, ನಾನು ಹೇಳುದು ನನ್ನ ಆತ್ಮಕ್ ಶಾಂತಿ ಸಿಕ್ತು ಅಂತ. ಈ ಸತ್ತೋದ ಮೇಲೆ ಆತ್ಮಕ್ ಶಾಂತಿ ಸಿಕ್ತು ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಆದ್ರೆ ಬದುಕಿದ್ದಾಗ ಎಲ್ಲರೂ ಆಡೋ ಒಳ್ಳೆ ಮಾತುಗಳು ಇರ್ತಾವಲ್ಲ ಅದೇ.
0: ಹೌದು ಮೇಡಮ್. ಈಗ ತಮಗೆ ಮತ್ತೆ ಆಕಾಶವಾಣಿಗೆ ಒಂದು ಅವಿನಾಭಾವ ಸಂಬಂಧ, ಎಷ್ಟೋ ವರ್ಷಗಳಿಂದ ತಾವು
1: 70ರ ದಶಕದಿಂದ MSK ಪ್ರಭು ಅವರು ನನ್ನನ್ನು ಕರೆಸಿ ಮಾತಾಡ್ತಿದ್ರು, ಆಗ ಇಲ್ಲಿ ಬರ್ತಾ ಇದ್ವಿ. ಆಗ ಇವರಿದ್ರು ಬಹಳ ಹಿರಿಯರೊಬ್ರು, ನಮ್ಮ ಬೆಳ್ಳಕ್ಕಿ ಅವ್ರ ತಂದೆ ಇದ್ರು,
0: ಯುಬಿ ಬೆಳ್ಳಕ್ಕಿ
1: ಅವರಿದ್ರು, ಆಮೇಲೆ ಹಿರಿಯರೆಲ್ಲ ಇದ್ರು ಮೇಡಮ್. ಆಗ ಹಾಗೆ MSK ಪ್ರಭು ಅವರು ನನಗೆ ಒಂದು ರೇಡಿಯೋ ಟಾಕ್ ಕೊಟ್ಟಿದ್ರು, ಚಿಲ್ಡ್ರನ್ಸ್ ಮೇ ನಾಟ್ ಬಿ ಪ್ಯಾಂಪರ್ಡ್ ಟು ಬಿ ಮೇಡ್ ವರ್ಕ್ ಹಾರ್ಡ್ ಅಂತ. ಅದರ ಇಂಗ್ಲಿಷ್ ಅನ್ನ ಕನ್ನಡದಲ್ಲಿ ನೀವು ಒಂದು ಭಾಷಣ ಮಾಡದೆ ಬಹಳ ಚೆನ್ನಾಗಿ, ಮಕ್ಕಳನ್ನ ಮುದ್ದಿಸಬಾರದು, ಅವ್ರನ್ನ ಚೆನ್ನಾಗಿ ಬೆಳೆಸಬೇಕು ಅಂತ. ಇಷ್ಟೆಲ್ಲ ಮಾಡುವ ಮಕ್ಕಳನ್ನ ಕೆಲವೇ ನಾವು ಮುದ್ದಿಸಿ, ಅವ್ರು ಕೆಲವೇ ಯಾವ ಟ್ರ್ಯಾಕ್ ನಲ್ಲಿ ಹೋಗ್ತಾರೋ ಹೋಗ್ಲಿ, ಅಥವಾ ನಮಗೆ ಈ ಸಬ್ಜೆಕ್ಟ್ ಯಾಕೆ ಬರ್ತದಪ್ಪ ಅನ್ನುವಂಗು ಆಗಿರ್ತದೆ.
0: ಈಗ ಅಂದ್ರೆ ಅಷ್ಟು ನೀವು 70ರ ದಶಕದಿಂದ ಆಕಾಶವಾಣಿಗೆ ಬರ್ತಾ ಇದ್ದೀರಿ ಅಂದ್ರೆ, ಇಲ್ಲಿ ಕೂಡ ತಮ್ಮ ಹಲವಾರು ಭಾಷಣಗಳು, ಚಿಂತನೆಗಳು,
1: ರಾಷ್ಟ್ರೀಯ ಕವಿಗೋಷ್ಠಿ
0: ಅದನ್ನೇ ನ್ಯಾಷನಲ್ ಸಿಂಪೋಸಿಯಂ ಆಫ್ ಪೋಯೆಟ್ಸ್ ಅದರಲ್ಲಿ ಕೂಡ ಭಾಗವಹಿಸಿದಿರಿ, ಯುಗಾದಿ ಕವಿಗೋಷ್ಠಿಯಲ್ಲಿ ಬಂದಿದ್ದೀರಿ, ಯುವ ಕವಿಗೋಷ್ಠಿಯಲ್ಲಿ ಬಂದಿದ್ದೀರಿ ಅಂದ್ರೆ, ಆಗಿನಿಂದ ನೀವು ಈ ಬಾನುಲಿಯ ಒಂದು ಒಡನಾಟದಲ್ಲಿ ಇದ್ದೀರಿ. ಇವತ್ತು ನಮ್ಮ ಬಾನುಲಿ
1: ಬೆಳೆಸದ್ದು ಧಾರವಾಡದ ಬಾನುಲಿ, ಅದಕ್ಕೆ ಆಮೇಲೆ ಕಾರವಾರ ಆಯ್ತು ಬಿಡಿ, ಅದಕ್ಕೆ ನಾನು ನಿಜವಾಗಿ ನತಮಸ್ತಕನಾಗ್ತಾ ಇದ್ದೇನೆ. ನನ್ನ ಏನಿಲ್ರಿ, ನನ್ನ ಅಪರಂಪಾರವಾದ ಕೃತಜ್ಞತೆ ಸಲ್ಲಿಸ್ತಾ ಇದೆ. ಇಲ್ಲಿ ಬಂದವರೆಲ್ಲರೂ ಹಾಗೆ ಒಳ್ಳೆಯವರು, ಈ ಆಕಾಶವಾಣಿಯಲ್ಲಿ ಬಂದವರೆಲ್ಲ ಮಾಸ್ತಿ ತಮ್ಮ ಚನ್ನಬಸವ ನಾಯಕ ಕಾದಂಬರಿಯನ್ನು ಮಾತಾಡ್ತಾರೆ, ಉತ್ತಮರ ಬದುಕು ಎಂದರೆ ಶ್ರುತಿ ಮಾಡಿಟ್ಟ ವೀಣೆಯಂತೆ, ಅದು ಸದಾ ಸುಸ್ವರವನ್ನು ಮಿಡಿಯುತ್ತದೆ ಹೊರತು ಅಪಸ್ವರವನ್ನಲ್ಲ. ಹಾಗೆ ಇಲ್ಲಿ ಬಂದು ಎಲ್ಲರೂ ನನ್ನ ಪ್ರೀತಿನ ನೋಡ್ಕೊಂಡಿದ್ದಾರೆ. ಇವನಾರವೇ ಎನ್ನದಿರಯ್ಯ, ಇವನಮ್ಮವ ಇವನ ಅನ್ನುವಂತೆ ನನ್ನನ್ನ ಆಕಾಶವಾಣಿಯವರೆಲ್ಲ ಬರಮಾಡ್ಕೊಂಡಿದ್ದಾರೆ. ಅದು ನನಗೆ ಬಹುಶಃ ಇಷ್ಟು ವರ್ಷ ಬದುಕಲಿಕ್ಕೂ ಕಾರಣ ಆಗಿರ್ಬೋದು.
0: ಅದು ಹೇಗೆ ಅಂದ್ರೆ,

0: ಸರ್ ಎರಡು ಕೈಗಳ ಚಪ್ಪಾಳೆ ಇದ್ದ ಹಾಗೆ. ತಾವು ಸಾಕಷ್ಟು ಕವನಗಳನ್ನು ಬರೆದಿದ್ದೀರಿ, ನಮ್ಮ ಕೇಳುಗರಿಗಾಗಿ ಒಂದು ಕವನ ಓದಬಹುದಾ?
1: ಹೌದು, ಖಂಡಿತ. ಕುಗಿದಿಟ್ಟ ಮೌನ ಅಂತೇಳಿ, ಅದು ಕೊರೋನಾ ಸಂದರ್ಭದಲ್ಲಿ ಬರೆದದ್ದು. ಅದು ಆ ಸಂದರ್ಭದಲ್ಲಿ ಬರೆದಿರುವಂತ ಒಂದು ಕವಿತೆಯನ್ನ ಓದ್ತಾ ಇದ್ದೀನಿ. ಆಮೇಲೆ ನಂದು ಸತ್ಯದ ದೀಪಗಳು ಅಂತ ಒಂದು ಕವನ ಸಂಕಲನ, ಎರಡು ಸಣ್ಣ ಕವಿತೆ ನಿಮ್ಮ ಎದುರು. ಬೀದಿ ಜನ ನಿಂತೇ ಇದ್ದಾರೆ ಅಂತ ಶೀರ್ಷಿಕೆ. ಬೀದಿ ಉದ್ದಕ್ಕೂ ಜನ ನಿಂತೇ ಇದ್ದಾರೆ. ಯಾಕೆ ನಿಂತಿದ್ದಾರೋ ಅವರು, ಹೊಟ್ಟೆಯ ಹಸಿವನ್ನು ಮೀರಿ ನಿಂತವರು, ಬಟ್ಟೆಯ ಹಸಿವನೂ ತೀರಿಸಿದವರು, ವಸತಿಗೆಂದು ಸೌಧವನ್ನು ಕಟ್ಟಿಸಿಕೊಂಡವರು, ಮನ್ನಣೆಯ ದಾಹದಲ್ಲಿ ಬಾಯಾರಿದವರು, ಯಾರದೋ ಮಾತಿಗೆ ಇನ್ನು ಯಾರದೋ ಭರವಸೆಗೆ ಹಾದಿಹೋಕನೊಬ್ಬ ಒಡ್ಡಿದ ಪ್ರಲೋಭನೆಗೆ ಮೂಗಿಗೆ ತುಪ್ಪ ಹಚ್ಚಿದವರಂತೆ ಬೀದಿಯುದ್ದಕ್ಕೂ ಜನ ನಿಂತೇ ಇದ್ದಾರೆ. ಸುಡುವ ಬಿರುಬಿಸಿಲು, ಸುರಿವ ಬೆವರು, ನಿಂತು ನಿಂತೂ ಸೋತ ಕಾಲುಗಳು, ಜೋಣು ಹಿಡಿದರೂ ಅವರು ನಿಂತೇ ಇದ್ದಾರೆ, ಜೋಮು ಹಿಡಿದರೂ ಅವರು ನಿಂತೇ ಇದ್ದಾರೆ. ಯಾಕೆ ನಿಂತಿರುವರು ಇವರು? ಅಕ್ಷಯಾಂಬರಕ್ಕೆ ಕಾದ ದ್ರೌಪದಿಯಂತೆ ಇವರು. ರೇಷನ್ ಅಂಗಡಿಯ ಸರತಿ ಸಾಲಿನವರಲ್ಲ, ನೋಟುಗಳ ಬದಲಾವಣೆಗೆ ಬ್ಯಾಂಕಿಗೆ ಬಂದವರಲ್ಲ, ಮಂತ್ರಿ ಮಾನ್ಯರ ಭರವಸೆ ಹಾರೈಸಿ ಬಂದವರಲ್ಲ, ಸ್ವಾಮಿ ಪೀಠಾಧಿಪತಿಗಳ ಕಾಣ ಬಂದವರಲ್ಲ, ಸರ್ಕಸ್ಸಿನ ಚಮತ್ಕಾರವನ್ನು ನೋಡ ಬಂದವರಲ್ಲ, ಬೀದಿ ಜಗಳವ ಕಾಣಲೆಂದು ಬಂದವರೂ ಇವರಲ್ಲ. ಬೀದಿಯುದ್ದಕ್ಕೂ ಮೌನವನ್ನು ಹುಗಿದಿಟ್ಟು ನಿಂತಿಯರು, ಬೀದಿಯುದ್ದಕ್ಕೂ ಮೌನವನ್ನು ಹುಗಿದಿಟ್ಟು ನಿಂತಿಯರು, ಸ್ಫೋಟಗೊಳ್ಳದ ಬಾಂಬಿನಂತೆಯವರು, ಇರುವುದೆಲ್ಲವ ಬಿಟ್ಟು ಇಲ್ಲದುದಕ್ಕೆ ಕಾದು ನಿಂತವರು, ಇನ್ನು ನಿಂತೇ ಇಹರು, ಅರ್ಥಕ್ಕೆ ದಕ್ಕದ ಯಕ್ಷ ಪ್ರಶ್ನೆಯಂತೆ, ಸಂಭವಾಮಿ ಎಂದರೆ ಏನೆಂದು ಅರಿಯದವರು, ನಿಂತೇ ಇದ್ದಾರೆ ಜನ, ಬೀದಿಯುದ್ದಕ್ಕೂ ನಿಂತೇ ಇದ್ದಾರೆ, ಪ್ರಶ್ನಾರ್ಥಕದಂತೆ, ಉದ್ಘಾರ ವಾಚಕದಂತೆ. ಈ ಜನ ಎಂಬುದು ನಪುಂಸಕ ಲಿಂಗಂ ಅಂತಾನೆ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ. ಈ ಜನ ಎಲ್ಲ ನಪುಂಸಕ, ಅದವನು ಜನ ಬಂದುದು, ಜನ ನಿಂದುದು, ಜನ ಹೋದುದು ಅಂತಾನೆ. ಬಹಳ ಜನ ಹಂಗೆ ಬದುಕ್ತಾ ಇದ್ದಾರೆ. ಹಾಗೆ ನಮ್ ಜನ ಬೀದಿಯುದ್ದಕ್ಕೂ ಪ್ರಶ್ನಾರ್ಥಕಂತೆ ಉದ್ಘಾರ ನಿಂತೆ ಇದ್ದಾರೆ ಅಂತ. ಇದು ಈ ನನ್ನ ಹುಗಿದಿಟ್ಟ ಮೌನ ಸಂಕಲ್ಪದಿಂದ. ಇನ್ನೊಂದು ಕವಿತೆ, ಬಾಡದ ಹೂವು ಅಂತ. ಹೂವು ಬಾಡಬಾರದು. ಬಾಡದ ಹೂವು ಸಾಮಾನ್ಯ ಪ್ಲಾಸ್ಟಿಕ್ ಹೂವು ಅಂತೀವಿ ಅಥವಾ
0: ಆರ್ಟಿಫಿಷಿಯಲ್
1: ಹೂವು ಅಂತ. ಇದು ಬಾಡದ ಹೂವು ಅಂದ್ರೆ ಬಾಡದ ಊರಿನ ಹೂವು. ಕನಕದಾಸರು
0: ಬಾಡ,
1: ಎಲ್ಲಿಯೂ ಇರದವನ, ಎಲ್ಲಿಯೂ ಇರದವನ, ಇಲ್ಲೇ ಒಳಗೆ ಇರುವವನ, ಹುಡುಕಿದವನೇ ಎಂತ ಜಾಣನಯ್ಯ ನೀನು. ಅಂದ್ರೆ ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ ಅಂತ ಬಾಳೆಹಣ್ಣು ಕೊಟ್ಟು. ಹಾಗೆ ಗುರುವಿತ್ತ ಬಾಳೆಹಣ್ಣನ್ನು ತಿನ್ನದೆ ತಂದು ತಿರುಗಿ ಕೊಟ್ಟವನೇ ಬಾಳೆ ಹಣ್ಣಾಯಿತೇನು, ಬಾಳೆ ಹಣ್ಣಾಯಿತೇನು, ಪಕ್ವವಾಗದೆ ಬದುಕು ಪರಮತತ್ವದ ಕೂದೇ, ಎಂದರಿತ ಪರತತ್ವವನ್ನು ಬಲ್ಲಿದನು ನೀನು, ಹರಿಭಕ್ತಿ ಸಾರವನ್ನು ಸಾರಿದವನೇ, ಮೋಹನ ತರಂಗಿಣಿಯಲ್ಲಿ ಮಿಂದವನೇ, ರಾಮಧ್ಯಾನ ಚರಿತೆಯಲ್ಲಿಯೂ ಬಡವರ ಬಾಳಿನ ಜೀವಧ್ವನಿ ರಾಗಿಗೆ ಮತವ ನೀಡಿದ ಮಹಿಮನೆ, ನಳಚರಿತೆಯನ್ನು ನಿರೂಪಿಸಿದ ಕವಿಕುಲದ ರನ್ನಮಣಿಯೇ, ಕನಕನಾಗುವ ತಿಮ್ಮಪ್ಪ ಬಂಗಾರದಾಸೆಯ ಬದಿಗೊತ್ತಿ ಬೆಳಕಿನ ಹಾದಿ ತೋರಿದ ನಮ್ಮಪ್ಪ, ವರಕವಿಗಳೆದುರು ನರಕವಿಗಳ ತೋರಬಾರದು ಎಂದ ದಾಸವರೇಣ್ಯನೆ, ಜನಮನದ ಮಾತಿಗೆ ಮಾತ ಕೊಟ್ಟವನೇ, ಆರು ಹಿತವರು ಎಂದು ನಂಬಬೇಡ, ಆರಿಗಿಲ್ಲ ಆಪತ್ತು ಬಂದೊಡಗಿದೊಡೆ ಎಂದೇ, ಜಾತಿ ಮತ ಪಂಥಗಳ ಕೋಳವನ್ನು ಕಳಚಿ ಮನುಕುಲದ ಏಕತೆಗೆ ಸರ್ವರ ಸಮಾನತೆಗೆ ಅನುದಿನವು ತುಡಿದಂತ ಬಾಡದ ಹೂವೆ, ಕನಕನಿಗೊಲಿದ ಉಡುಪಿಯ ಶ್ರೀಕೃಷ್ಣ ಎಂಬ ಸ್ತುತಿ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರೋ? ಜಾತಿ ಭೂತ ಬಡಿದು ಜ್ವರ ಹಿಡಿದ ಧೂರ್ತರು? ಕನಕನ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರೋ? ಜಾತಿ ಭೂತ ಬಡಿದು ಜ್ವರ ಹಿಡಿದ ಧೂರ್ತರು?
0: ನಾವು ಇನ್ನೊಂದು ಮಾತು ಕೇಳ್ತಿರ್ತೀವಿ ಶ್ರೀಪಾದ ಶೆಟ್ಟಿ ಅವರೇ, ಇತ್ತೀಚೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತಿಗಳು ಬರಹಗಾರರು ಬರಿತಾನೆ ಇದ್ದಾರೆ, ಆದ್ರೆ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತಾರೆ ತಮ್ಮ ಅನುಭವದಲ್ಲಿ.
1: ಇದು ನಿಜವಾಗ ಹೌದು. ಆಮೇಲೆ ಯಾರು ಗಂಭೀರವಾಗಿ ಓದ್ತಾ ಇಲ್ಲ. ಓದೋರೆಲ್ಲ ವಾಟ್ಸ್ಆಪ್ ಓದೋರು, ಕವಿತೆ ಬರೆದು ವಾಟ್ಸ್ಆಪ್ ಓದಲ್ಲ ಕಾವ್ಯ. ಆಮೇಲೆ ನಾವು ಅವರಿಗೆಲ್ಲ ಇನ್ ಮುಂದೆ ವಾಟ್ಸ್ಆಪ್ ಜ್ಞಾನಪೀಠ ಪ್ರಶಸ್ತಿನೇ ಕೊಡಬೇಕಾಗಬಹುದು. ಯಾಕಂದ್ರೆ ಜನ ಎಲ್ಲೋ ಬರೀತಾರೆ, ಏನೋ ಮಾಡ್ತಾರೆ, ಅರ್ಥ ಇರುವುದಿಲ್ಲ. ಯಾವಾಗಲೂ ಕಾವ್ಯ ಬರಿಬೇಕಿದ್ರೆ ಹೇಳ್ತಾರೆ, ಸತತಾಭ್ಯಾಸಂ, ವೃದ್ಧ ಸೇವಾನುರಾಗಂ, ಆಮೇಲೆ ಕೃತಿ ಅವಲೋಕನ, ಇವೆಲ್ಲ ಕವಿತೆಗೆ ಕಾವ್ಯ ಪರಿಚಯಕ್ಕಿದು ಕಾರಣಂ ಅಂತ ಹೇಳ್ತಾರೆ ಕವಿ ಶಿಕ್ಷ ಅನ್ನೋ ಗ್ರಂಥದಲ್ಲಿ. ಸತತಾಭ್ಯಾಸ ಬೇಕು, ವೃದ್ಧ ಸೇವಾನುರಾಗ. ಅವನಿಗೊಂದು ದಿನಚರಿ ಇರ್ತದೆ, ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ, ಅವನು ಹೀಗೀಗ್ ಮಾಡ್ಬೇಕು, ಅವನು ಕಾವ್ಯ ಓದ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು, ಬರ್ದನ್ ಇನ್ನೊಬ್ರಿಗೆ ತೋರಿಸ್ಬೇಕು, ಅನುಸಂಧಾನ ಆಗ್ಬೇಕು. ಹಾಗೆ ಮಾಡ್ ಈಗ ಬರ್ದದ್ದೆಲ್ಲ ಕಾವ್ಯ ಆಗ್ತದೆ.
0: ಹೇಗಿದೆ ಅಂದ್ರೆ ಎಲ್ರಿಗೂ ರೆಡಿಮೇಡ್ ಆಗಿ ಒಂದೇ ದಿನದಲ್ಲೇ ಕವಿ ಆಗ್ಬೇಕು,
1: ಕೂಡಲೇ ಪ್ರಶಸ್ತಿ ಬರಬೇಕು,
0: ಪ್ರಶಸ್ತಿ ಬರಬೇಕು, ಬೇಗಲೇ ತನ್ನ ಪುಸ್ತಕಗಳು ಪ್ರಕಟ ಆಗ್ಬೇಕು ಅನ್ನೋದು. ಅಂದ್ರೆ ಆ ಒಂದು ಪರಿಶ್ರಮ ಪಡ್ಲಿಕ್ಕೆ
1: ಇವತ್ತು
0: ಜನ ಸಿದ್ಧರಾಗಿ
1: ಎಲ್ಲ ಹುಟ್ಟ ಕವಿಗಳು.
0: ಹೌದು,
1: ಅವ್ರು ಕುಣಿಯೋಣು ಬಾರ ಕುಣಿಯೋಣು ಬಾರ, ಆಕಾಗಿ ಈಕಾಗಿ ಯಾಕಾಗಿ ಬೇಕಾಗಿ ಸಾಕಾಗಿ ಕುಣಿಯೋಣು ಬಾರ, ಅಲ್ಲಿಗೆ ಇಲ್ಲಿಗೆ ಎಲ್ಲಿಗೆ ಮಲ್ಲಿಗೆ ಕುಣಿಯೋಣ, ಶಬ್ದಗಳನ್ನೇ ಕುಣಿಸ್ತಾ ಇದ್ರು. ಅವರು ವರಕವಿ, ಶಬ್ದಗಾರುಡಿಗ. ಹಾಗೆ ಕುವೆಂಪು ಹಾಗೆ ಅವರು ಬ್ರಹ್ಮ ಮಾನಸ ಮಹದ್ ಗರ್ಭ ಸಂಭವೇ ಭವ್ಯಾನಂದ ಪ್ರಭವೆ ವಿಭವೆ ಶಾರತೆ ಭಾವಚಿಂತಾಕನಿಯೇ ಹೇಳು ವೀಣೆ ಹೇಳು ಹೇಳು ಮುಂದಣ ಕಥಾ ವಿಸ್ತರಮಂ ಅಂತ ಚಿತ್ರಾಂಗದ ಕಾವ್ಯದಲ್ಲಿ ಕೇಳ್ತಾರೆ. ಇದೆ ಅವರೆಲ್ಲ ಕವಿಗಳಾಗೆ ಇದ್ದವರು. ಯಾಕಂದ್ರೆ ಈ ಎರಡು ರೀತಿ ಕವಿಗಳು, ನರ ಕವಿಗಳು ಬೇರೆ ವರಕವಿಗಳು ಬೇರೆ. ಈಗ ಮಾಡೋರೆಲ್ಲ ನರಕವಿಗಳು, ನರಕವಿಗಳು ಬರೆದಿದ್ದೆಲ್ಲ, ಆದ್ರೆ ಅವರು ವರಕವಿಗಳು.
0: ಬಹಳ ಸುಂದರವಾಗಿ ಮಾತಾಡ್ತೀರಿ ಸರ್.
1: ಥ್ಯಾಂಕ್ ಯು ಮೇಡಮ್.
0: ಶ್ರೀಪಾದ್ ಶೆಟ್ಟಿ ಅವರು, ತಮಗೆ ಎಷ್ಟು ವಯಸ್ಸು?
1: ನಂಗೀಗ 71, ಈಗ ಮೇಗೆ 72ಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೀನಿ.
0: ಈ 70ರ ವಯಸ್ಸಿನಲ್ಲಿ ಇಷ್ಟೊಂದು ಚುಟು ಚುಟು ಆಗಿ ಒಂದು ಜೀವನ ಪ್ರೀತಿ ಉತ್ಸಾಹ, ಇವತ್ತಿಗೂ ಕೂಡ ನಿರಂತರ ಓದು, ಒಟ್ಟು ನಾನು ಆಕ್ಟಿವ್ ಆಗಿರ್ಬೇಕು ಅನ್ನೋದು ಇದೆಯಲ್ಲ, ಏನು ಇದರ ಗುಣ?
1: ನನ್ನ ತಾಯಿ ನನಗೆ ದೀಪಸ್ತಂಭ. ನನ್ನ ತಾಯಿ ಎಲ್ಲ ಮಕ್ಕಳನ್ನೆಲ್ಲ ಕಳ್ಕೊಂಡು ಮಾನಸಿಕ ಅಸ್ವಸ್ಥಲಾಗಿ ಇಡೀ ದಿನ ಮಾತಾಡ್ತಿದ್ಲು, ಹಾಡು ಹೇಳ್ತಿದ್ಲು. ಅದು ಎಷ್ಟು ಜೀವನ ಪ್ರೀತಿ ಅಂದ್ರೆ, ಅಡುಗೆ ಮಾಡ್ತಿದ್ಲು, ಆಮೇಲೆ ದೇವ್ರ ಪೂಜೆ ರಾತ್ರಿ ಮಧ್ಯಾಹ್ನ 3 ಗಂಟೆ ಆದ್ರೂ ಪೂಜೆ ಮಾಡ್ತಿದ್ಲು. ಒಂದ್ಸಲ ನಾನು ಅಂಕೋಲೆಯಿಂದ ಬರುವಾಗ ನಮ್ಮ ಮನೆ ಹತ್ರ ಕೋಡಿ ಇದೆ, ಬಾಳಕ್ಕೆ ಒಂದು ಆಳು ಆಳ, ಅದು ಅಲ್ಲಿಂದ ಮಣ್ಣು ತೆಗೆದು ಮೇಲೆ ಹಾಕ್ತಿದ್ಲು. ನಿಜ, ಅವಳಿಗೆ ಎಷ್ಟು ಮೆಮರಿ ಅಂದ್ರೆ, ಊರಿನಲ್ಲಿ ಯಾರು ಗರ್ಭಿಣಿಯರು, ಯಾರಿಗೆ ಎಷ್ಟು ಮಕ್ಕಳಾಗ್ರೆ, ಯಾರು ಹೆಂಗಿದ್ದಾರೆ, ಎಷ್ಟು ಜೀವನ ಪ್ರೀತಿ. ಬಹುಶಃ ಅದು ನನಗೆ
0: ಅಲ್ಲ, ನಿಮ್ಮ ಜ್ಞಾಪಕ ಶಕ್ತಿನೂ ಕೂಡ ನನಗೆ ಬಹಳಷ್ಟು ಆಗಾದ ಅನ್ನಿಸ್ತದೆ. ಯಾಕಂದ್ರೆ ಈಗಲೇ ನಮ್ಮ ಸಂದರ್ಶನದಲ್ಲಿ ತಾವು ಎಲ್ಲ ಕವಿಗಳ ಕವನಗಳನ್ನು ಅಷ್ಟು ನಿರರ್ಗಳವಾಗಿ ಏನೂ ನೋಡ್ಲಾರ್ದೇನೆ ಹೇಳ್ತಾ ಇದ್ದೀರಿ.
1: ಏನೋ ಅದು ಖಂಡಿತ, ಅದು ದೈವಾನುಗ್ರಹ ಮತ್ತು ಶ್ರೀಧರ ಅನುಗ್ರಹನೂ ಇದೆ. ಯಾಕಂದ್ರೆ ನಮ್ಮ ತಾಯಿ ತಂದೆ ಎಲ್ಲ ರೈತರು, ಬಡವರು, ಮತ್ತೆ ಯಾರಿಗೂ ಹಾಳು ಮತ್ತು ಕೇಡ್ ಹಾರೈಸಿದವರೇ ಅಲ್ಲ. ಬಾಬಾ ಒಂದು ಮಾತು ಹೇಳ್ತಾರೆ, ಹೆಲ್ಪ್ ಎವರ್ ಅಂಡ್ ಹರ್ಟ್ ನೆವರ್ ಅಂತ. ಸಾಧ್ಯವಾದಷ್ಟು ಎಲ್ಲರಿಗೂ ಸಹಾಯ ಮಾಡಿ, ಯಾರಿಗೂ ನೋವು ಕೊಡಬೇಡಿ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಿದೆ ಅಂದ್ರೆ, ಹರ್ಟ್ ಎವರ್ ಅಂಡ್ ಹೆಲ್ಪ್ ನೆವರ್. ಸಾಹಿತ್ಯಗಳಲ್ಲೂ ಇದೆ ಬಂದದೆ, ಇವ್ ಆ ಗುಂಪು ಇವ್ ಈ ಗುಂಪು, ಇವ್ ಬಲ ಇವೇಡ, ಇವನ್ ಇಲ್ಲಿ ಕರಿಬೇಡ, ಅವ್ ಎಷ್ಟೇ ವರ್ಷ ಬರೀಲಿ ಅವನಂಪು ಬಂತದವನಲ್ಲ, ಇವನ ಕರೆ ಇವ್ ನಮ್ಮ. ಹಾಗಾಗಿ ಎಷ್ಟೋ ಜನ ನಿಜವಾಗಿ ಯೋಗ್ಯತೆ ಇದ್ದವರು ಸಲ್ಲುವುದಿಲ್ಲ. ಈಗ ನಾನೊಂದ್ಸಲ ದಸರಾ ಕವಿಗೋಷ್ಠಿಯಲ್ಲಿ ಒಂದು ಕವಿತೆ ಓದು, ಮೊದಲು ಒಂದು ವಚನ ಸಾಲೆ, ಲಾಭಕ್ಕೆ ಲೋಭಿಸಿ ಆಶೆಗೆ ಜೋತು ಬಿದ್ದು ರಾಜದ್ವಾರದಲ್ಲಿ ಅತ್ತತ್ತ ಸುಳಿವರಲ್ಲದೆ ಇತ್ತ ಸುಳಿಯಲಾರರು. ಹೀಗಾಗಿ ಬಾ ಜನ ರಾಜದ್ವಾರದಲ್ಲಿ ಅತ್ತತ್ತ ಸುಳಿಯುವುದು, ನಮಸ್ಕಾರ ಅನ್ನೋದು, ನಿಮ್ ಭಾಷಣ ಚೆನ್ನಾಗಿತ್ತು, ನಿಮ್ ಹೇಳಿಕೆ ಚೆನ್ನಾಗಿತ್ತು ಅಂತ ಹೇಳಿ ಅವ್ರು ಏನಾದ್ರು ಒಂದು ಬ್ರೆಡ್ ಒಗಿತಾರೆ. ಯಾವ್ದೊಂದು ಪ್ರಾಧಿಕಾರನೋ, ಮತ್ತೇನೋ, ಮತ್ತೆ ಯಾವ್ದೋ ವಿಮರ್ಶೆನೋ, ಯಾವ್ದೋ ಒಂದು ಕಮ್ಮಟ ಸಂಚಾಲಕನೋ, ಧನ್ಯೋಸ್ಮಿ ಅಂತ ಹೇಳಿ ಮತ್ತೆ ಅವ್ರ ಪಾದ ಪೂಜೆಗೆ ಮತ್ತು ಭಿಕ್ಷೆ ಮಾಡ್ಲಿಕ್ಕೆ ತಯಾರಾಯ್ತು. ನಮ್ಮ ಅಧಿಕಾರಿಗಳು, ಅಧಿಕಾರದಲ್ಲಿರುವ ರಾಜಕಾರಣಿಗಳು ಹಾಗೆ, ಅವರು ಜಗದ್ಗುರುಗಳು, ಮಹಾಮಾನ್ಯರೋ, ಅಥವಾ ಇಡೀ ಜಗತ್ತೇ ನಮ್ದು ಹಂಗಾಗ್ತದೋ ಅಂತ. ಅದಕ್ಕೆ DVG ಬಹಳ ಚಂದ ಇದು, ಪದ ಕುಸಿಯ ನೆಲ ವಿಹುದು ಮಂಕುತಿಮ್ಮ. ಅವ್ರಿಗೆ ಇನ್ನು ನೆಲ ಇದೆ ಅಂತ ಗೊತ್ತಿಲ್ಲ, ಅವರಿಗೆ ಪದ ಮಾತ್ರ ಕಾಯಂ ಅಂತ ತಿಳ್ಕೊಂಡು. ಈಗ ಪದದ ಬಗ್ಗೆ ಎಷ್ಟು ಜಗಳ ನಡೀತದೆ, ಎಷ್ಟು ಹುನ್ನಾರಗಳು ನಡೀತವೆ, ಎಷ್ಟು ಚರ್ಚೆಗಳು ನಡೀತವೆ, ಆಮೇಲೆ ಪತ್ರಿಕೆಯವರು ಅದರ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾರೆ, ಇದೇ ನಡೆದದೆ ಹೊರತು ನಮ್ಮಲ್ಲಿ ನೀರು ನದಿ ಹೇಗ್ ಹರಿತಾ ಇದೆ, ಬಡವ ಹೇಗ್ ಬದುಕ್ತಾ ಇದ್ದಾನೆ, ಒಬ್ಬ ನೇಕಾರ ಹೇಗ್ ನೇಯ್ತಾ ಇದ್ದಾನೆ, ಒಬ್ಬ ಮಾಲಿ ತನ್ನ ತೋಟದಲ್ಲಿ ಹೇಗ್ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಯಾರು ನೋಡ್ತಾ ಇದಾರೆ ಮೇಡಮ್? ಯಾರಿಗೆ ಇಂತ ಹೃದಯಾಂತರ್ಗತವಾದ ಕಳಕಳಿ ಇದೆ? ಯಾವುದು ಇಲ್ಲ. ಎಷ್ಟು ಹಣ ಬರ್ತದೆ, ಯಾರ್ದೋ ದುಡ್ಡು, ಎಲ್ಲವನ್ನ ಜಾತ್ರೆ. ಅದ ಮಾಡುವ ಕಾಲದಲ್ಲಿ ಇದ್ದೀವಿ ನಾವು. ಹಾಗಾಗಿ ಕವಿ ಆದವನಿಗೆ ಸಾಮಾಜಿಕ ಪ್ರಜ್ಞೆ ಇರಬೇಕು, ಅವನಿಗೆ ಇನ್ನೊಬ್ಬರನ್ನ ಅರಿತುಕೊಳ್ಳುವಂತ ಪರಯಂಗಿತ ಪ್ರಜ್ಞೆಯೂ ಇರಬೇಕು. ಪರಯಂಗಿತ ಪ್ರಜ್ಞೆ ಅಂತಲೇ ಒಂದು ನನ್ನ ಕವಿತೆ ಇದೆ, ಒಂದು ಪರಯಂಗಿತ ಪ್ರಜ್ಞೆಯ ಪಾತಳಿಗಳು ಅಂತ. ಇನ್ನೊಬ್ಬರ ಇಂಗಿತ ಏನು ಅಂತ ಅರ್ತುಕೊಂಡು ವರ್ತಿಸಬೇಕು. ಏನಿಲ್ಲ, ನನಗಾಗೆ ನಾ ಇದ್ದೀನಿ. ನಮ್ಮಲ್ಲಿ ನಮ್ ಗೆಳೆಯರೇ ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಹಾಗೀಗ ಅವರು ಈ ನೆಲದಲ್ಲಿದ್ದಾರೋ ಅಥವಾ ಮ್ಯಾಲಿದಾರೋ, ಇವ್ರು ಕುರ್ಚಿಗೆ ಮತ್ತು ನೆಲಕ್ಕೆ ಏನು ಅಂತರ ಇದೆಯೋ, ಇವ್ರು ಆಕಾಶಕ್ಕೆ ಸಮೀಪನೋ ಅಥವಾ ಭೂಮಿಗೆ ಸಮೀಪನೋ ಅಂತ ಗೊತ್ತಾಗದೆ ಹೋದಂಗೆ ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರನ್ನೆಲ್ಲ ಕಂಡ್ರೆ ಸುಮ್ಮನೆ ನಮ್ಗೆ JDR ದಾಸಿಮಯ್ಯನ ಮಾತು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನೇನೆಂಬೆ ಕಾಣ ರಾಮನಾಥ. ಆ ಮಾತು ನಿಜ ಆಗ್ತದೆ ಮೇಡಮ್.
0: ಹೌದೌದು ಸರ್, ಸಾಕಷ್ಟು ಪ್ರಶಸ್ತಿಗಳು ತಮ್ಮನ್ನು ಹುಡ್ಕೊಂಡು ಬಂದಾವ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ತಾವು ಆಗಿದ್ದೀರಿ,
1: ನೀವು ಬಂದಿರಿ, ನಂಗೆ ಸಂತೋಷ ಮೇಡಮ್.
0: ಈ ಪ್ರಶಸ್ತಿಗಳು ಬಂದಾಗ ಏನ್ ಅನಿಸ್ತಿತ್ತು?
1: ಏನೂ ಅನಿಸ್ಲಿಲ್ಲ ನನಗೆ. ಒಬ್ಬ ಬಡವ ಕಾಣ್ತಾನೆ, ಒಬ್ಬ ರೈತ ಕಾಣ್ತಾನೆ, ಒಬ್ಬ ಕೂಲಿ ಕಾಣ್ತಾನೆ, ಆಸ್ಪತ್ರೆ ಯಾರು ನರಳುತ್ತಾ ಇರುವಂತ ತಾಯಿ ಕಾಣ್ತಾನೆ, ಅದು ಯಾವುದು? ಇದೆಲ್ಲ ಸುಳ್ಳುಗಳೇ ಅವು. ಅದಕ್ಕೆ ಅದು ಈ ಕೆಲವೇ ಯಾರಿಗೆ ಪ್ರಶಸ್ತಿ ಬಂತು ಅಂದ್ರೆ ವಾಟ್ಸಪ್ ನಲ್ಲಿ ನೋಡ್ರಿ, ನೀವು ಅಂತವ್ರು ಇಂಥವ್ರು ಇಂದ್ರ ಚಂದ್ರ ಜದೀಚಿ ಅಂತೆಲ್ಲ ಎಷ್ಟು ಹೊಗಳುವವರು, ಇದು ಮಾಡೋರು, ಅವೆಲ್ಲ ಸುಳ್ಳುಗಳು. ಅದಕ್ಕೆ ಸರ್ವಜ್ಞಾತನೆ ಕಚ್ಚೆ ಕೈ ಬಾಯಿಗಳು ತಾನಿಚ್ಛೆಯಲ್ಲಿರೆ ಅಜನಪ್ಪ ಅಚ್ಯುತನಪ್ಪ ಲೋಕದಲ್ಲಿ ಸರ್ವಜ್ಞ. ಕಚ್ಚೆ ಕೈ ಬಾಯಿ ಇದು ಮೂರು ನಮ್ದೇ ಆಗಿರ್ಬೇಕು, ಚಾರಿತ್ರ ಸರಿ ಇರಬೇಕು. ಕೈ

0: ಗುರುತಿಸುವ ನಾವು ಪ್ರಯತ್ನಶೀಲರಾಗ್ತೀವಿ ಅಂತ. ಧನ್ಯವಾದಗಳು. ಸಂದರ್ಶನ
1: ಭಕ್ತಿಯಲ್ಲಿ ಎಷ್ಟು ಕಾಲ ಎಣ್ಣೆ ಇದೆಯೋ ಗೊತ್ತಿಲ್ಲ. ಅಷ್ಟು ದಿನ ನೀವು ಕರೀರಿ, ನಾ ಬರ್ತೀನಿ, ಅಲ್ಲಿವರೆಗೂ ನಮ್ ಕೆಲಸ ಮಾಡೋಣ, ನಾವು ಸಹಪಯಣಿಗರಾಗಿರೋಣ.
0: ಧನ್ಯವಾದಗಳು
1: ಸರ್. ತುಂಬಾ ನಿಮಗೆ ಮತ್ತು ಧಾರವಾಡದ ಬಹಳ ಪ್ರತಿಷ್ಠಿತ ಬಾನುಲಿ ಆಕಾಶವಾಣಿಗೆ ನನ್ನ ವಂದನೆಗಳು. ಬಾನುಲಿಗೆ ನನ್ನ ನಮಸ್ಕಾರ.
2: ಇದುವರೆಗೆ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಸಂಕಲನ ರಾಖಿ ಹಾನಗಲ್. ಇಲ್ಲಿಗೆ ಕನ್ನಡ ಭಾರತಿ ಕಾರ್ಯಕ್ರಮ ಸಂಪನ್ನವಾಯಿತು. ಧಾರವಾಡ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಸಕಲ ಜೀವಿಗಳ ತಾಣ ಮಣ್ಣು.
1: ವಿಷಗಳಿಂದ ಆಗುತ್ತಿದೆ ಹುಣ್ಣು.
2: ಭೂಮಿ ಹಸಿರ ಸಂಪತ್ತಿನ ಆಗರ,
1: ಕುಂದದಿರಲಿ ನಮ್ಮ ಸಡಗರ.
3: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ,
3: ಕಾಣೋದ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಇನ್ನೀಗ ಮಧುರಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ರತ್ನಗಿರಿ ರಹಸ್ಯ ಚಿತ್ರದ ಗೀತೆಯೊಂದಿಗೆ. ಕುಣಿಗಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯ ಮತ್ತು ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಸುಶೀಲಾ.

ಇದೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಎಸ್ ಪಿ ಶೈಲಜಾ ಅವರೊಂದಿಗೆ ಹಾಡಿರುವ ರಂಗನಾಯಕಿ ಚಿತ್ರದ ಗೀತೆಯನ್ನ. ಸಾಹಿತ್ಯ ಕುಣಿಗಲ್ ಪ್ರಭಾಕರ ಶಾಸ್ತ್ರಿಯವರದ್ದು, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಮಧುರ ಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯ ಮತ್ತು ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು ಹಾಡಿರುವ ರಾಣಿ ಹೊನ್ನಮ್ಮ ಚಿತ್ರದ ಗೀತೆಯನ್ನು ಕೇಳಿ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯವಿರುವ ಒಂದು ಗೀತೆಯನ್ನ. ರಾಜನ್ ನಾಗೇಂದ್ರ ಅವರು ಸ್ವರಕಲ್ಪನೆ ಮಾಡಿರುವ ಚಿತ್ರ ರತ್ನಮಂಜರಿ.

ಮಧುರ ಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ್ದು. ವಿಜಯ ನರಸಿಂಹ ಅವರು ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ. ಮೂಡಿಬರುವ ಧ್ವನಿ ಪಿ ಸುಶೀಲಾ ಅವರದ್ದು.

ವಿ ಮನೋಹರವರ ಸಾಹಿತ್ಯ ಹಾಗೂ ಎಲ್ ವೈದ್ಯನಾಥನವರ ಸಂಗೀತದಲ್ಲಿ ರತ್ನಮಾಲಾ ಪ್ರಕಾಶ್ ಅವರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆ ಇದೀಗ.

ಇನ್ನು ಮುಂದೆ ಎರಡು ಕನಸು ಚಿತ್ರದ ಗೀತೆಯನ್ನು ಆಲಿಸಿ ಪಿಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ. ಚಿ ಉದಯಶಂಕರ್ ಅವರ ರಚನೆಗೆ ಸ್ವರ ಜೋಡಣೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ. ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
1: ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, ಇದೊಂದು ಪ್ರಕಟಣೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಹಾಗೂ ಹಾಸನದ ಕಾರ್ಯಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ 2 ದಿವಸಗಳ ರಾಜ್ಯ ಮಟ್ಟದ ವೈಜ್ಞಾನಿಕ ಜೇನು ಸಾಕಾಣಿಕೆ ಕುರಿತ ವಿಚಾರ ಸಂಕಿರಣವನ್ನು ಮೇ ತಿಂಗಳ 26 ಹಾಗೂ 27 ಮಂಗಳವಾರ ಹಾಗೂ ಬುಧವಾರ ಆಯೋಜನೆ ಮಾಡಲಾಗಿದೆ. ವೈಜ್ಞಾನಿಕ ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆಯಿಂದ ದೊರೆಯುವ ಉಪಯೋಗಗಳು, ಜೇನು ಸಾಕಾಣಿಕೆಯಿಂದ ದೊರೆಯುವ ಪ್ರತ್ಯಕ್ಷ ಹಾಗೂ ಪರೋಕ್ಷ ಅನುಕೂಲಗಳನ್ನು ಕುರಿತು ಈ 2 ದಿವಸಗಳ ವಿಚಾರ ಸಂಕಿರಣದಲ್ಲಿ ತರಬೇತಿಯನ್ನು ನೀಡಲಾಗುವುದು. ಆಸಕ್ತ ಕೃಷಿಕರು 2 ದಿವಸಗಳ ಕಾಲದ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆ ತಿಳಿಸಿದೆ. ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 7829470307. ಇದು ಆಕಾಶವಾಣಿ ಹಾಸನ ಕೇಂದ್ರ. ಈಗ ಸಮಯ 10:30 ಇದೆ. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್.

0: ऐसे नहीं, गा के सुनाओ ना।
1: गा के? अच्छा।